ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಪ್ರಾರಂಭಿಸ್ತಾ ಇದ್ದೇವೆ. ಸಮಯ ಸರಿಯಾಗಿ 5:58:26. ಇಂದಿನ ಪಂಚಾಂಗ ಹೀಗಿದೆ: 2083 ಸಿದ್ಧಾರ್ಥಿ ವಿಕ್ರಮ ಸಂವತ್ಸರ, ಕೃಷ್ಣ ಪಕ್ಷದ ಭಾದ್ರಪದ ಅಮಾವಾಸ್ಯೆ, ಸೆಪ್ಟೆಂಬರ್ 11, 2026 ಶುಕ್ರವಾರ. ಈ ಶುಭ ದಿನದಂದು ಆಕಾಶವಾಣಿ ಟ್ಯೂನ್ ಮಾಡಿ ಕೇಳ್ತಾ ಇರುವ ನನ್ನೆಲ್ಲ ಮಿತ್ರರಿಗೆ ಶುಭೋದಯ, ಶುಭ ಮುಂಜಾನೆಯ ಶುಭಾಶಯಗಳನ್ನು ತಿಳಿಸ್ತಾ ಬೆಳಗ್ಗೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ ನಾನು, ಆರ್ಜೆ ಪ್ರಿಯಾಂಕಾ ಸೋನಲ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಎಫ್ಎಂ ರೇನ್ಬೋ ಟ್ಯೂನ್ ಮಾಡಿ ಕೇಳ್ತಿರುವ ನನ್ನೆಲ್ಲ ಮಿತ್ರರಿಗೆ ಶುಭೋದಯ, ಶುಭ ಮುಂಜಾನೆಯ ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ಆರ್ಜೆ ಪ್ರಿಯಾಂಕಾ ಸೋನಲ್. ಇವತ್ತಿನ ದಿವ್ಯವಾಣಿ ಹೀಗಿದೆ: ಜೀವನದಲ್ಲಿ ಧೈರ್ಯದಿಂದ ಅವಕಾಶಗಳನ್ನು ಸ್ವೀಕರಿಸಿ, ಗೆದ್ದರೆ ಮುನ್ನಡೆಯಬಹುದು, ಸೋತ್ರೆ ಅನುಭವದಿಂದ ದಾರಿ ಸಿಗಬಹುದು. ಇದನ್ನು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಎಂಥ ಒಳ್ಳೆಯ ಸಾಲುಗಳು ಅಲ್ವಾ ಸ್ನೇಹಿತರೆ? ಸೋತಾಗ ನಾವು ಸೋತಿದ್ದೀವಿ ಅಂತ ಬೇಸರ ಮಾಡಿಕೊಳ್ಳದೆ ಅದು ಅನುಭವವಾಗಿ ನಮಗೆ ದಾರಿಯನ್ನು ತೋರುತ್ತೆ. ಹಾಗೆ ಗೆದ್ದರೆ ನಾವು ಗೆದ್ದಿದ್ದೀವಿ ಅಂತ ಬೀಗೋದನ್ನು ಬಿಟ್ಟು ಮುಂದೆ ಸಾಗಿ ಮತ್ತೆ ಬೇರೆದಕ್ಕೆ ಅವಕಾಶವನ್ನು ಪಡೆದುಕೊಳ್ಬಹುದು ಅನ್ನೋದು ಈ ಸಾಲಿನ ಅರ್ಥವಾಗಿದೆ.

ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ರ ಎಫ್ಎಂ ರೇನ್ಬೋ, ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು. ಸಮಯ ಸರಿಯಾಗಿ 6:10:20. ನಾವಿದ್ದೀವಿ ಭಕ್ತಿ ಸೊದೆ ಹರಿಸುವಂತಹ ಗೀತೆಗಳನ್ನು ಕೇಳುವಂತಹ ಸಮಯದಲ್ಲಿ ನಾದಾಚನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಹೇಳ್ತಾ ನಾದಾಚನೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೀನಿ ನಾನು ಆರ್ ಜೆ ಪ್ರಿಯಾಂಕಾ ಸೋನಲ್.

ಸ್ನೇಹಿತರೆ, ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಸೊಗಸಾದ ಭಕ್ತಿ ಗೀತೆಗಳು ನಿಮಗಾಗಿ ಮೂಡಿ ಬರಲಿದೆ. ಟ್ಯೂನ್ ಮಾಡಿ ಕೇಳ್ತಾರಿ ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಹಾಗೆ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಮಾಹಿತಿಯೊಂದಿಗೆ ನಾನು ಬಂದಿದ್ದೀನಿ. ನಮ್ಮ ಬದುಕಿನಲ್ಲಿ ಕೆಲವು ದಿನಗಳು ಕೇವಲ ಕ್ಯಾಲೆಂಡರ್ನಲ್ಲಿ ಮಾತ್ರ ನಮೂದಾಗಿರಲ್ಲ, ಅವುಗಳ ಹಿಂದೆ ಒಂದು ನಂಬಿಕೆ ಇರುತ್ತೆ, ಒಂದು ಸಂಪ್ರದಾಯ ಇರುತ್ತೆ, ಹಾಗೆ ಆಧ್ಯಾತ್ಮಿಕ ಭಾವನೆ ಕೂಡ ಇರುತ್ತೆ. ಅಂತಹ ದಿನಗಳಲ್ಲಿ ಒಂದು ಅಮಾವಾಸ್ಯೆ, ಚಂದ್ರ ಕಾಣಿಸದಂತಹ ರಾತ್ರಿ ಇದು. ಆದರೆ ಇದೇ ದಿನ ಭಕ್ತಿಯ

ದೀಪಗಳು ಬೆಳಗತ್ತೆ. ಕತ್ತಲು ಹಚ್ಚಿರುವಂತಹ ದಿನ ಅಂತ ನಾವು ಹೇಳ್ತೀವಿ, ಆದರೆ ನಮ್ಮ ಹಿರಿಯರು ಇದೇ ದಿನ ದೀಪ ಹಚ್ಚಿದ್ದಾರೆ, ದೇವರನ್ನ ಸ್ಮರಿಸಿದ್ದಾರೆ, ಪೂರ್ವಜನರನ್ನ ನೆನೆಯೋದು, ಹಾಗೆ ದಾನ ಧರ್ಮ ಮಾಡಿದ್ದಾರೆ. ಹಾಗಾದ್ರೆ ಅಮಾವಾಸ್ಯೆ ಎಂದು ದೇವರ ಆರಾಧನೆಗೆ ಯಾಕೆ ವಿಶೇಷವಾಗಿ ಮಹತ್ವವನ್ನ ಕೊಡಲಾಗುತ್ತೆ, ಈ ದಿನದ ಪೂಜಾ ಪದ್ಧತಿಗಳ ಹಿಂದಿರುವಂತಹ ಅರ್ಥವೇನು, ಹಾಗೆ ದೀಪ ಹಚ್ಚೋದು ಕೇವಲ ಆಚರಣೆಯ ಅಥವಾ ಇದರ ಹಿಂದೆ ಒಂದು ಆಳವಾದ ಸಂದೇಶವಿದೆಯಾ, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ನಾದಾಚನೆ ಕಾರ್ಯಕ್ರಮದಲ್ಲಿ ಸಾಗೋಣ. ಇದೀಗ ಭಕ್ತಿ ಸುದೆ ಹರಿಸುವಂತಹ ಸುಮಧುರವಾದಂತಹ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಶಿವನನ್ನ ಸ್ಮರಿಸುವ ಮೂಲಕ ನಾದಾರ್ಜನೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ. ಸ್ನೇಹಿತರೆ, ಅಮಾವಾಸ್ಯೆಯ ಬಗ್ಗೆ ಹೇಳ್ತಾ ಇದ್ದೆ. ಅಮಾವಾಸ್ಯೆ ಅಂತ ಅಂದರೆ ಚಂದ್ರ ಆಕಾಶದಲ್ಲಿ ಗೋಚರಿಸದೇ ಇರುವಂತಹ ತಿಥಿ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಚಂದ್ರನ ಚಲನೆಯನ್ನು ಆಧರಿಸಿ ಅನೇಕ ಆಚರಣೆಗಳು ರೂಪುಗೊಂಡಿವೆ. ಅಮಾವಾಸ್ಯೆ ಅಂತ ಅಂದ ತಕ್ಷಣ ಕೆಲವರಿಗೆ ಪಿತೃಸ್ಮರಣೆ ನೆನಪಾಗುತ್ತೆ, ಇನ್ನು ಕೆಲವರಿಗೆ ದೇವರ ಪೂಜೆ ಪುನಸ್ಕಾರಗಳು, ಹಾಗೆ ದೀಪಾರಾಧನೆ, ಇನ್ನು ಕೆಲವರಿಗೆ ದಾನ ಧರ್ಮ. ಆದರೆ ಇವೆಲ್ಲದರ ಮಧ್ಯೆ ಇರುವಂತಹ ಸಾಮಾನ್ಯ ಭಾವನೆ ಏನು ಅಂತಂದರೆ ಸ್ಮರಣೆ, ಶ್ರದ್ಧೆ, ಹಾಗೆ ಭಕ್ತಿ. ನಾವು ದೇವರನ್ನು ಪೂಜಿಸುವಾಗ ಕೇವಲ ದೇವರ ಮುಂದೆ ಕೂರೋದಿಲ್ಲ ಅಥವಾ ನಿಲ್ಲೋದಿಲ್ಲ, ನಮ್ಮ ಮನಸ್ಸನ್ನು ಒಂದು ಕಡೆ ಸೇರಿಸ್ಕೊಳ್ತೀವಿ, ಹಾಗೆ ನಮ್ಮೊಳಗಿನ ಗೊಂದಲಕ್ಕೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಕೊಟ್ಟು ಬದಿಗೊತ್ತಿ ಶಾಂತವಾಗಿ ಕುಳಿತುಕೊಂಡು, ಅದಕ್ಕಾಗಿಯೇ ಇಂತಹ ದಿನಗಳು ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ವಿರಾಮದಂತೆ ಕಾಣಿಸುತ್ತೆ ಅಲ್ವಾ ಸ್ನೇಹಿತರೆ? ಮತ್ತಷ್ಟು ಮಾಹಿತಿ ಮುಂದುವರಿಯುತ್ತೆ. ಇದೀಗ ಮತ್ತೊಂದು ಸುಮಧುರವಾದಂತಹ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ ನಿಮ್ಮ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಟ್ಯೂನ್ ಮಾಡಿ ಕೇಳ್ತಾ ಇದ್ರ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು ಎಸ್ ನಾದಾರ್ಜುನೆ ಕಾರ್ಯಕ್ರಮದಲ್ಲಿ ಸುಮಧುರವಾದಂತಹ ಭಕ್ತಿ ಗೀತೆಗಳನ್ನ ಕೇಳ್ತಾ ಹಾಗೆ ಅಮಾವಾಸ್ಯೆಯ ಮಹತ್ವವನ್ನ ತಿಳಿತಾ ಸಾಕ್ತಾ ಇದ್ವಿ. ಹಾಗೆ ಅಮಾವಾಸ್ಯೆ ಅಂತ ಅಂದ್ರೆ ಚಂದ್ರ ಆಕಾಶದಲ್ಲಿ ಗೋಚರಿಸದೇ ಇರುವಂತಹ ತಿಥಿ ಅಂತ ಹೇಳ್ದೆ. ಈ ದಿನ ನಾವು ಸಾಕಷ್ಟು ಆಚರಣೆಗಳನ್ನ ಕೂಡ ಮಾಡ್ತೀವಿ. ದೀಪಾರಾಧನೆಯ ಮಹತ್ವ ಕೂಡ ಇಲ್ಲಿ ನಾವು ತಿಳಿಬೇಕಾಗುತ್ತೆ. ಏನಂತಂದ್ರೆ ಕತ್ತಲೆಯ ನಡುವೆ ಒಂದು ಪುಟ್ಟ ದೀಪ ಹಚ್ಚಿ ಬೆಳಗಿಸಿದ್ರೆ ಆ ದೀಪದ ಬೆಳಕು ಸುತ್ತಲಿನ ಕತ್ತಲೆಯನ್ನ ದೂರ ಮಾಡುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಕೆಲವೊಮ್ಮೆ ಗೊಂದಲ ಇರುತ್ತೆ, ಭಯ ಇರುತ್ತೆ, ನಿರಾಸೆ ಇರುತ್ತೆ, ಹಾಗೆ ನೋವು ಕೂಡ ಉಂಟಾಗುತ್ತೆ. ಆ ಸಮಯದಲ್ಲಿ ಭಕ್ತಿ ಒಂದು ದೀಪದಂತೆ ನಮಗೆ ಕೆಲಸ ಮಾಡುತ್ತೆ. ಅಮಾವಾಸ್ಯೆ ಎಂದು ದೀಪ ಹಚ್ಚುವ ಸಂಪ್ರದಾಯವನ್ನ ಅನೇಕ ಮನೆಗಳಲ್ಲಿ ನಾವು ನೋಡ್ತೀವಿ. ದೀಪ ಅಂತ ಅಂದ್ರೆ ಕೇವಲ ಬೆಳಕು ಮಾತ್ರವಲ್ಲ, ಅದು ನಮ್ಮಲ್ಲಿರುವಂತಹ ಜ್ಞಾನ, ಹಾಗೆ ಶಾಂತಿ, ಹಾಗೆ ಸಕಾರಾತ್ಮತೆ

ಸಕಾರಾತ್ಮಕತೆಯ ಸಂಕೇತ ಅಂತ ಹೇಳ್ಬೋದು. ನಾವು ದೀಪ ಹಚ್ಚುವಾಗ ನಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನ ಮಾಡ್ಕೊಳ್ಬೇಕಾಗತ್ತೆ. ನನ್ನ ಮನೆಯಲ್ಲೂ ಹಾಗೆ ನನ್ನ ಮನಸ್ಸಿನಲ್ಲೂ ಕೂಡ ಸದಾ ಬೆಳಕು ಇರಲಿ, ಯಾವತ್ತೂ ಕತ್ತಲು ಬಾರದಿರಲಿ ಅಂತ ಹೇಳಿ ಒಂದು ಸಂಕಲ್ಪ ಮಾಡಿಕೊಂಡು ದೀಪ ಹಚ್ಚಿದ್ರೆ ಅದು ಸರಳವಾದ ಆಚರಣೆ ಅನ್ಸ್ಕೊಳ್ಳುತ್ತೆ. ಹಾಗೆ ಅದೊಂದು ದೊಡ್ಡ ಭಾವನೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇದೀಗ ಸುಮಧುರವಾದಂಥ ಭಕ್ತಿ ಸುದ್ದಿ ಹರಿಸುವಂತಹ ಸಿನಿಮಾ ಹಾಡು ನಿಮಗಾಗಿ ಕಾಯ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಸುಮಧುರವಾದಂತಹ ಭಕ್ತಿಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ಅಮಾವಾಸ್ಯೆಯ ಬಗ್ಗೆ ಕೂಡ ಮಾತುಕತೆ ಸಾಕ್ತಾ ಇತ್ತು. ಅಮಾವಾಸ್ಯೆಯ ದಿನ ಯಾವ ದೇವರನ್ನ ಪೂಜಿಸಬೇಕು ಅನ್ನೋದಕ್ಕೆ ಯಾವುದೇ ರೀತಿಯಾದಂಥ ನಿಯಮಗಳೇನು ಇಲ್ಲ. ಆದರೆ ಪ್ರದೇಶದಿಂದ ಪ್ರದೇಶಕ್ಕೆ, ಹಾಗೆ ಕುಟುಂಬದಿಂದ ಕುಟುಂಬಕ್ಕೆ ಆಚರಣೆಗಳಲ್ಲಿ ವ್ಯತ್ಯಾಸ ಕಂಡುಬರುತ್ತೆ. ಕೆಲವರು ತಮ್ಮ ಇಷ್ಟ ದೇವತೆಯನ್ನು ಪೂಜಿಸಿದರೆ, ಕೆಲವರು ಶಿವನ ಆರಾಧನೆ ಮಾಡ್ತಾರೆ, ಇನ್ನು ಕೆಲವರು ವಿಷ್ಣು ಅಥವಾ ದೇವಿಯ ಆರಾಧನೆಯನ್ನು ಮಾಡ್ತಾರೆ. ಇಲ್ಲಿ ಮುಖ್ಯವಾದದ್ದು ಏನಪ್ಪ ಅಂತಂದರೆ, ಭಕ್ತಿಯಿಂದ ದೇವರನ್ನು ಸ್ಮರಿಸೋದು. ಅದು ಯಾವುದೇ ದೇವರಾಗಿರ್ಬೋದು. ಪೂಜೆ ದೊಡ್ಡದಾಗಿರಬೇಕು ಅನ್ನೋದಕ್ಕಿಂತ ಮನಸ್ಸು ಶುದ್ಧವಾಗಿರಬೇಕು ಅನ್ನುವಂತಹ ಭಾವನೆಯೇ ನಮ್ಮ ಸಂಪ್ರದಾಯದ ಒಂದು ಸಂಪ್ರದಾಯದಲ್ಲಿ ಮುಖ್ಯ ಅಂತ ಅನಿಸುತ್ತೆ. ಹಾಗೆ ಮನೆಯಲ್ಲಿ ದೇವರ ಮುಂದೆ ದೀಪ ಹಚ್ಚಿ ಹೂವನ್ನು ಅರ್ಪಿಸಿ ನೈವೇದ್ಯ ಸಮರ್ಪಿಸಿ ಕೆಲವು ನಿಮಿಷಗಳ ಕಾಲ ದೇವರ ನಾಮಸ್ಮರಣೆ ಮಾಡಿದರೆ ಅದೇ ಸುಂದರವಾದಂಥ ಆರಾಧನೆ ಅನಿಸ್ಕೊಳ್ಳುತ್ತೆ. ಸ್ನೇಹಿತರೆ, ಇದೀಗ ಮತ್ತೊಂದು ಸುಮಧುರವಾದಂತಹ ಭಕ್ತಿಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಸುಮಧುರವಾದಂತಹ ಭಕ್ತಿಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ಈ ಅಮಾವಾಸ್ಯ ಅಂತ ಅಂದ ತಕ್ಷಣ ಬಹಳಷ್ಟು ಭಾರತೀಯರ ಕುಟುಂಬಗಳಲ್ಲಿ ಪಿತೃಸ್ಮರಣೆ ಪ್ರಮುಖವಾಗಿ ಬರುತ್ತೆ. ನಮ್ಮನ್ನ ಈ ಲೋಕಕ್ಕೆ ತಂದವರು, ಹಾಗೆ ನಮ್ಮ ಕುಟುಂಬವನ್ನ ಬೆಳೆಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದವರು, ಹಾಗೆ ಜೊತೆಗೆ ನಮ್ಮ ಬದುಕಿಗೆ ದಾರಿ ತೋರಿಸಿದವರು, ಅಂತಹ ಪೂರ್ವಜರನ್ನ ನೆನಪಿಸಿಕೊಳ್ಳುವಂತಹ ದಿನವಾಗಿ ಅಮಾವಾಸ್ಯನ್ನ ಅನೇಕರು ಆಚರಿಸ್ತಾರೆ. ಕೆಲವರು ತಮ್ಮ ಕುಟುಂಬದ ಸಂಪ್ರದಾಯದಂತೆ ತರ್ಪಣ ಅಥವಾ ಪಿತೃ ಕಾರ್ಯಗಳನ್ನು ಮಾಡ್ತಾರೆ. ಆದರೆ ಇವುಗಳ ಆಚರಣೆ ಹೇಗಿರುತ್ತೆ ಅಂದರೆ ಪ್ರದೇಶ ಹಾಗೆ ಕುಟುಂಬದ ಪ್ರಕಾರ ವ್ಯತ್ಯಾಸಗಳಿರುತ್ತೆ. ಆದರೆ ಅದರ ಹಿಂದಿನ ಭಾವನೆ ಮಾತ್ರ ಒಂದೇ ಆಗಿರುತ್ತೆ. ತಮ್ಮ ಬೇರುಗಳನ್ನು ನಾವು ಮರಿಬಾರ್ದು, ಹಾಗೆ ಇವತ್ತು ನಾವು ಎಲ್ಲಿದ್ದೀವಿ, ಹಾಗೆ ಏನು ಸಾಧನೆ ಮಾಡಿದ್ದೀವಿ, ಹಾಗೆ ಏನೋ ಒಂದು ನಾವು ಜೀವನದಲ್ಲಿ ಚೆನ್ನಾಗಿದ್ದೀವಿ ಅಂತ ಹೇಳಿದರೆ ಅದರ ಹಿಂದೆ ನಮ್ಮ ಹಿಂದಿನ ಪೀಳಿಗೆಯವರ ಪರಿಶ್ರಮ ಕೂಡ ಅಷ್ಟೇ ಇರುತ್ತೆ. ಹಾಗಾಗಿ ಅವರನ್ನ ಗೌರವದಿಂದ ಸ್ಮರಿಸೋದು ನಮ್ಮ ಸಂಸ್ಕೃತಿಯ ಒಂದು ಭಾಗ ಅಂತ ಹೇಳ್ಬೋದು. ಹಾಗೆ ಈ ಸಂದರ್ಭದಲ್ಲೇ ಅಮಾವಾಸ್ಯ ದಿನ ದಾನ ಹಾಗೆ ಸೇವೆ ಕೂಡ ಮಾಡ್ತಾರೆ. ಅನೇಕ ಕಡೆ ವಸ್ತ್ರದಾನ, ಅನ್ನದಾನ, ಹಾಗೆ ಅಗತ್ಯವಿರುವವರಿಗೆ ಕೂಡ ಈ ಸಂದರ್ಭದಲ್ಲಿ ಸಹಾಯವನ್ನು ಮಾಡ್ತಾರೆ. ಸ್ನೇಹಿತರೆ, ಈ ಅಮಾವಾಸ್ಯೆ ದಿನ ಅಂತ ಅಂದರೆ ಕತ್ತಲೆ ರಾತ್ರಿ ಎಷ್ಟು ದೀರ್ಘವಾಗಿರುತ್ತೋ ಆ ಪುಟ್ಟ ದೀಪ ಅದನ್ನು ಎದುರಿಸುವಂತಹ ಧೈರ್ಯ ನೀಡುತ್ತೆ. ಅದೇ ರೀತಿ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಭಕ್ತಿ, ನಂಬಿಕೆ, ಹಾಗೆ ಒಳ್ಳೆತನದ ಬೆಳಕು ನಮ್ಮೊಳಗೆ ಜೀವಂತವಾಗಿ ಇಟ್ಕೊಳ್ಳೋಣ. ಈ ಅಮಾವಾಸ್ಯೆ ನಿಮ್ಮ ಮನೆಯಲ್ಲಿ ಶಾಂತಿ ತರಲಿ, ಹಾಗೆ ನಿಮ್ಮ ಕುಟುಂಬದಲ್ಲಿ ಸಂತೋಷ ತರಲಿ, ಹಾಗೆ ನಿಮ್ಮ ಮನಸ್ಸಿಗೂ ನೆಮ್ಮದಿ ತರಲಿ ಅಂತ ಹೇಳ್ತಾ ನಾದಾಚನೆ ಕಾರ್ಯಕ್ರಮವನ್ನು ಈ ಹಾಡಿನೊಂದಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜೆ ಪ್ರಿಯಾಂಕಾ ಸೋನಲ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 6:50:22 ಕೇಳಿ ಕನ್ನಡ ರತ್ನ ಭಂಡಾರ.
2: ಕನ್ನಡ ರತ್ನ ಭಂಡಾರ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಜವಾಹರಲಾಲ್ ನೆಹರು ಅವರ ಸಂಪುಟದಲ್ಲಿ ವಾರ್ತಾ ಮತ್ತು ಪ್ರಸಾರ ಖಾತೆ ನಿರ್ವಹಿಸಿದ ಕನ್ನಡಿಗ, ರಾಜಕೀಯ ಮುತ್ಸದ್ದಿ ಆರ್ ದಿವಾಕರ್. ಸಾಹಿತ್ಯದಲ್ಲಿ ಇವರಿಗೆ ಅಪಾರ ಒಲವು. ಕರ್ನಾಟಕ ಏಕೀಕರಣದಲ್ಲಿ ಪಾತ್ರ ವಹಿಸಿದವರು. 1952 ಬಿಹಾರದಲ್ಲಿ ರಾಜ್ಯಪಾಲರಾಗಿದ್ದರು. 1962 ರಾಜ್ಯಸಭೆಯಲ್ಲಿ ಇದ್ದರು. ಅವರು ಆಕಾಶವಾಣಿಯ ಅಜ್ಜ ಅಜ್ಜಿ ಮಾಲಿಕೆಯಲ್ಲಿ ಭಾಗವಹಿಸಿದ್ದು ವಿಶೇಷ. ಕೇಳಿ ಆರ್ ದಿವಾಕರ್ ಅವರ ಧ್ವನಿ.
3: ನಾವು ಆಗ ಶಾಲೆ ಹೋಗ್ಬೇಕಾದ್ರೆ ಈಗಿನ ದೊಡ್ಡ ದೊಡ್ಡ ಪುಸ್ತಕ ಅದು ಇದು ಇಂಥವು ಯಾವೂ ಇರ್ತಿರ್ಲಿಲ್ಲ. ನಾವು ಆ ಶಿಕ್ಷಕರು ಮುಂತಾದವರು ಏನು ಹೇಳ್ತಾರೆ ಅದನ್ನೇ ಕೇಳಿಕೊಂಡು ಅದರಿಂದನೇ ನಾವು ದೊಡ್ಡ ಹಾಕೋತ ಬಂದೆವು. ಪುಸ್ತಕ ಓದ್ಕೋತ, ಜನರ ಭೇಟಿ ಹಾಕೋತ ಮಾಡ್ಕೋತ. ನಮ್ಮಲ್ಲೇ ಬ್ರಿಟಿಷ್ ರಾಜ್ಯ ನಡೀತಿತ್ತು. ಜನರೊಳಗೆ ಇದೇನು ಬ್ರಿಟಿಷ್ ರಾಜ್ಯ ಹೋಗಬೇಕು, ಇದು ನಮಗೆ ಥರ ಅಲ್ಲ, ನಮ್ಮ ದೇಶದ ಜನ ಅಲ್ಲ ಇದು, ನಮ್ಮೇಲೆ ಅಧಿಕಾರ ನಡೆಸಲಿಕ್ಕೆ ಅಂತೇಳಿ ಬಂದಾರ ಅಂಬೋ ಮಾತನ್ನು ನಮ್ಮ ಶಿಕ್ಷಕರು ಮುಂತಾದವರು ಮಾತಾಡ್ತಿದ್ರು. ಈ ಬ್ರಿಟಿಷ್ ರಾಜ್ಯ ಹೋಗ್ಲಿಕ್ಕೆ ಬೇಕು ಅಂತ ಹೇಳಿದರು. ಅದೇ ಎಲ್ಲ ನಮ್ಮ ಕರ್ನಾಟಕ ಏನದಲ್ಲ ಇದೆಲ್ಲ ಒಡೆದು ಅಲ್ಲೇ ಇಲ್ಲೇ ಚೆನ್ನ ಮುಟ್ಟ ಆಗಿಬಿಟ್ಟದೆ, ಇದನ್ನೆಲ್ಲ ಕರ್ನಾಟಕ ಬಂದ್ ಮಾಡಬೇಕು. ಸ್ವತಂತ್ರ ಭಾರತ, ಏಕತಂತ್ರ ಕರ್ನಾಟಕ, ಇವು ಎರಡೂ ಕಣ್ಣು ಮುಂದೆ ಇಟ್ಟುಕೊಂಡು ನಾವು ಏನಾದರೂ ಕೆಲಸ ಮಾಡಬೇಕು. ನಾವು ದೊಡ್ಡವರಾದೆವು, ಇಂದ ಅಡುಗೆ ನಾವು ಗ್ರ್ಯಾಜುಯೇಟ್ ಬಿ ಎ ಆದೆವು. ಹಾಗಾದ್ರೆ ನಾವು ಸರ್ಕಾರಿ ನೌಕರಿ ಮಾಡೋ ಹಾಗಿಲ್ಲ. ಆಗಿನ ಸರ್ಕಾರ ಅಂದ್ರೆ ಪರದೇಶ ಸರ್, ಅದಕ್ಕೆ ನಾವು ನೌಕರಿ ಮಾಡಿದ್ರೆ ಅದಕ್ಕೆ ಸಹಾಯ ಮಾಡಿದಂಗೆ ಆಗ್ತದೆ, ಅದಕ್ಕೆ ನಾವು ಸಹಾಯ ಮಾಡಬಾರ್ದು ಅಂಥೇಳಿ ನಾವು ಶಿಕ್ಷಕ ಆಗಬೇಕು ಅಂಥೇಳಿ ನನ್ನ ಮನಸ್ಸಿನಾಗಿತ್ತು. ಲೋಕಮಾನ್ಯ ತಿಲಕರನ್ನ ಕೇಳಿದೆ ಹೋಗಿ, ನಾವು ಏನು ಮಾಡಬೇಕಂತೀರಿ, ನಾವು ದೇಶದ ದೇಶದಿಂದ ನಮಗೂ ನಮ್ಮ ಮನಸ್ಸಿನೊಳಗೆ ಹುಮ್ಮಸ್ಸದ ಒಂದೇನಾದ್ರು ಮಾಡಬೇಕು ಅಂಥೇಳಿ. ಹಾಂ, ಹಾಗಾದರೆ ನೀವು ಕಾಯ್ದೆ ಪಂಡಿತರಾಗ್ರಿ, ಆಮೇಲೆ ರಾಜ್ಯದ ಇದೇನು ಚಳವಳಿ ನಡೀತದೆ ನಮ್ಮ ದೇಶದೊಳಗೆ, ನೀವೆಲ್ಲರೂ ನೀವು ತಯಾರಾಗ್ಲಿಕ್ಕೆ ಬೇಕು, ಸ್ವಾರ್ಥ ತ್ಯಾಗ ಮಾಡಲಿಕ್ಕೆ ಬೇಕು, ಎರಡನೇ ದರ್ಶಿಂದ ನೀವು ಹೋರಾಡ್ಲಿಕ್ಕೆ ಬೇಕು ಅಂಥೇಳಿ ಅವರೆಲ್ಲ ಹೇಳ್ತಿದ್ರು. ಅದನ್ನೆಲ್ಲ ನಾವು ಕೇಳಿಕೊಂಡು, ಹಾಗಾದ್ರೆ ನಮ್ಮ ಜೀವನ ಏನದ, ಇದು ಬರೇ ನಮ್ಮ ದೇಶದ ನಾವೇ ದೊಡ್ಡವರಾಗಬೇಕು, ನಾವೇ ದುಡ್ಡು ಗಳಿಸ್ಬೇಕು, ನಮ್ಮದೇ ಮನೆ ಆಗಬೇಕು, ನಮ್ಮದೇ ಹೊಲ ಆಗಬೇಕು, ಇಷ್ಟೇ ಹೇಳದೆ ನಮ್ಮ ದೇಶದ ಜನ ಏನಿದ್ದಾರೆ ಅವರಿಗೆ ಸ್ವಾತಂತ್ರ್ಯ ಹೆಂಗೆ ದೊರೆತಿತ್ತು ಅಂಬುವಂಥ ಒಂದು ಭಾವನೆ ನಮ್ಮ ಮನಸ್ಸಿನೊಳಗೆ ಆಗಿನಿಂದ ಹೊರಟಿತ್ತು. ತಿಲಕ್ ಅವರು ತೀರ್ಕೊಂಡ್ರು 1920 ಕೊನ್ಮೇಲೆ ಗಾಂಧಿಯವರು ಬಂದರು. ಗಾಂಧಿಯವರು ಅಲ್ಲಿ ದಕ್ಷಿಣ ಆಫ್ರಿಕಾದೊಳಗೆ ಭಾಳ ದೊಡ್ಡ ಕೆಲಸ ಮಾಡಿದ್ರು. ಅದನ್ನೆಲ್ಲ ಮಾಡಿ ಒಂದು ಅನುಭವ ಪಡೆದು ನಮ್ಮಲ್ಲಿ ದೇಶಕ್ಕೆ ಬಂದರು. ಅವ್ರು ಬಂದ ಕೂಡಲೇ ಅವರಲ್ಲಿ ಒಂದು ನೀತಿ ಮತ್ತ ಒಂದು ದೇವರಲ್ಲಿ ಅತ್ಯಂತ ಭಕ್ತಿ, ಜನರ ಸೇವಾ ಮಾಡೋದೇ ಒಂದು ತಮ್ಮ ಕಾರ್ಯ ಅಂಥೇಳಿ ಒಂದು ಆಶ್ರಮ ಅಂತ ಹೇಳಿ ಮಾಡಿದರು. ಅದರಿಂದ ಅಸ್ಪೃಶ್ಯತೆ

0: ನಿವಾರಣ ಅಂಥೇಳಿ ಅಸ್ಪೃಶ್ಯರಿಗೆ ಒಂದು ತಿಳಿಯೇ ಇಲ್ಲ. ಎಲ್ಲ ಜನರು ಗಂಡಸು ಹೆಂಗಸು ಎಲ್ಲರೂ ಸಮಾನವಾಗಿ ನಾವು ಇರಬೇಕು ಅಂದರೆ ನಮ್ಮಲ್ಲಿ ಸಾಮರ್ಥ್ಯ ಬರ್ತದೆ. ಹೆಂಗೆ ಅದನ್ನು ಅವರು ಇತ್ಲಾಗ ರಾಜಕೀಯ ಕೆಲಸನೂ ಮಾಡ್ತಿದ್ರು, ಇತ್ಲಾಗ ಸಮಾಜದ ಕೆಲಸನೂ ಮಾಡ್ತಿದ್ರು. ಜನರಿಗೆ ಹ್ಯಾಂಗೆ ಶಿಕ್ಷಣ ಕೊಡಬೇಕು, ಅವರೆಲ್ಲರೂ ಇದಕ್ಕೆಲ್ಲ ಹ್ಯಾಂಗೆ ತಯಾರಾಗಬೇಕು. ಅದಕ್ಕೆ ಎರಡು ಯಾವಾಗಲೂ ಮೊದಲಿನಿಂದ ಸ್ವತಂತ್ರ ಭಾರತ ಏಕತಂತ್ರ ಕರ್ನಾಟಕ ಏಕೀಕರಣ ಕಡೆ ಒಂದು ಕೆಲಸ ಜನರಿಗೆ ಹೇಳಲಿಕ್ಕೆ, ಮತ್ತು ಸ್ವಾತಂತ್ರ್ಯದ ಹೋರಾಟದ ದೇಶದಿಂದ ಒಂದು ಈ ಹೋರಾಟದ ನಿಜವಾಗಿ ಆ ವೇಳಕ್ಕೆ ಸ್ವಾತಂತ್ರ್ಯ ದರೀಕ್ಷತೆ ಇರಬೇಕು ಎಂಬುದೊಂದು ಭಾವನೆಯಿಂದ ಹೋರಾಟ ಶುರು ಮಾಡಿ. ಹಾಗೆ ನಮ್ಮ ಭಾರತದ ಸಂಸ್ಕೃತಿ ಏನದ 5000 ವರ್ಷದಿಂದ ನಡ್ಕೋತ ಬಂದದ್ದು ವೇದ ಉಪನಿಷತ್ ಮೇಲಿಂದ. ಆದ್ದರಿಂದ ಈ 3-4 ಜನರಿದ್ದಾರೆ ಇವರು ನನ್ನ ಮನಸ್ಸಿನ ಮೇಲೆ ಒಂದು ರಾಜಕೀಯ ದೃಷ್ಟಿಯಿಂದ ಲೋಕಮಾನ್ಯ ತಿಳಕರು, ಗಾಂಧಿಯವರು, ಎರಡನೇ ದೃಷ್ಟಿಯಿಂದ ಅಂದರೆ ವಿವೇಕಾನಂದರು, ಈ ಅರವಿಂದರು. ಅವರ ಭಾಷಣವೂ ಆಯಿತು, ಅವ್ರ ಲೇಖಗಳಾಯಿತು ಇದನ್ನೆಲ್ಲ. ಆದ್ದರಿಂದ ನಾನು ಲೇಖಕನ ಶುರು ಮಾಡಿದ್ದೆ. ಗೀತೆ ಗುಟ್ಟು ಅಂಥೇಳಿ ಒಂದು ಪುಸ್ತಕ ಬರೆದೆ, ಹಿಂದಾಳಿಗೆ ನಮ್ಮ ವಚನಶಾಸ್ತ್ರ ಅಂಥೇಳಿ ಒಂದು ಪುಸ್ತಕ ಬರೆದೆ. 20-30 ಪುಸ್ತಕ ಕನ್ನಡದೊಳಗೆ ನಾನು ಬರೆದಿನಿ. ಎಲ್ಲ 3-4 ಕಡೆಯಿಂದ ಕೆಲಸ ಮಾಡ್ಕೋತ ಬಂದಿನಿ ಅಂತ ನಾನು ಹೇಳಬಹುದು. ಜನರಿಂದ ನಾನು ಜನರ ಸಲುವಾಗಿ, ಇದು ಮುಖ್ಯ ಪಾಠ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತು ರಾಜಕೀಯ ಮುತ್ಸದ್ದಿ ಸಾಹಿತಿ ಆರ್ಆರ್ ದಿವಾಕರ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ.

ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಸ್ನೇಹಿತರೆ, ಸರಿಯಾಗಿ 7:05ಕ್ಕೆ ಕೇಳಲಿದ್ದೀರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಉಷಸ್ ಯೋಜನೆ, ನಿಮ್ಹಾನ್ಸ್ನಿಂದ ರಾಜ್ಯದ 37 ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಚನಾತ್ಮಕ ಮನೋಸಾಮಾಜಿಕ ಆರೈಕೆ. ಮೈ ಭಾರತ್ ಪೋರ್ಟಲ್ ಯಂಗ್ ಲೀಡರ್ಸ್ ಡೈಲಾಗ್ 2027 ರಸಪ್ರಶ್ನೆ ಸ್ಪರ್ಧೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳ ರಕ್ಷಣೆ. ಇಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನ, ಪರಮೋಚ್ಛ ತ್ಯಾಗದ ಸ್ಮರಣೆ. ಈಗ ವಾರ್ತೆಗಳ ವಿವರ. ಬೆಂಗಳೂರಿನ ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನಗಳ ಸಂಸ್ಥೆ ನಿಮ್ಹಾನ್ಸ್ ಪ್ರಾಜೆಕ್ಟ್ ಉಷಸ್ ಅಡಿ ರಾಜ್ಯದ 37 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆತ್ಮಹತ್ಯೆಗೆ ಪ್ರಯತ್ನಿಸಿದವರು ಅಥವಾ ಸ್ವಯಂ ಹಾನಿಗೆ ಯತ್ನಿಸಿ ಬದುಕುಳಿದವರಿಗೆ ರಚನಾತ್ಮಕ ಮನೋಸಾಮಾಜಿಕ ಆರೈಕೆಯನ್ನು ಒದಗಿಸುತ್ತಿದೆ. ಉಷಸ್ ಯೋಜನೆ ಅಡಿ ಪ್ರಸ್ತುತ ರಾಜ್ಯದ 10 ಜಿಲ್ಲೆಗಳ 16 ಆಸ್ಪತ್ರೆಗಳಲ್ಲಿ ಈ ಆಪ್ತ ಸಮಾಲೋಚನಾ ಸೇವೆ ಲಭ್ಯವಿದೆ. ರಾಜ್ಯ ಸರ್ಕಾರ ಈ ಯೋಜನೆಯನ್ನು ವಿಸ್ತರಿಸಲು ಸಹ ಯೋಜಿಸಿದೆ. ರಾಷ್ಟೀಯ ಅಪರಾಧ ದಾಖಲೆಗಳ ಬ್ಯೂರೋ ಪ್ರಕಾರ 2024 ದೇಶಾದ್ಯಂತ 1,70,746 ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆ ಪೈಕಿ ಕರ್ನಾಟಕ ಅತಿ ಹೆಚ್ಚು ಸಂಖ್ಯೆಯ ಆತ್ಮಹತ್ಯೆ ವರದಿ ಮಾಡಿದ ರಾಜ್ಯಗಳಲ್ಲಿ ಒಂದಾಗಿದೆ. ನಿಮ್ಹಾನ್ಸ್ ನಿರ್ದೇಶಕ ಡಾ ವೈಸಿ ಜನಾರ್ದನ ರೆಡ್ಡಿ ಮಾತನಾಡಿ, ಆತ್ಮಹತ್ಯೆಗೆ ಯತ್ನಿಸಿದ ಜನರಿಗೆ ಸರ್ಕಾರಿ ಆಸ್ಪತ್ರೆಗಳ ತುರ್ತು ವಿಭಾಗಗಳು ಹೆಚ್ಚಾಗಿ ಸಂಪರ್ಕದ ಮೊದಲ ಮತ್ತು ಏಕೈಕ ಕೇಂದ್ರವಾಗಿವೆ. ಅಂಥವರ ಮಾನಸಿಕ ಮೌಲ್ಯಮಾಪನ, ಸಮಾಲೋಚನೆ, ಸುರಕ್ಷತಾ ಯೋಜನೆ ಅಥವಾ ಅವರು ಹೆಚ್ಚು ದುರ್ಬಲರಾಗಿರುವ ಅವಧಿಯಲ್ಲಿ ನಿರಂತರ ಬೆಂಬಲಕ್ಕೆ ಉಷಸ್ ಯೋಜನೆ ಸಹಕಾರಿ ಎಂದರು. ವಿಕಸಿತ ಭಾರತ 2047 ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಮೈ ಭಾರತ್ ಯಂಗ್ ಲೀಡರ್ಸ್ ಡೈಲಾಗ್ 2027 ಅಂಗವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ 15-19 ವರ್ಷದೊಳಗಿನ ಯುವ ಜನರಿಗೆ ರಸಪ್ರಶ್ನೆ ಸ್ಪರ್ಧೆ ಏರ್ಪಡಿಸಿದೆ ಎಂದು ಜಿಲ್ಲಾ ಯುವಜನ ಸೇವೆ ಅಧಿಕಾರಿ ಸಂಗ್ರಾಮ್ ಸಾವಂತ್ ತಿಳಿಸಿದ್ದಾರೆ. ಮೈ ಭಾರತ್ ಪೋರ್ಟಲ್ ಮೂಲಕ ವಿವಿಧ ಹಂತದ ಸ್ಪರ್ಧೆಗಳಲ್ಲಿ ಪ್ರೌಢಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಮೈ ಭಾರತ್ ಬೆಳಗಾವಿ ಯುವ ಕೇಂದ್ರದ ಸಹಾಯಕ ಅಧಿಕಾರಿ ಮಲ್ಲಯ್ಯ ಕರಡಿ, ಬೆಳಗಾವಿ ಜಿಲ್ಲೆಯಿಂದ 30,000 ಯುವಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ.
2: ಭಾರತ ಸರ್ಕಾರದ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಮೈ ಭಾರತ್ ವತಿಯಿಂದ ವಿಕಸಿತ ಭಾರತ್ ಯಂಗ್ ಲೀಡರ್ಸ್ ಡೈಲಾಗ್ 2027 ಅಂಗವಾಗಿ ಜಿಲ್ಲೆಯ 15-29 ವರ್ಷದ ಒಳಗಿನ ಯುವ ಜನರಿಗಾಗಿ ಆನ್ಲೈನ್ ವಿಕಸಿತ ಭಾರತ್ ರಸಪ್ರಶ್ನೆ ಸ್ಪರ್ಧೆ ಆಯೋಜಿಸಲಾಗಿದೆ. ವಿಕಸಿತ ಭಾರತ್ 2047 ಸಂಕಲ್ಪವನ್ನು ಸಾಕಾರಗೊಳಿಸುವ

0: ನಿಟ್ಟಿನಲ್ಲಿ ಯುವ ಸಮುದಾಯವನ್ನ ಪ್ರೇರೇಪಿಸುವ ರಾಷ್ಟದ ಅಭಿವೃದ್ಧಿಗೆ ಆಲೋಚನೆಗಳು ಮತ್ತು ಅವರ ಪರಿಹಾರಗಳನ್ನು ಕೊಡುಗೆ ನೀಡಲು ವೇದಿಕೆಯನ್ನ ಒದಗಿಸುವಂತಹ ಉದ್ದೇಶ ಐತಿ. ಇದರಲ್ಲಿ ಬಹುಭಾಷಾ ಆನ್ಲೈನ್ ಅಸಪ್ರಶ್ನೆಯನ್ನ ಯುವಜನರು ಮೈ ಭಾರತ್ ಅಧಿಕೃತ ಪೋರ್ಟಲ್ ಮೂಲಕ ಅವರು ಭಾಗವಹಿಸಬಹುದು. ಆಗಸ್ಟ್ 17ರಿಂದ ಈ ಕಾಂಪಿಟೇಷನ್ ಸ್ಟಾರ್ಟ್ ಆಗಿ ಸೆಪ್ಟೆಂಬರ್ 30ರವರೆಗೂ ಈ ಒಂದು ಕಾಂಪಿಟೇಷನ್ ನಡೀತೈತಿ. ಇದು ಜನವರಿ 10-12 ನವದೆಹಲಿಯಲ್ಲಿ ನಡೆಯುವಂತಹ ರಾಷ್ಟ್ರೀಯ ಯುವ ಉತ್ಸವ ಕಾರ್ಯಕ್ರಮದಲ್ಲಿ ಮುಕ್ತವಾಗ್ತೈತಿ. ಈ ಕಾರ್ಯಕ್ರಮದೊಳಗೆ 6 ಪ್ರಮುಖ ಟ್ರ್ಯಾಕ್ ಗಳನ್ನ ಹಂತಗಳನ್ನು ಮಾಡಿದ್ದಾರೆ. ಮಧ್ಯದಾಗಿ ವಿಕ್ಸಿತ್ ಭಾರತ್ ಚಾಲೆಂಜ್ ಅಂತ ಇವಾಗ ಸ್ಟಾರ್ಟ್ ಆಗಿದೆ ಆನ್ಲೈನ್ ಕಾಂಪಿಟೇಷನ್. ಇದು ಒಂದು ಜಿಲ್ಲಾ ಮತ್ತೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ನಡೆಯುವಂತ ಒಂದು ವಿಕ್ಸಿತ್ ಭಾರತ್ ಯಂಗ್ ಲೀಡರ್ಸ್ ಡೈಲಾಗ್ ಆನ್ಲೈನ್ ಕಾಂಪಿಟೇಷನ್. ಹವಾಮಾನ ಭದ್ರತೆ, ಉದ್ಯಮಶೀಲತೆ, ನಾವೀನ್ಯತೆ ಮತ್ತು ತಂತ್ರಜ್ಞಾನ, ಮಾನವ ಬಂಡವಾಳ ಮತ್ತು ಆರ್ಥಿಕತೆಯಂತ ನಿರ್ದಿಷ್ಟ ಅಭಿವೃದ್ಧಿ ಆದ್ಯತೆಗಳ ಮೇಲೆ ಕೇಂದ್ರೀಕರಿಸಿತಿ. ಬೆಳಗಾವಿ ಜಿಲ್ಲೆ ಎಲ್ಲ ಯುವ ಜನರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು, ನವೀನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ವಿಕ್ಸಿತ್ ಭಾರತ್ 2047 ದೃಷ್ಟಿಕೋನಕ್ಕೆ ತಮ್ಮ ಆಲೋಚನೆಗಳನ್ನು ಕೊಡುಗೆ ನೀಡಲು ಒಂದು ಅವಕಾಶವನ್ನು ಒದಗಿಸ್ತೈತಿ.
1: ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳನ್ನು ರಕ್ಷಿಸಲಾಗಿದೆ. ರಕ್ಷಿಸಲ್ಪಟ್ಟ ಮಕ್ಕಳನ್ನು ತಕ್ಷಣವೇ ಕೆಲಸದ ಸ್ಥಳದಿಂದ ಬಿಡುಗಡೆಗೊಳಿಸಿ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಸುಪರ್ದಿಗೆ ಅಧಿಕಾರಿಗಳು ನೀಡಿದ್ದಾರೆ. ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳು ಕಂಡುಬಂದಲ್ಲಿ ಉಚಿತ ಸಹಾಯವಾಣಿ 1098 ಸಂಪರ್ಕಿಸಲು ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ಕೋರಿದೆ. ಮಕ್ಕಳ ಆರೋಗ್ಯ, ಶಿಕ್ಷಣ, ಪೌಷ್ಟಿಕ ಆಹಾರ, ಸ್ವಚ್ಛತೆ ಹಾಗೂ ಸುರಕ್ಷತೆಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳು ಕಂಡುಬಂದಲ್ಲಿ ಶೀಘ್ರ ಕ್ರಮ ಕೈಗೊಳ್ಳಬೇಕು. ಮಕ್ಕಳ ಹಕ್ಕುಗಳ ರಕ್ಷಣೆಯಲ್ಲಿ ಯಾವುದೇ ನಿರ್ಲಕ್ಷ್ಯಕ್ಕೆ ಅವಕಾಶ ನೀಡಬಾರದು ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸಂತೋಷ್ ಕುಮಾರ್ ಸೂಚಿಸಿದ್ದಾರೆ. ರಾಮನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಆರ್ಟಿಇ 2009, ಪೋಕ್ಸೋ 2012, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006, ಮಕ್ಕಳ ನ್ಯಾಯ ಕಾಯ್ದೆ 2015 ಅನುಷ್ಠಾನ ಕುರಿತ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೋಲಾರ ಜಿಲ್ಲೆ ಮುಳಬಾಗಿಲ ತಾಲೂಕು ತಿರುಮಹಳ್ಳಿಯ ಹಣ್ಣು ಬೆಳೆಗಾರ ಎಸ್ಕೆ ನಾಗರಾಜ್ ಹಾಗೂ ಅವರ ಮಗ ಎಸ್ಎನ್ ಹೃತ್ವಿಕ್ ತಮ್ಮ ತೋಟದಲ್ಲಿ ಬೆಳೆದ ಮಾವಿನ ಹಣ್ಣುಗಳ ಮೌಲ್ಯವರ್ಧಿಸಿ ಜ್ಯೂಸ್ ಮಾಡಿ ಪ್ಯೂರ್ಲಿ ಪಲ್ಪ್ ಬ್ರ್ಯಾಂಡ್ನೊಂದಿಗೆ ಸ್ವತಃ ಮೇಳಗಳಿಗೆ ತೆರಳಿ ಹಣ್ಣುಗಳ ಸುಗ್ಗಿ ಮುಗಿದ ಬಳಿಕವೂ ವರ್ಷಪೂರ್ತಿ ಮಾರಾಟ ಮಾಡುತ್ತಿದ್ದಾರೆ. ಯುವ ಕೃಷಿಕ ಎಸ್ಎನ್ ಹೃತ್ವಿಕ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
5: ಪ್ಯೂರ್ಲಿ ಪಲ್ಪ್ ಶುರು ಮಾಡಬೇಕು ಅನ್ನೋ ಆಲೋಚನೆ ಬಂದಿದೆ ನಮ್ಮ ತೋಟದಲ್ಲೇನೆ. ನಾವು ತುಂಬಾ ವರ್ಷದಿಂದ ಮಾವು ಮತ್ತೆ ಬೇರೆ ತರದ ಹಣ್ಣುಗಳ ನಮ್ಮ ತೋಟದಲ್ಲೇ ಬೆಳಿತಿದ್ದೀವಿ. ಒಳ್ಳೆ ಈಳ್ ಬರ್ತಿದ್ರು ಅದಕ್ಕೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಆಗ್ತಿಲ್ಲ, ಜೊತೆಗೆ ಮಾರ್ಕೆಟಿಂಗ್ ಮಾಡ್ತಿದ್ರು ಒಳ್ಳೆ ಪ್ರೈಸ್ ಬರ್ತಿಲ್ಲ. ಲಾಸ್ಟ್ 2 ಇಯರ್ಸ್ ಇಂದನು ಸಹ ಬರೀ 3-4 ರೂಪೀಸ್ ಗೆ ನಾವು ಹಣ್ಣುಗಳನ್ನ ಕೊಟ್ಟಿದೀವಿ. ಈ ಇಯರ್ ಅಂತೂ ತುಂಬಾ ವೇಸ್ಟೇಜ್ ಆಯ್ತು, ಯಾಕಂದ್ರೆ ಮಾರ್ಕೆಟಿಂಗ್ ಮಾಡಕ್ ಆಗ್ಲಿಲ್ಲ. ಆ ರೇಟಿಗೆ ನಾವು ಹಾರ್ವೆಸ್ಟ್ ಮಾಡಿದ್ರು ಅದಕ್ಕೇನು ಇನ್ವೆಸ್ಟ್ ಮಾಡಿರೋ ದುಡ್ಡು ಸಹ ನಾವು ಅದರಿಂದ ತಗೊಳಕ್ ಆಗಲ್ಲ. ಥಾಟ್ ಪ್ರೊಸೆಸ್ ಅಲ್ಲಿ ಇರಬೇಕಾದ್ರೆ ಬಂದಿದ್ದ ಐಡಿಯಾನೇ ಪ್ಯೂರ್ಲಿ ಪಲ್ಪ್. ಓದಿರೋದು ಅಗ್ರಿಕಲ್ಚರ್ BSc ಆಗಿರೋದ್ರಿಂದ ಅಲ್ಯೂಡಿಷನ್ ಅಂತ ಒಂದು ಸಬ್ಜೆಕ್ಟ್ ಇರೋದ್ರಿಂದ ಪೋಸ್ಟ್ ಆರ್ಡರ್ ಲಾಸಸ್ ಇರುತ್ತೆ, ಅದನ್ನ ಕಮ್ಮಿ ಮಾಡಬಹುದು. ಸೊ ರೈತರಿಗೂ ಒಳ್ಳೆ ಪ್ರೈಸ್ ಕೊಡಬಹುದು ಅಂತ ಒಂದು ರೀಸನ್ ಇಂದ ಪ್ಯೂರ್ಲಿ ಪಲ್ಪ್ ಅಂತ ವೆಂಚರ್ ಸ್ಟಾರ್ಟ್ ಮಾಡಿದ್ದು. ಸೊ ಆಚೆನ್ ಕಮರ್ಷಿಯಲ್ ಬೇವರೇಜಸ್ ಸಿಗುತ್ತೆ, ಬರೀ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಮತ್ತೆ ಕಲರ್ಸ್ ಐಡೆಂಟಿಕಲ್ ಸಬ್ಸ್ಟೆನ್ಸಸ್ ಯೂಸ್ ಮಾಡಿದ್ದನ್ನು ಆ ಒಂದು ಫ್ರೂಟ್ ನೆಸ್ ನ ಕೊಡ್ತಿದ್ದಾರೆ. ಅಂತಂದ್ರೆ ನಮ್ 50% ಪಲ್ಪ್ ಯೂಸ್ ಮಾಡಿ ಬೇರೆ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗ್ಲಿ ಕಲರ್ಸ್ ಆಗ್ಲಿ ಏನು ಯೂಸ್ ಮಾಡದೆ ಕನ್ಸ್ಯೂಮರ್ಗೂ ಸಹ ಒಳ್ಳೆ ಪ್ರಾಡಕ್ಟ್ ನೇ ಕೊಡಬೇಕು ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಪ್ಯೂರ್ಲಿ ಪಲ್ಪ್ ನ ಸ್ಟಾರ್ಟ್ ಮಾಡಿರೋದು. ಕೃಷಿ ವಿಜ್ಞಾನ ಕೇಂದ್ರ ಅಲ್ಲಿ ಸೀನಿಯರ್ ಸೈಂಟಿಸ್ಟ್ ಆಗಿರೋ ಶಿವಾನಂದ್ ಸರ್, ಸೆಂಟ್ರಲ್ ಗವರ್ಮೆಂಟ್ ಇನ್ಕ್ಯುಬೇಷನ್ ಸೆಂಟರ್ IHR ಅಲ್ಲಿರೋ ಬೆಸ್ಟ್ ಸ್ಟಾರ್ಟ್ ಆ ಲೇಬರ್ಸ್ ಕೊಟ್ಟು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಗ್ರಾಜ್ಯುಯಲಿ ಫ್ರೂಟ್ ಬಾರ್ಸ್ ಫ್ರೂಟ್ ಬೇಸ್ಡ್ ಐಸ್ ಕ್ರೀಮ್ಸ್ ಎಲ್ಲ ಮಾಡಬೇಕು ಅಂತ ಇದ್ದೀವಿ.
1: ಹುತಾತ್ಮರನ್ನು ಸ್ಮರಿಸೋಣ, ಅರಣ್ಯಗಳನ್ನು ರಕ್ಷಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆ. ನಾಡಿನ ಅರಣ್ಯ ಮತ್ತು ವನ್ಯಜೀವಿಗಳನ್ನು ರಕ್ಷಿಸುತ್ತಾ ಪರಮೋಚ್ಚ ಬಲಿದಾನಗೈದ ಅರಣ್ಯ ರಕ್ಷಕರು, ರೇಂಜರ್ಗಳು, ಅಧಿಕಾರಿಗಳು ಮತ್ತು ಸ್ಥಳೀಯ ಸಮುದಾಯದ ಸದಸ್ಯರನ್ನು ಗೌರವಿಸಲು ಇಂದು ರಾಷ್ಟೀಯ ಅರಣ್ಯ ಹುತಾತ್ಮರ ದಿನವನ್ನು ಆಚರಿಸಲಾಗುತ್ತಿದೆ. ಪ್ರಸಕ್ತ ಸಾಲಿನಲ್ಲಿ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ಮಲೈ ಮಹದೇಶ್ವರ ವನ್ಯಜೀವಿ ವಿಭಾಗದ ಮಹದೇವಸ್ವಾಮಿ ಹಾಗೂ ಬಂಡೀಪುರ ಹುಲಿ ಮೀಸಲು ಪ್ರದೇಶದ ಸನ್ನಾಹೈದ ಹುತಾತ್ಮರಾಗಿದ್ದು ಅವರ ಆಶ್ರಿತರಿಗೆ ರಾಜ್ಯ ಸರ್ಕಾರ 50 ಲಕ್ಷ ರೂಪಾಯಿ ಪರಿಹಾರ ನೀಡಿದೆ. ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕು ರಾಜೇಶ್ವರ ಗ್ರಾಮದಲ್ಲಿ ಹೋಳಾ ಹಬ್ಬವನ್ನು ರೈತಾಪಿ ಕುಟುಂಬಗಳು ಸಡಗರ ಸಂಭ್ರಮದಿಂದ ಆಚರಿಸಿದವು. ಬೆನಕನ ಅಮಾವಾಸ್ಯೆ ಅಥವಾ ಮುನ್ನಾ ದಿನ ಆಚರಿಸಲಾಗುವ ಈ ಹಬ್ಬವನ್ನು ಮಹಾರಾಷ್ಟದಲ್ಲಿ ಪೋಳ ಎಂದು ಕರೆಯಲಾಗುತ್ತದೆ. ಎತ್ತುಗಳನ್ನು ಸಿಂಗರಿಸಿ ಗ್ರಾಮ ದೇಗುಲದವರೆಗೆ ಮೆರವಣಿಗೆ ಮೂಲಕ ತೆರಳಿ ನೈವೇದ್ಯ ಸಮರ್ಪಣೆ ಹಬ್ಬದ ವಿಶೇಷತೆ. ಬಳಿಕ ಜೋಡೆತ್ತುಗಳ ಓಟದ ಸ್ಪರ್ಧೆ ನಡೆಯಿತು. ದೊಡ್ಡಾಟ, ರಂಗಭೂಮಿ ಹಾಗೂ ಬಯಲಾಟ ಕ್ಷೇತ್ರಕ್ಕೆ ವಿಶಿಷ್ಟ ಕೊಡುಗೆ ನೀಡಿದ ಖ್ಯಾತ ಕಲಾವಿದ ಎಂಎಸ್ ಮಾಳ್ವಾಡ್ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಇಂಗಳಗಿ ಗ್ರಾಮದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 65 ವರ್ಷ ವಯಸ್ಸಾಗಿತ್ತು. 1893 ಸೆಪ್ಟೆಂಬರ್ 11 ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಮಾಡಿದ ಐತಿಹಾಸಿಕ ಭಾಷಣದ ಸ್ಮರಣಾರ್ಥ ಇಂದು ದಿಗ್ವಿಜಯ ದಿನವನ್ನು ಆಚರಿಸಲಾಗುತ್ತಿದೆ. ಮಹಾನ್ ಸಮಾಜ ಸುಧಾರಕ, ಭೂದಾನ ಚಳವಳಿಯ ಹರಿಕಾರ ಆಚಾರ್ಯ ವಿನೋಬಾ ಭಾವೆ ಅವರ ಜನ್ಮದಿನವೆಂದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಷಸ್ ಯೋಜನೆ, ನಿಮ್ಹಾನ್ಸ್ನಿಂದ ರಾಜ್ಯದ 37 ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಚನಾತ್ಮಕ ಮನೋಸಾಮಾಜಿಕ ಆರೈಕೆ. ಮೈ ಭಾರತ್ ಪೋರ್ಟಲ್ ಯಂಗ್ ಲೀಡರ್ಸ್ ಡೈಲಾಗ್ 2027 ರಸಪ್ರಶ್ನೆ ಸ್ಪರ್ಧೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳ ರಕ್ಷಣೆ. ಇಂದು ರಾಷ್ಟೀಯ ಅರಣ್ಯ ಹುತಾತ್ಮರ ದಿನ, ಪರಮೋಚ್ಚ ತ್ಯಾಗದ ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 7:16:46. ನಾವಿದ್ದೀವಿ ಭಾವಸ್ಪಂದನ ಕಾರ್ಯಕ್ರಮದ ಈ ಗುಡ್ ಟೈಮಲ್ಲಿ. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಸುಮಧುರವಾದಂಥ ಭಾವಗೀತೆಗಳನ್ನು ಕೇಳ್ತಾ ಸಾಗೋಣ. ಹಾಗೆಯೇ ಈ ಭಾವಗೀತೆಗಳು ನಮ್ಮ ಜೀವನಕ್ಕೆ ಹೇಗೆ ಕನೆಕ್ಟ್ ಆಗುತ್ತೆ ಅಂತಂದರೆ, ನಮ್ಮ ಬಾಲ್ಯ ನೆನಪಾದಾಗ ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಹಾಡು ಕೇಳಿಸುತ್ತೆ. ಮೊದಲು ಸ್ನೇಹಿತರು ನೆನಪಾದಾಗ ಅಥವಾ ಮೊದಲ ಬಾರಿ ಯಾರನ್ನಾದರೂ ತುಂಬ ಇಷ್ಟಪಟ್ಟಾಗ, ಅಮ್ಮನ ಮಡಿಲು ನೆನಪಾದಾಗ ಅಥವಾ ಜೀವನದಲ್ಲಿ ತುಂಬ ಕಷ್ಟದಲ್ಲಿದ್ದಾಗ ನಿಮ್ಮ ಜೊತೆಗಿದ್ದಂಥ ಒಂದು ಹಾಡು. ಬಹುಶಃ ಪ್ರತಿಯೊಂದು ನೆನಪಿಗೂ ಒಂದೊಂದು ಹಾಡಿರುತ್ತೆ. ಅದಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇಂತಹ ನೆನಪುಗಳನ್ನು ಮೆಲುಕು ಹಾಕ್ತಾ ಭಾವಗೀತೆಗಳನ್ನು ಕೇಳ್ತಾ ಸಾಗೋಣ. ಭಾವಗೀತೆಗಳ ಕಾರ್ಯಕ್ರಮ ಭಾವಸ್ಪಂದನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ ನಾನು ಆರ್ಜಿ ಪ್ರಿಯಾಂಕಾ ಸೋನಲ್.
1: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ,
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
3: ಎದೆ ತುಂಬಿ ಹಾಡಿದೆನು ಬಂದು ನಾನು,
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ,
4: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ,
1: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು, ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ಜೀವನದ ಮೊದಲ ಮಧುರವಾದಂಥ ಹಾಡು ಅಂತ ಅಂದರೆ ನಮಗೆ ಬಾಲ್ಯ. ಆಗ ದೊಡ್ಡ ಕನಸುಗಳು ಏನೂ ನಮ್ಮ ಜೊತೆಗಿರಲಿಲ್ಲ, ದೊಡ್ಡ ಜವಾಬ್ದಾರಿಗಳಿರಲಿಲ್ಲ. ಒಂದು ಆಟಿಕೆ ಸಿಕ್ಕರೆ ಒಂದು ರೀತಿಯ ಖುಷಿ ಆಗ್ತಾಯಿತ್ತು, ಮಳೆ ಬಂದರೆ ಖುಷಿ ಆಗ್ತಾಯಿತ್ತು, ಹಾಗೆ ಶಾಲೆಗೆ ರಜೆ ಅಂತ ಅಂದರೆ ಹೆಚ್ಚಿನ ಖುಷಿ ನಮಗೆ ಸಿಗ್ತಾ ಇತ್ತು. ಇವತ್ತು ಅದೇ ಮಳೆ ಬಂದರೂ ಕೂಡ ನಾವು ಮೊದಲು ಯೋಚಿಸೋದು, ಯಪ್ಪ ಈ ಟ್ರಾಫಿಕ್ ಕಿರಿಕಿರಿ ಹೇಗಿರುತ್ತೋ ಅಂತ ಹೇಳಿ. ಆದರೆ ಬಾಲ್ಯದ ನೆನಪುಗಳು ಹಾಗೇ ಇರುತ್ತೆ. ಒಂದು ಹಳೆಯ ಹಾಡು ಕೇಳಿದ ತಕ್ಷಣ ನಮ್ಮ ಮನಸ್ಸು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಬಾಲ್ಯಕ್ಕೆ ಹೋಗ್ಬಿಡುತ್ತೆ. ಅಂತಹ ಬಾಲ್ಯ ನಿಜಕ್ಕೂ ಅದ್ಭುತ ಅಂತ ಹೇಳ್ತಾ ಇದೀಗ ಭಾವಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ಈ ಭಾವಗೀತೆಗಳೇ ಹಾಗೆ ನಮ್ಮ ಜೀವನದಲ್ಲಿ ಎಲ್ಲ ಸಂಬಂಧಗಳಿಗೆ, ಹಾಗೆ ನಮ್ಮ ಪ್ರಕೃತಿಯಲ್ಲಿರುವಂತಹ ವಿಸ್ಮಯಗಳಿಗೆ, ಎಲ್ಲದಕ್ಕೂ ಕೂಡ ಒಂದೊಂದು ಅರ್ಥವನ್ನು ಕೊಡ್ತಾ ನಮಗೆ ಸುಮಧುರವಾದಂಥ ಲೋಕಕ್ಕೆ ಕರೆದೊಯ್ಯುತ್ತೆ ಈ ಭಾವಗೀತೆಗಳು. ಜೀವನದಲ್ಲಿ ಎಲ್ಲ ಸಂಬಂಧಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳೋದಿಲ್ಲ, ಆದರೆ ಸ್ನೇಹಿತರನ್ನ ಮಾತ್ರ ಕೆಲವೊಮ್ಮೆ ನಾವೇ ಆಯ್ಕೆ ಮಾಡ್ಕೊಳ್ತೀವಿ. ಶಾಲೆಯಲ್ಲಿ ನಮ್ಮ ಬೆಂಚ್ ಪಕ್ಕ ಕೂರೋರು ಯಾರಿರಬೇಕು, ಹಾಗೆ ನಮ್ಮ ಕಾಲೇಜ್ ಫ್ರೆಂಡ್ ಯಾರಿರಬೇಕು, ಆಫೀಸ್ನಲ್ಲಿ ಟೀ ಪಾರ್ಟ್ನರ್ ಯಾರು, ಹಾಗೆ ಮಾತಾಡದೇ ಇದ್ದರೂ ನಮ್ಮ ಮೂಡನ್ನು ಅರ್ಥ ಮಾಡಿಕೊಳ್ಳುವಂಥ ಒಬ್ಬ ಸ್ನೇಹಿತ, ಇಂತಹ ಸ್ನೇಹಗಳು ಜೀವನದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಥರ ಆಗಿರುತ್ತೆ ನಮಗೆಲ್ಲ. ಕೆಲವು ಸ್ನೇಹಿತರು ನಮ್ಮ ಜೀವನದಲ್ಲಿ ಕೆಲವು ವರ್ಷ ಮಾತ್ರ ಇರ್ತಾರೆ, ಆದರೆ ಅವರ ಜೊತೆ ಕೇಳಿದಂಥ ಕೆಲವು ವರ್ಷಗಳು ಜೀವನ ಪೂರ್ತಿ ನೆನಪಾಗುತ್ತೆ. ನಿಮ್ಮ ಜೀವನದಲ್ಲೂ ಕೂಡ ನಿಮಗೆ ಅತಿ ಹೆಚ್ಚು ನೆನಪಾಗುವಂಥ ಸ್ನೇಹಿತನ ಜೊತೆ ನೀವು ಯಾವ ಹಾಡನ್ನು, ಯಾವ ಭಾವಗೀತೆಯನ್ನು ಕನೆಕ್ಟ್ ಮಾಡ್ತೀರಾ ಅಂತ ಸಂದೇಶವನ್ನು ಕಳಿಸ್ಕೊಡಿ. ಹಾಗೆ ಇದೀಗ ಮತ್ತೊಂದು ಸುಮಧುರವಾದಂಥ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು. GS ಶಿವರುದ್ರಪ್ಪ ಅವರ ಸಾಹಿತ್ಯವಿರುವ ಈ ಭಾವಗೀತೆಗೆ ರೋಹಿಣಿ ಮೋಹನ್ ಅವರು ಧ್ವನಿಯಾಗಿದ್ದಾರೆ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
3: ಸಾರ್ವಜನಿಕರಿಗಾಗಿ
4: ಸೇವಾ ನಿರತರು
3: ಕೇಳಿ ವಿಶೇಷ ಕಾರ್ಯಕ್ರಮ. ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
5: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಣ್ತರಿಸೋ ಮಧುರ ತಾಣ

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

0: ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 7:35 ನಿರೀಕ್ಷಿಸಿ. ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಆಹಾರ ಪೌಷ್ಟಿಕಾಂಶ ಭದ್ರತೆ ಬಲಪಡಿಸಲು ಸಮಗ್ರ ವಿಧಾನ ಅಳವಡಿಸಿಕೊಳ್ಳುವಂತೆ ರೈತರಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ರಾಜಕುಮಾರ ರಹೀಂ ಆಗಾ ಖಾನ್ ಅವರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತುಕತೆ. ಕಾಂಗೋದಲ್ಲಿ ಅಗ್ನಿ ಅವಘಡ, ಕನಿಷ್ಠ 26 ವಿದ್ಯಾರ್ಥಿಗಳು ಸಾವು, 12 ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯ. ಮಹಿಳಾ ಏಷ್ಯಾ ಕಪ್, ಬಾಂಗ್ಲಾದೇಶದ ವಿರುದ್ಧ ಗೆದ್ದು ಫೈನಲ್ಗೆ ಲಗ್ಗೆಟ್ಟ ಭಾರತ. ವಾರ್ತೆಗಳ ವಿವರ: ಒಣಭೂಮಿಯನ್ನು ಕೃಷಿಯನ್ನು ಪರಿವರ್ತಿಸಲು ಮತ್ತು ಆಹಾರ ಮತ್ತು ಪೌಷ್ಟಿಕಾಂಶ ಭದ್ರತೆಯನ್ನು ಬಲಪಡಿಸಿ ರೈತರ ಜೀವನೋಪಾಯವನ್ನು ಸುಧಾರಿಸಲು ವಿಜ್ಞಾನ ನೀತಿ ಮತ್ತು ಮಾರುಕಟ್ಟೆ ಬೆಂಬಲವನ್ನು ಒಳಗೊಂಡ ಸಮಗ್ರ ವಿಧಾನವನ್ನು ಅಳವಡಿಸಿಕೊಳ್ಳುವಂತೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಒಣಭೂಮಿ ಪ್ರದೇಶ 2026 ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಸೂಕ್ತ ವೈಜ್ಞಾನಿಕ ಕ್ರಮ, ನೀತಿ ಮತ್ತು ಮಾರುಕಟ್ಟೆ ಬೆಂಬಲದೊಂದಿಗೆ ಒಣಭೂಮಿ ಪ್ರದೇಶಗಳು ಭಾರತಕ್ಕೆ ಹಾಗೂ ಇದೇ ರೀತಿಯ ಸವಾಲುಗಳನ್ನು ಎದುರಿಸುತ್ತಿರುವಂತಹ ಇತರ ಪ್ರದೇಶಗಳಿಗೆ ಬಲದ ಮೂಲವಾಗಬಲ್ಲವು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೃಷಿ ವ್ಯವಸ್ಥೆ ಪರಿವರ್ತಿಸುವ ಪ್ರಯತ್ನಗಳಲ್ಲಿ ಆಹಾರ ಭದ್ರತೆ, ಪೌಷ್ಟಿಕಾಂಶ ಭದ್ರತೆ ಮತ್ತು ರೈತರ ಸಮೃದ್ಧಿಯು ಕೇಂದ್ರ ಬಿಂದುವಾಗಿರಬೇಕು. ಯಶಸ್ಸಿನ ಅಂತಿಮ ಮಾನದಂಡವು ಕೇವಲ ಉತ್ಪಾದನೆಯ ಹೆಚ್ಚಳವಾಗಿರಬಾರದು, ಬದಲಿಗೆ ಕೃಷಿ ಸಮುದಾಯಗಳ ಜೀವನೋಪಾಯದ ಸುಧಾರಣೆ ಮತ್ತು ಸಮೃದ್ಧಿಯೂ ಆಗಿರಬೇಕು ಎಂದು ಸಚಿವರು ಹೇಳಿದ್ದಾರೆ. ಸಮಾವೇಶದಲ್ಲಿ 25 ಹೆಚ್ಚು ದೇಶಗಳ 800 ಹೆಚ್ಚು ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ ದಾದ್ರಾ ಮತ್ತು ನಗರ ಹವೇಲಿ ಮತ್ತು ದಮನ್ ಹಾಗೂ ದಿಯುಗೆ 2 ದಿನಗಳ ಕಾಲ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಂದರ್ಭದಲ್ಲಿ ಉಪರಾಷ್ಟಪತಿಯವರು ಸಿಲ್ಸ್ವಾಸಾದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸರ್ಕಾರಿ ಕಾಲೇಜಿನಲ್ಲಿ ನಡೆಯಲಿರುವಂತಹ ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಲಿದ್ದಾರೆ. ಅವರು ಸಿಲ್ಸ್ವಾಸಾದ ಸ್ವಾಮಿ ವಿವೇಕಾನಂದ ವಿದ್ಯಾಮಂದಿರ ಮತ್ತು ನಮೋ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಮತ್ತು ದಮನ್ನಲ್ಲಿ ಇತ್ತೀಚೆಗಷ್ಟೇ ಉದ್ಘಾಟನೆಗೊಂಡಂತಹ ನಮೋ ಆಸ್ಪತ್ರೆಗೂ ಕೂಡ ಭೇಟಿ ನೀಡಲಿದ್ದಾರೆ. ಜೊತೆಗೆ ದಮನ್ ನೈಟ್ ಮಾರ್ಕೆಟ್, ರಾಮಸೇತು ಸೀಫ್ರಂಟ್ ಮತ್ತು ನಮೋಪತ್ ಸೀಫ್ರಂಟ್ ಸೇರಿದಂತೆ ಪ್ರಮುಖ ಪ್ರವಾಸೋದ್ಯಮ ಮತ್ತು ಜಲತೀರ ಅಭಿವೃದ್ಧಿ ಸ್ಥಳಗಳಿಗೂ ಅವರು ಭೇಟಿ ನೀಡಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನವದೆಹಲಿಯಲ್ಲಿ ರಾಜಕುಮಾರ ರಹೀಂ ಆಗಾ ಖಾನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸಾಮಾಜಿಕ ಅಭಿವೃದ್ಧಿ, ನೀರಾವರಿ, ಸಹಕಾರ ಸಂಘಗಳು, ನೈಸರ್ಗಿಕ ಕೃಷಿ ಮತ್ತು ಸೌರಶಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸುವ ಕುರಿತು ಉಭಯ ನಾಯಕರು ಚರ್ಚೆ ನಡೆಸಿದರು. ಮಾನವ ಅಭಿವೃದ್ಧಿಯ ಬಗೆಗಿನ ಸಮಾನ ಬದ್ಧತೆಯಿಂದಾಗಿ ಆಗಾ ಖಾನ್ ಡೆವಲಪ್ಮೆಂಟ್ ನೆಟ್ವರ್ಕ್ನೊಂದಿಗೆ ಭಾರತ ಹೊಂದಿರುವಂತಹ ಬಾಂಧವ್ಯವನ್ನು ಅತ್ಯಂತ ಗೌರವಯುತವಾಗಿ ಕಾಣುತ್ತದೆ. ಸುಸ್ಥಿರ ಅಭಿವೃದ್ಧಿ ಮತ್ತು ಮಾನವ ಕುಲದ ಒಳಿತಿಗಾಗಿ ಈ ಪಾಲುದಾರಿಕೆಗಳನ್ನು ಮತ್ತಷ್ಟು ಮುನ್ನಡೆಸುವ ತಮ್ಮ ಸಮಾನ ಬದ್ಧತೆಯನ್ನು ಸಚಿವ ಅಮಿತ್ ಶಾ ಪುನರುಚ್ಚರಿಸಿದರು. ಸಂಸದೀಯ ಮಾದರಿಯ ಪ್ರಜಾಪ್ರಭುತ್ವವು ವಿಶ್ವದ ಅತ್ಯುತ್ತಮ ಆಡಳಿತ ವ್ಯವಸ್ಥೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರತಿಪಾದಿಸಿದ್ದಾರೆ. ನವದೆಹಲಿಯ ಸಂಸತ್ ಭವನದ ಜಿಎಂಸಿ ಬಾಲಯೋಗಿ ಸಭಾಂಗಣದಲ್ಲಿ ನಡೆದಂತಹ 27ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ

0: 25 26 ಪ್ರಶಸ್ತಿ ಪ್ರದಾನ ಸಮಾರಂಭದ ನಂತರ ಅವರು ಜವಾಹರ ನವೋದಯ ವಿದ್ಯಾಲಯಗಳ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ನಾಗರಿಕರು ತಮ್ಮ ಚುನಾಯಿತ ಪ್ರತಿನಿಧಿಗಳ ಮೂಲಕ ಸ್ವತಃ ಆಡಳಿತ ನಡೆಸುವ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಭಾರತಕ್ಕೆ ಅತ್ಯಂತ ಸೂಕ್ತವಾಗಿದೆ. ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ಸರಿಯಾದ ದಿಕ್ಕಿನಲ್ಲಿ ರೂಪಿಸುವ ಜವಾಹರ ನವೋದಯ ವಿದ್ಯಾಲಯಗಳ ಕಾರ್ಯವನ್ನು ಅವರು ಶ್ಲಾಘಿಸಿದರು. ಮಣಿಪುರದ ಪಿಎಂ ಶ್ರೀ ಜವಾಹರ ನವೋದಯ ವಿದ್ಯಾಲಯ 27ನೇ ರಾಷ್ಟ್ರೀಯ ಯುವ ಸಂಸತ್ ಸ್ಪರ್ಧೆ 2025-26 ರಾಷ್ಟ್ರೀಯ ವಿಜೇತ ಶಾಲೆಯಾಗಿ ಹೊರಹೊಮ್ಮಿತು. 18ನೇ ಬ್ರಿಕ್ಸ್ ಶೃಂಗಸಭೆ ನಾಳೆಯಿಂದ ನವದೆಹಲಿಯ ಭಾರತ ಮಂಟಪದಲ್ಲಿ ಆರಂಭವಾಗಲಿದೆ. 2 ದಿನಗಳ ಈ ಶೃಂಗಸಭೆಯಲ್ಲಿ 11 ಪ್ರಮುಖ ಉದಯೋನ್ಮುಖ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳು ಭಾಗಿಯಾಗಲಿವೆ. ಬ್ರಿಕ್ಸ್ ಪಾಲುದಾರ ರಾಷ್ಟ್ರಗಳು ಕೂಡ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿವೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಸೇರಿದಂತೆ ಹಲವು ರಾಷ್ಟ್ರಗಳ ನಾಯಕರು ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇಥಿಯೋಪಿಯಾ ಪ್ರಧಾನಿ ಅಬಿ ಅಹಮದ್ ಅಲಿ ಕೂಡ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಸಮಾವೇಶದ ಮೊದಲ ಅಧಿವೇಶನ ಸಮಗ್ರ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯ ಬಲವರ್ಧನೆ ವಿಷಯದ ಕುರಿತು ನಡೆಯಲಿದೆ. ಭಾನುವಾರ ಪಾಲುದಾರ ರಾಷ್ಟ್ರಗಳ ನಾಯಕರೊಂದಿಗೆ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಕುರಿತು ಚರ್ಚೆ ನಡೆಯಲಿದೆ. ಬ್ರಿಕ್ಸ್ ಶೃಂಗಸಭೆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ವ್ಯಾಪಕ ಭದ್ರತಾ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದ್ದು ಸುಮಾರು 15,000 ಪೊಲೀಸ್ ಸಿಬ್ಬಂದಿ ಮತ್ತು ಅರೆ ಸೇನಾ ಪಡೆಗಳ 200 ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ಗಣ್ಯರ ಸಂಚಾರ ಮಾರ್ಗಗಳಲ್ಲಿ ವಿಶೇಷ ನಿಗಾ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಜೂನ್ 2026 UGC, NET, ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಮರು ಪರೀಕ್ಷೆಯ ತಾತ್ಕಾಲಿಕ ಉತ್ತರ ಕೀಗಳನ್ನು ಬಿಡುಗಡೆ ಮಾಡಿದೆ. ಅಭ್ಯರ್ಥಿಗಳು ಈ ತಿಂಗಳ 13ರವರೆಗೆ ಅಧಿಕೃತ UGC, NET ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಉತ್ತರ ಕೀಗಳ ಕುರಿತು ಆಕ್ಷೇಪಣೆಯನ್ನು ಸಲ್ಲಿಸಬಹುದು. UGC, NET ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವಾರು ದೋಷಗಳ ಬಗ್ಗೆ ದೂರುಗಳು ಬಂದ ನಂತರ NTA ಮರು ಪರೀಕ್ಷೆಯನ್ನು ಘೋಷಣೆ ಮಾಡಿತ್ತು. ಇಂಗ್ಲಿಷ್ ಮತ್ತು ವಾಣಿಜ್ಯ ವಿಷಯಗಳ ಪರೀಕ್ಷೆ ಇದೇ 9ರಂದು ಮತ್ತು ಸಮಾಜಶಾಸ್ತ್ರ ವಿಷಯದ ಪರೀಕ್ಷೆ ಇದೇ 10ರಂದು ನಡೆಯಿತು. ಜಮ್ಮು ಕಾಶ್ಮೀರದಲ್ಲಿ ಅಂತಾರಾಷ್ಟೀಯ ಚಲನಚಿತ್ರೋತ್ಸವದ ಸಮಾರೋಪ ಸಮಾರಂಭ ಜರುಗಿತು. ಸಮಾರಂಭದಲ್ಲಿ ಮಾತನಾಡಿದ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್, ಅಗತ್ಯ ಮೂಲಸೌಕರ್ಯ ನಿರ್ಮಿಸುವ ಮೂಲಕ 20 ಲಕ್ಷ ವೃತ್ತಿಪರರನ್ನು ರೂಪಿಸಲು ಸರ್ಕಾರ ಪ್ರಯತ್ನ ಮಾಡುತ್ತಿದೆ ಎಂದು ತಿಳಿಸಿದ್ದಾರೆ. ಚಿತ್ರೋದ್ಯಮದಲ್ಲಿನ ಸೃಜನಶೀಲ ಆರ್ಥಿಕತೆ ಸುಧಾರಣೆಗಳು ನಿರ್ಮಾಪಕರನ್ನು ಕೃತಿಚೌರ್ಯದಿಂದ ರಕ್ಷಿಸಲು ಸಹಕಾರಿಯಾಗುತ್ತಿವೆ. 2019ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚಿತ್ರ ನಿರ್ಮಾಪಕರಿಗೆ ಕಾಶ್ಮೀರದಲ್ಲಿ ಚಿತ್ರೀಕರಣ ನಡೆಸುವಂತೆ ನೀಡಿದ್ದ ಕರೆಯ ಹಿನ್ನೆಲೆಯಲ್ಲಿ ಈ ಉತ್ಸವ ಆಯೋಜನೆ ಮಾಡಲಾಗಿದೆ ಎಂದರು. ಈ ಉತ್ಸವವು ಯುವ ಜನರಿಗೆ ಸೇರಿದ್ದಾಗಿದ್ದು ಯುವ ಪ್ರತಿಭೆಗಳಿಗೆ ತಮ್ಮ ಸೃಜನಶೀಲತೆಯನ್ನು ಪ್ರದರ್ಶಿಸಲು ಉತ್ತಮ ವೇದಿಕೆಯಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ತ್ವರಿತಗತಿಯ ಹಣಕಾಸು ನಾವೀನ್ಯತೆಗೆ ಸಮಾನವಾಗಿ ಬಲಿಷ್ಠ ಸುರಕ್ಷತಾ ಕ್ರಮಗಳು ಅಗತ್ಯ ಎಂದು ಸೆಬಿ ಅಧ್ಯಕ್ಷ ತುಹಿನ್ ಕಾಂತಾ ಪಾಂಡೆ ಪ್ರತಿಪಾದಿಸಿದ್ದಾರೆ. ಮುಂಬೈನಲ್ಲಿ ನಡೆದ ಜಾಗತಿಕ ಫಿನ್ಟೆಕ್ ಉತ್ಸವದಲ್ಲಿ ಮಾತನಾಡಿದ ಅವರು, ಹಣಕಾಸು ಮಾರುಕಟ್ಟೆಗಳ ಸುಸ್ಥಿರ ಬೆಳವಣಿಗೆಗೆ ನಾವೀನ್ಯತೆ, ವಿಶ್ವಾಸ ಮತ್ತು ಸ್ಥಿತಿಸ್ಥಾಪಕತ್ವ ಜೊತೆಯಾಗಿ ಸಾಗಬೇಕು. ಡಿಜಿಟಲ್ ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ ಪಾವತಿ ಹಾಗೂ ಬಲಿಷ್ಠ ವಹಿವಾಟು ವ್ಯವಸ್ಥೆಗಳಿಂದ ಭಾರತದ ಷೇರುಪೇಟೆ ವೇಗವಾಗಿ ವಿಸ್ತರಿಸಿದೆ ಎಂದು ಹೇಳಿದ್ದಾರೆ. ಕೃತಕ ಬುದ್ಧಿಮತ್ತೆ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳ ಬಳಕೆಯಲ್ಲಿ ಅಪಾಯಗಳು ಹೆಚ್ಚದಂತೆ ನಿಯಂತ್ರಣ ಮತ್ತು ಸುರಕ್ಷತಾ ವ್ಯವಸ್ಥೆ ಬಲಪಡಿಸಬೇಕು. ಕ್ವಾಂಟಮ್ ತಂತ್ರಜ್ಞಾನಕ್ಕೆ ಸುರಕ್ಷಿತ ವ್ಯವಸ್ಥೆಗಳತ್ತ ಹಂತ ಹಂತವಾಗಿ ಪರಿವರ್ತನೆ ಅಗತ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಾಂಗೋದ ಬುಕಾವು ನಗರದಲ್ಲಿ ಪಕ್ಕದಲ್ಲಿದ್ದಂತಹ 2 ಶಾಲೆಗಳಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಕನಿಷ್ಠ 26 ವಿದ್ಯಾರ್ಥಿಗಳು ಮೃತಪಟ್ಟಿದ್ದು 12ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ದಕ್ಷಿಣ ಕಿವು ಪ್ರಾಂತ್ಯದ ಸರ್ಕಾರದ ಪ್ರಕಾರ ಅಗ್ನಿ ಅವಘಡದಲ್ಲಿ 19 ಬಾಲಕಿಯರು ಮತ್ತು 7 ಬಾಲಕರು ಮೃತಪಟ್ಟಿದ್ದಾರೆ. ಕೆಲವರ ಸ್ಥಿತಿ ಚಿಂತಾಜನಕವಾಗಿದ್ದು ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಬಹುದು. ಮೊದಲು ಒಂದು ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡು ನಂತರ ಪಕ್ಕದಲ್ಲಿದ್ದಂತಹ 2 ಶಾಲೆಗಳಿಗೆ ಹರಡಿತು. ಬೆಂಕಿ ಕಾಣಿಸಿಕೊಳ್ಳಲು ಕಾರಣವೇನೆಂದು ತಿಳಿದು ಬಂದಿಲ್ಲ. ಆದರೆ ಬೆಂಕಿ ಅವಘಡ ಸಂಭವಿಸಿರುವಂತಹ ಪ್ರದೇಶವು ಜನ ನಿಬಿಡವಾಗಿದ್ದು ಅಲ್ಲಿನ ಹೆಚ್ಚಿನ ಮನೆಗಳು ಮರದಿಂದ ನಿರ್ಮಿಸಲ್ಪಟ್ಟಿವೆ ಎಂದು ಸ್ಥಳೀಯ ಆಡಳಿತಾಧಿಕಾರಿ ಮೋಯಿಸ್ ಲುಬಾಲಾ ತಿಳಿಸಿದ್ದಾರೆ. ದುಬೈನಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಮಹಿಳಾ ಏಷ್ಯಾ ಕಪ್ 2026 ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶದ ವಿರುದ್ಧ 40 ರನ್ಗಳ ಭರ್ಜರಿ ಜಯ ಸಾಧಿಸುವ ಮೂಲಕ ಅತ್ಯುತ್ತಮ ಆಲ್ರೌಂಡ್ ಪ್ರದರ್ಶನ ನೀಡಿತು.

ಗೆಲುವಿನೊಂದಿಗೆ ಭಾರತ ಫೈನಲ್ಗೆ ಲಗ್ಗೆ ಇಟ್ಟಿದೆ. 150 ರನ್ಗಳ ಗುರಿ ಬೆನ್ನತ್ತಿದಂತಹ ಬಾಂಗ್ಲಾ ತಂಡ ರನ್ ಗಳಿಕೆಯ ವೇಗವನ್ನು ಕಾಯ್ದುಕೊಳ್ಳಲು ಪರದಾಡಿತು. ಭಾರತೀಯ ಬೌಲರ್ಗಳು ನಿರಂತರ ಒತ್ತಡ ಹೇರಿದ ಪರಿಣಾಮ ಬಾಂಗ್ಲಾದೇಶ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 109 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಭಾರತದ ಪರ ದೀಪ್ತಿ ಶರ್ಮಾ 3 ವಿಕೆಟ್ ಮತ್ತು ನಂದಿನಿ ಶರ್ಮಾ 2 ವಿಕೆಟ್ ಪಡೆದರೆ ಶ್ರೀಚರಣಿ ಮತ್ತು ಪ್ರೇಮಾ ರಾವತ್ ತಲಾ 1 ವಿಕೆಟ್ ಪಡೆದರು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 149 ರನ್ ಕಲೆ ಹಾಕಿತು. ಶಫಾಲಿ ಶರ್ಮಾ 64 ರನ್ ಗಳಿಸಿ ತಂಡದ ಇನ್ನಿಂಗ್ಸ್ಗೆ ಭದ್ರ ಬುನಾದಿ ಹಾಕಿಕೊಟ್ಟರು. ಅಲ್ಲದೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಅವರು ಭಾಜನರಾದರು. ಇಂದು ನಡೆಯಲಿರುವ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನ ಮತ್ತು ಶ್ರೀಲಂಕಾ ತಂಡ ದುಬೈನಲ್ಲಿ ಮುಖಾಮುಖಿಯಾಗಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಈ ಪಂದ್ಯದ ವಿಜೇತರು ಭಾನುವಾರ ನಡೆಯಲಿರುವ ಫೈನಲ್ನಲ್ಲಿ ಭಾರತವನ್ನು ಎದುರಿಸಲಿದ್ದಾರೆ. ದಕ್ಷಿಣ ಕೊರಿಯಾದ ಚಾಂಗ್ವಾನ್ನಲ್ಲಿ ನಡೆದಂತಹ ವಿಶ್ವ ಪ್ಯಾರಾಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 1 ಚಿನ್ನ, 2 ಬೆಳ್ಳಿ ಮತ್ತು 1 ಕಂಚು ಪದಕ ಸೇರಿದಂತೆ 4 ಪದಕಗಳನ್ನು ಗೆದ್ದು ಉತ್ತಮ ಆರಂಭವನ್ನು ಕಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಹಾರ ಪೌಷ್ಟಿಕಾಂಶ ಭದ್ರತೆ ಬಲಪಡಿಸಲು ಸಮಗ್ರ ವಿಧಾನ ಅಳವಡಿಸಿಕೊಳ್ಳುವಂತೆ ರೈತರಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ರಾಜಕುಮಾರ ರಹೀಂ ಆಗಾ ಖಾನ್ ಅವರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತುಕತೆ. ಕಾಂಗೋದಲ್ಲಿ ಅಗ್ನಿ ಅವಘಡ, ಕನಿಷ್ಠ 26 ವಿದ್ಯಾರ್ಥಿಗಳು ಸಾವು, 12 ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯ. ಮಹಿಳಾ ಏಷ್ಯಾ ಕಪ್, ಬಾಂಗ್ಲಾದೇಶದ ವಿರುದ್ಧ ಗೆದ್ದು ಫೈನಲ್ಗೆ ಲಕ್ಕೆ ಇಟ್ಟ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು, ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಘೋಷಣೆ, ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ, 2028 ಹೊತ್ತಿಗೆ ನಶೆ ಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ, ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ, ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ, ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ದಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ದತೆ, ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ, ಟೀಂ ಕರ್ನಾಟಕದ ಸಂಕಲ್ಪ, ಶತಕದ ಪಥ ಪ್ರಗತಿಯ ರಥ, ಇದು ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 7:47:04. ಸಣ್ಣ ವಿರಾಮದ ಬಳಿಕ ಮತ್ತೆ ಭಾವಗೀತೆ ಕಾರ್ಯಕ್ರಮ, ಭಾವಸ್ಪಂದನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದೀಗ ಮತ್ತೊಂದು ಸುಮಧುರವಾದಂಥ ಭಾವಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಬಿ ಆರ್ ಲಕ್ಷ್ಮಣ್ ರಾವ್ ಅವರ ರಚನೆಯ ಜೆ ಮೋಹನ್ ಅವರ ಧ್ವನಿಯಲ್ಲಿ ಈ ಒಂದು ಸುಮಧುರವಾದಂಥ ಭಾವಗೀತೆ ನಿಮಗಾಗಿ.

ಸ್ನೇಹಿತರೆ, ಇಂತಹ ಪ್ರೀತಿಯ ಹಾಡುಗಳಲ್ಲಿ ಪದಗಳಿಗಿಂತ ಮೆಲೋಡಿ ಕೆಲವೊಮ್ಮೆ ಹೆಚ್ಚು ಮಾತನಾಡುತ್ತೆ. ಒಂದು ಮಾತು, ಹಾಗೆ ಒಂದು ಕಾಯುವಿಕೆ, ಹಾಗೆ ಒಂದು ನೆನಪು, ಇವೆಲ್ಲವೂ ಕೂಡ ಹಾಡಿನೊಳಗೆ ಸೇರಿಬಿಟ್ರೆ ಆ ಹಾಡು ನಮ್ಮದೇ ಅಂತ ಅನಿಸ್ಬಿಡುತ್ತೆ. ಕೆಲವು ಸರಿ ಪ್ರೀತಿಗಳು ನಮ್ಮ ಜೊತೆ ಉಳಿಯುತ್ತೆ, ಹಾಗೆ ನೆನಪಾಗಿಯೂ ಕೂಡ ಉಳಿಯುತ್ತೆ. ಇವೆರಡಕ್ಕೂ ಕೂಡ ಈ ಸೌಂಡ್ ಟ್ರ್ಯಾಕ್ ಆಗಿರೋದು ಅದೇ ಹಾಡುಗಳು. ಇಂತಹ ಭಾವಗೀತೆಗಳು ಮನಸ್ಸನ್ನ ಮುಟ್ಟೋದ್ರಲ್ಲಿ ಎರಡು ಮಾತಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಭಾವಗೀತೆಗಳೇ ಹಾಗೆ ಕೆಲವೊಂದು ಸರಿ ನಮ್ಮ ಬಾಲ್ಯ, ಹಾಗೆ

ನಮ್ಮ ಸ್ನೇಹ, ಪ್ರೀತಿ, ನೋವು, ಕನಸು, ಹಾಗೆ ಕುಟುಂಬ, ಇವೆಲ್ಲ ನೆನಪುಗಳನ್ನ ಹೊತ್ತು ತರುತ್ತೆ ಅಂತಾನೆ ಹೇಳ್ಬೋದು. ಇವೆಲ್ಲವೂ ಕೂಡ ನಮಗೆ ಒಂದು ರೀತಿ ಮೆಲೋಡಿಸ್ ಆಫ್ ಲೈಫ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತರೆ. ಇದೀಗ ಈ ಹಾಡಿನೊಂದಿಗೆ ಭಾವಗೀತೆಗಳ ಪಯಣ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಕೊನೆ ಹಾಡ್ತಾ ಇದ್ದೀನಿ. ಅಂಟಿಲ್ ದೆನ್ ಕೀಪ್ ಲಿಸ್ನಿಂಗ್ FM ರೈನ್ಬೋ ಆಕಾಶವಾಣಿ 101.3.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಸಾರ್ವಜನಿಕರಿಗಾಗಿ
2: ಸೇವಾನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
3: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

ಸ್ನೇಹಿತರೆ, ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೈನ್ಬೋ, ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 8:42:45. ತಮ್ಮೆಲ್ಲರಿಗೂ ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೋರ್ತಾ ವೆರಿ ವೆರಿ ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯ, ಶುಭ ಮುಂಜಾನೆಯ ಶುಭಾಶಯಗಳನ್ನ ತಿಳಿಸ್ತಾ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಹಾಡುಗಳ ಜೊತೆಗೆ ನಾನು ನಿಮ್ ಜೊತೆಗೆ ಆರ್ಜಿ ಪ್ರಿಯಾಂಕಾ ಸೋನಲ್. ಇದೀಗ ಸೂಪರ್ ಡೂಪರ್ ಆಗಿರುವಂತಹ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಆಗಿರುವಂತಹ ಹಾಡನ್ನ ಕೇಳಿದ್ರಿ. ಹಾಗೆ 28,000 ಹುದ್ದೆಗಳಿಗೆ ನೇಮಕಾತಿಗೆ ಈಗಾಗಲೇ

ಜಿಬಿಎ ಸಮ್ಮತಿಯನ್ನ ಸೂಚಿಸಿದೆಯಂತೆ. ಜಿಬಿಎ ಹಾಗೂ 5 ನಗರ ಪಾಲಿಕೆಗಳಲ್ಲಿ 17,385 ಪೌರ ಕಾರ್ಮಿಕರು, ಡಿ ಗ್ರೂಪ್ನ 2,816, ಸಿ ಗ್ರೂಪ್ನ 6,117, ಹಾಗೆ ಬಿ ಗ್ರೂಪ್ನ 1,283, ಹಾಗೆ ಎ ಗ್ರೂಪ್ನ 1,128 ಹುದ್ದೆಗಳು ಸೇರಿದಂತೆ ಒಟ್ಟು 28,729 ಹುದ್ದೆಗಳನ್ನು ಭರ್ತಿ ಮಾಡುವುದಕ್ಕೆ ಜಿಬಿಎ ಸಭೆಯಲ್ಲಿ ಅನುಮೋದನೆಯನ್ನ ನೀಡಲಾಗಿದೆ. ಬಿಬಿಎಂಪಿ 2020 ರಿಂದ ಹಾಗೆ ನೇಮಕಾತಿಯಡಿಯಲ್ಲಿ ಒಟ್ಟು 25,038 ಹುದ್ದೆಗಳು ಮಂಜೂರಾಗಿದ್ವು. 2026 ಜೂನ್ 9 ಸರ್ಕಾರಕ್ಕೆ ಸಲ್ಲಿಸಿರುವಂತಹ ಕರಡು ಸಿ ಆಂಡ್ ಆರ್ ನಂತೆ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳುವುದಕ್ಕೆ ಟಿಎಂ ವಿಜಯಭಾಸ್ಕರ್ ಅಧ್ಯಕ್ಷತೆಯ ಸಲಹಾ ಸಮಿತಿ ಶಿಫಾರಸು ಮಾಡಿದೆ. ಸ್ನೇಹಿತರೆ, ಇದೀಗ ಮತ್ತೊಂದು ಸೂಪರ್ ಡೂಪರ್ ಆಗಿರುವಂತಹ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ದತ್ತ ಸಿನಿಮಾದ ಈ ಹಾಡಿಗೆ ಕೆ ಕಲ್ಯಾಣ್ ಅವರ ಸಾಹಿತ್ಯವಿದೆ. ಆರ್ಪಿ ಪಟ್ನಾಯಕ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಿರುವಂತಹ ಈ ಮಧುರ ಹಾಡಿಗೆ ಧ್ವನಿ ನೀಡಿದ್ದಾರೆ ಮಧು ಬಾಲಕೃಷ್ಣ.

0: ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 8:45:25 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಮಕ್ಕಳ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ, ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆಯಾಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 8:48:28. ನಾವು ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿದ್ದೀವಿ. ಸೂಪರ್ ಡೂಪರ್ ಹಾಡುಗಳನ್ನ ಕೇಳ್ತಾ ಸಾಗ್ತಾ ಇದೀವಿ. ಇದೀಗ ಮತ್ತೊಂದು ಸೂಪರ್ ಡೂಪರ್ ಆಗಿರುವಂತಹ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಆಗಿರುವ ಹಾಡುಗಳನ್ನ ಕೇಳ್ತಾ ಸಾಗ್ತಾ ಇದ್ದೀವಿ. ಹಾಗೆ ಒಂದು ಪ್ರಕಟಣೆ ಕೂಡ ಇದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 2026-27 ಸಾಲಿನ ಮೆಟ್ರಿಕ್ ನಂತರದ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶಾತಿ ಪ್ರಾರಂಭಿಸಿದೆ. ವೃತ್ತಿಪರ ಪದವಿ ಹಾಗೆ ಸ್ನಾತಕೋತ್ತರ ಪದವಿ ಕಲಿತಾ ಇರುವಂತಹವರು ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದು. ಪ್ರವರ್ಗ 1, 2A, 2B, 3A, 3B ಹಾಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಸಮುದಾಯದವರು ವಿದ್ಯಾರ್ಥಿಗಳು ಕೊಟ್ಟಿರುವಂತಹ ಇಮೇಲ್ ಮೂಲಕ 30 ಇಲ್ಲವೇ ಜಿಲ್ಲಾ

ಅಧಿಕಾರಿಗಳ ಕಚೇರಿಗೆ ಭೇಟಿ ಕೊಟ್ಟು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 1ನೇ ಮಹಡಿ ಪೋಡಿಯಂ ಬ್ಲಾಕ್ ವಿವಿ ಟವರ್ ಅಂಬೇಡ್ಕರ್ ವಿಧಿ ಇಲ್ಲಿಗೆ ದಾಖಲೆಗಳೊಂದಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಸ್ನೇಹಿತರೆ, ಇದೀಗ ಮತ್ತೊಂದು ಸೂಪರ್ ಡೂಪರ್ ಆಗಿರುವಂತಹ ಹಾಡು ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್. ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,000 ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.

ಸ್ನೇಹಿತರೆ, ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3 ಕಂಪನಾಂಕಗಳಲ್ಲಿ. ಸಮಯ ಸರಿಯಾಗಿ 9:04:30 ನಾವಿದ್ದೀವಿ. ಸಕ್ಕಸ್ ಸಾಂಗು ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳುವಂತಹ ಕಾರ್ಯಕ್ರಮದ ಈ ಗುಡ್ ಟೈಮಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳಬೇಕು ಅಂದ್ರೆ ಏನ್ ಮಾಡಬೇಕು? ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480010013 ಈ ನಂಬರ್ಗೆ ನಿಮ್ಮ ಸಂದೇಶಗಳು ಬರಲಿ. ನಿಮ್ಮ ನೆಚ್ಚಿನ ಹಾಡು ಯಾವ ಚಿತ್ರದ್ದು, ಹಾಗೆ ನಿಮ್ಮ ಹೆಸರು ಹಾಗೆ ವಿಳಾಸವನ್ನ ತಪ್ಪದೆ ಟೈಪ್ ಮಾಡಿ ಸಂದೇಶದ ಮುಖಾಂತರ ನಮಗೆ ಕಳಿಸ್ಕೊಡಿ ಅಂತ ಹೇಳ್ತಾ, ಇದೀಗ ಸೂಪರ್ ಡೂಪರ್ ಆಗಿರುವಂತಹ ಹಾಡು ನಿಮ್ಗಾಗಿ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ರೆಡಿ ಆಗಿದೆ. ಹಾಗಿದ್ರೆ ಮತ್ಯಾಕೆ ತಡ, ಕೇಳಿ ಎಂಜಾಯ್ ಮಾಡಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಕ್ಕಸ್ ಸಾಂಗು ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಆಗಿರುವಂತಹ ಹಾಡುಗಳನ್ನ ಕೇಳ್ತಾ ಸಾಗ್ತಾ ಇದ್ದೀವಿ. ಹಾಗೆ ಸಂದೇಶದ ಮುಖಾಂತರ ನಮ್ಮ ಕೇಳುಗ ಮಿತ್ರರು ಏನು ಸಂದೇಶವನ್ನ ಕಳಿಸಿದ್ದಾರೆ ನೋಡ್ತಾ ಹೋಗೋಣ. ಗಗನ್ ರಾಜ್ ಕುಮಾರ್ ಮಾರಿಕಣವೆ ಹಿರಿಯೂರು ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸಕ್ಕಸ್ ಸಾಂಗ್ ಕಾರ್ಯಕ್ರಮದಲ್ಲಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ, ತಪ್ಪದೇ ಪ್ರಸಾರ ಮಾಡಿ ಅಂತ ಕೂಡ ಹೇಳ್ತಿದ್ದಾರೆ. ಹಾಗೆ ಸಿಂಧನೂರು ಸುರೇಶ್ ಬಳ್ಳುಟ್ಗಿ ಅವರು ಕೂಡ ಸಂದೇಶ ಕಲಿಸಿರುವಂಥದ್ದು. ಇನ್ನು ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾನಗರ ದಾವಣಗೆರೆ, ಶ್ರುತಿ ಮಂಜುನಾಥ್ ಬಸವನಹಳ್ಳಿ ಕೊಪ್ಪಲು ಅರಕಲಗೂಡು ಹಾಸನದಿಂದ ಸಂದೇಶ ಬಂದು ತಲುಪಿದೆ. ಹಾಗೆ ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ಗೆಣಿಕೆಹಾಳು ಗ್ರಾಮದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹೆಸರನ್ನ ಹಾಕಿಲ್ಲ, ದಯವಿಟ್ಟು ಸಂದೇಶವನ್ನ ಕಳಿಸುವಾಗ ನಿಮ್ಮ ಹೆಸರನ್ನ ತಪ್ಪದೆ ಟೈಪ್ ಮಾಡಿ ಕಳಿಸಿ. ಹಾಗೆ ಶುಭೋದಯ ಕಾಮನ ಬಿಲ್ಲು ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳ್ತಿರೋರು ಯಾರಿದ್ದು? ರಾಜೇಶ್, ಶೈಲಾ, ಚನ್ನನಕುಂಟೆ, ಶಿರಾದಿಂದ. ಹಾಗೆ ಹಲೋ ನಮಸ್ಕಾರ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಬೆನಕನ ಅಮಾವಾಸ್ಯೆ ಇದೆ, ಹಾಗಾಗಿ ವಿಘ್ನೇಶ್ವರ ವಾಹನ ಚಿತ್ರದಿಂದ ಹಾಡನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹನುಮಸಾಗರದಿಂದ ಚಂದ್ರಶೇಖರ್ ಸಿಂಹಾಸನ. ಹಾಗೆ ಸಂದೇಶ ಬಂದಿದೆ, ಯಾರದಿದು? ಯಶಸ್ವಿನಿ ಹಾಗೂ ಅನ್ನಪೂರ್ಣ, ಗಿರಿಜಮ್ಮ, ಎನ್ಇಎಸ್ ಬಡಾವಣೆ, ಹೊಸದುರ್ಗ. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ಮಂಡಿಕಲ್ ಕೃಪಾ ಅವರು. ಹಾಗೆ ಜಗದೀಶ್, ಶೋಭಾ, ತೇಜಸ್ವಿನಿ, ವರ್ಣಿಕಾ ಮಂಟ, ಸಿರಿಗೇರಿಯವರ ಸಂದೇಶ ಕೂಡ ನಮ್ಮನ್ನ ತಲುಪಿದೆ. ಇನ್ನು ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ ಗಜಲಕ್ಷ್ಮಿ ಶ್ರೀನಿವಾಸ್ ಶಿಡ್ಲಗಟ್ಟ. ಶುಭ ಮುಂಜಾನೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಸುಮಿತ್ರಾ ಕೆಂಪರಾಜ್, ಆರ್ಎಚ್ಎಸ್ಸಿಎಸ್ ಬಡಾವಣೆ, ಅನ್ನಪೂರ್ಣೇಶ್ವರಿ ನಗರದಿಂದ. ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ ಲತಾ ದಿನೇಶ್ ಗಂಗೊಂಡನಹಳ್ಳಿ. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ, ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ ಇಂಡಿ ತಾಲೂಕಿನ ಹಿಂಗಣೆಯಿಂದ ಚಿದಾನಂದ ಪತ್ತಾರ್. ಸಂಜೋವೆಟ್ಸ್ ಗೀತಾ ಚಿತ್ರದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ ರವಿಕುಮಾರ್, ಉಜ್ಜನಹಳ್ಳಿ ಚನ್ನಪಟ್ಟಣ ತಾಲೂಕಿನಿಂದ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನಿ ಅವರು ಕೂಡ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ನಿಮಗೂ ಕೂಡ. ಹಾಗೆ ಶಿವಶಂಕರ್ ವೇದವತಿ ತನ್ಮಯ್ ಆನೇಕಲ್ ಶಂಕರ ಮಠದಿಂದ ಮೆಸೇಜ್ ಅನ್ನು ಮಾಡಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಆ ಸಾಲು ಸಾಲು ಸಂದೇಶಗಳು ಈಗಾಗಲೇ ನಮ್ಮ ಸಕಸಾಂಗು ಕಾರ್ಯಕ್ರಮಕ್ಕೆ ಬಂದು ತಲುಪ್ತಾ ಇದೆ. ಹಾಗೆ ರಿಕ್ವೆಸ್ಟ್ಗಳ ಹಾಡುಗಳು ಕೂಡ ನಮ್ಮ ಪ್ಲೇಲಿಸ್ಟ್ ಸೇರಿದೆ. ಹಾಗಿದ್ರೆ ಮತ್ಯಾಕೆ ತಡ, ರಿಕ್ವೆಸ್ಟ್ ಮಾಡಿಕೊಂಡಂತ ಹಾಡು ಈಗ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಕ್ಕ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಸೂಪರ್ ಡೂಪರ್ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ಭಾರತದ ಆಧ್ಯಾತ್ಮಿಕ ಹಾಗೆ ಸಾಂಸ್ಕೃತಿಕ ಪರಂಪರೆಯ ಜಾಗತಿಕ ಗ್ರಹಿಕೆಗಳ ಪುನರ್ ಸ್ಥಾಪಿಸಿದಂತಹ ಸ್ವಾಮಿ ವಿವೇಕಾನಂದರ ಭಾಷಣವನ್ನು ನೆನಪಿಸುವಂತಹ ಸಲುವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 11ರಂದು ದಿಗ್ವಿಜಯ ದಿವಸ ಅಂತ ಆಚರಿಸಲಾಗುತ್ತೆ. ಈ ದಿನದಂದು ಸ್ವಾಮಿ ವಿವೇಕಾನಂದರ ಸಾರ್ವತ್ರಿಕ ಸಹೋದರತ್ವ ಹಾಗೆ ಸಾಮರಸ್ಯ ಸಹಿಷ್ಣುತೆಯ ಮಹತ್ವಕ್ಕೆ ಸಂಬಂಧಿಸಿದಂತೆ ಬೋಧಿಸಿದಂತಹ ಸಂದೇಶವನ್ನು ಎತ್ತಿ ಹಿಡಿಯುವುದಕ್ಕೆ ಹಾಗೆ ವಿವಿಧ ವಿಚಾರಗಳ ಸಂಕೀರ್ಣಗಳು, ಕಾರ್ಯಕ್ರಮಗಳು ಹಾಗೆ ಉಪನ್ಯಾಸಗಳನ್ನು ಆಯೋಜಿಸಲಾಗುತ್ತೆ ಈ ದಿನದಂದು. ಹಾಗೆ ಸೆಪ್ಟೆಂಬರ್ 11ರಂದು

ಒಂದು ದಿನವನ್ನು ಆಚರಿಸಲಾಗ್ತಾ ಇದ್ದು, ಸ್ವಾಮಿ ವಿವೇಕಾನಂದರು ಪ್ರಪಂಚದಾದ್ಯಂತ ಭಾರತದ ಬಗ್ಗೆ ಆಧ್ಯಾತ್ಮಿಕ ಹಾಗೆ ಸಾಂಸ್ಕೃತಿಕ ಪರಿಭಾಷೆಯಲ್ಲಿ ಹೊಸ ದೃಷ್ಟಿಕೋನವನ್ನು ತಂದುಕೊಟ್ರು. ಅದರ ಒಂದು ನೆನಪಿಗಾಗಿ 1893 ಸ್ವಾಮಿ ವಿವೇಕಾನಂದರು ಏನು ಧರ್ಮಗಳ ಸಂಸತ್ನಲ್ಲಿ ಮಾಡಿದಂಥ ಭಾಷಣ ವೇದಾಂತದ ತತ್ವಶಾಸ್ತ್ರವನ್ನು ಜಾಗತಿಕ ವೇದಿಕೆಗೆ ಪರಿಚಯ ಮಾಡಿಕೊಡ್ತು. ಅವರ ಮಾತುಗಳು ಧಾರ್ಮಿಕ ಸಹಿಷ್ಣುತೆ ಹಾಗೆ ಸಾರ್ವತ್ರಿಕ ಸ್ವೀಕಾರ ಹಾಗೆ ಜಾಗತಿಕ ಸಾಮರಸ್ಯದ ಸಾರವನ್ನು ಹೊತ್ಕೊಂಡು ಅಮೆರಿಕಾದಲ್ಲಿ ಸಹೋದರರು ಹಾಗೆ ಸಹೋದರಿಯರೇ ಅಂತ ಹೇಳಿ ಆ ಒಂದು ವರ್ಡನ್ನು ಸಂಬೋಧಿಸ್ತಾರೆ. ಆ ಸಂದರ್ಭದಲ್ಲಿ ವೇದಿಕೆಯಲ್ಲಿದ್ದಂಥ ಅವರ ಭಾಷಣವನ್ನು ಕೇಳಿ ಇಡೀ ಅಮೆರಿಕಾದ ಆ ಭಾಷಣದಲ್ಲಿ ಕುಳಿತಿರುವಂತಹ ಎಲ್ಲರೂ, ವೇದಿಕೆಯ ಕಾರ್ಯಕ್ರಮದಲ್ಲಿದ್ದವರೆಲ್ಲರೂ ಕೂಡ ಚಪ್ಪಾಳೆಯನ್ನ ತಟ್ಟಾರಂತೆ. ಅಂತಹ ಒಂದು ಭಾತೃತ್ವದ ಸಂದೇಶವನ್ನು ಕೊಟ್ಟಂತಹ ಸ್ವಾಮಿ ವಿವೇಕಾನಂದರವರ ಒಂದು ಆ ಸಂದರ್ಭವನ್ನ ಆಚರಿಸುವಂತಹ ಸಲುವಾಗಿ ಈ ಒಂದು ದಿಗ್ವಿಜಯ ದಿವಸವನ್ನ ಆಚರಿಸಲಾಗುತ್ತೆ. ಇದರ ಜೊತೆಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಇದೀಗ ಮತ್ತೊಂದು ಸೂಪರ್ ಡೂಪರ್ ಆಗಿರುವಂತಹ ಹಾಡು, ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತ ಹಾಡು ರೆಡಿ ಆಗಿದೆ. ಹಾಗಿದ್ರೆ ಮತ್ತೆ ಯಾಕೆ ತಡ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 9:31 ನಾವಿದ್ದೀವಿ ಸಕಸಾಂಗು ಕಾರ್ಯಕ್ರಮದ ಈ ಗುಡ್ ಟೈಮ್ ಅಲ್ಲಿ. ಹಾಗೆ ಸಕಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳಬೇಕು ಅಂದ್ರೆ ಏನ್ ಮಾಡಬೇಕು, 9480901013 ನಿಮ್ಮ ಸಂದೇಶಗಳನ್ನ ಕಳಿಸ್ಬೇಕು. ಹಾಗೆ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ನಮ್ಮ ಕೇಳುಗ ಮಿತ್ರರು ನೋಡ್ತಾ ಹೋಗೋಣ. ಸಕಸಾಂಗು ಕಾರ್ಯಕ್ರಮದಲ್ಲಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ ಪ್ರಸಾದ್ ಕೇಸರಮಡು ತುಮಕೂರಿನಿಂದ. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ ತೀರ್ಥೇಶ್ ಚನ್ನಪಟ್ಟಣ, ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ ಮೈಸೂರು ರಸ್ತೆ ಬೆಂಗಳೂರಿನಿಂದ ಮೆಸೇಜ್ ಕಳಿಸಿದ್ದಾರೆ. ಹಾಗೆ ಶಾಂತಮ್ಮ ದೀಕ್ಷಿತ್ ಧನುಷ್ ರಮೇಶ್ ಸುಧಾ ಹೊಳಲ್ಕೆರೆ ಚಿತ್ರದುರ್ಗದಿಂದ ಸಂದೇಶ ಬಂದಿರುವಂಥದ್ದು. ಇನ್ನು ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ ಶ್ರೀಧರ್ ಪನ್ನಗಾಟಿ ಅನಂತ್ ಕುಮಾರ್ ಸುಧಾ ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ನಾಗರಾಜ್ ಬಿಟಿಎಂ ಲೇಔಟ್ ಹಾಗೂ ಅನಿಲ್ ಗ್ರಾಮ ಪುರೋಹಿತ್. ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಡ್ತಾ ಇದ್ದಾರೆ ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ. ಡಾಕ್ಟರ್ ಅನಂತ್ ಕುಮಾರ್ ಅರಸು ಕಡಬಾಗುಡ್ಡಿ ಗುಬ್ಬಿಯವರ ಸಂದೇಶ ಕೂಡ ನಮ್ಮನ್ನ ಬಂದು ತಲುಪಿದೆ. ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ ಬೆಳಗಿನ ಶುಭೋದಯಗಳು ಎಫ್ಎಂ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗಣೇಶ್ ಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ ಚಿದಾನಂದ ಟಿವಿ ಸರ್ಕಲ್ ಹೊಸದುರ್ಗದಿಂದ. ಹಾಗೆ ಹೆಚ್ ಬಿ ಜಯರಾಮ್ ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಎಸ್, ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದೀಗ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಬ್ಯೂಟಿಫುಲ್ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಯಾವ ಹಾಡಿಗಾಗಿ ನಮ್ಮ ಕೇಳುಗರು ಸಂದೇಶವನ್ನ ಕಳಿಸಿರುವಂತಹ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ, ಅಮೃತ ಗಳಿಗೆ ಚಿತ್ರದ ಹಾಡಿಗಾಗಿ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವಂತಹ ಈ ಹಾಡಿಗೆ ವಿಜಯ್ ನಾರಾಯಣ್ ಸಿಂಹ ಅವರ ಸಾಹಿತ್ಯವಿದೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಕ್ಕಸ್ ಅಂಗು ಕಾರ್ಯಕ್ರಮದಲ್ಲಿ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಸೂಪರ್ ಡೂಪರ್ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಹಾಗೆ ದಿಗ್ವಿಜಯ ದಿವಸದ ಬಗ್ಗೆ ಕೂಡ ಮಾತುಕತೆ ಸಾಕ್ತಾ ಇತ್ತು. ಒಬ್ಬ ವ್ಯಕ್ತಿ, ಅದು ಭಾರತ ಆಗ ಸಾಕಷ್ಟು ಹಿಂದುಳಿದಂತಹ ರಾಷ್ಟ್ರವಾಗಿತ್ತು, ಆ ಸಂದರ್ಭದಲ್ಲೇ ಒಬ್ಬ ವ್ಯಕ್ತಿ ಬೇರೆ ಮುಂದುವರೆದಂತಹ ದೇಶಕ್ಕೆ ಹೋಗಿ ಒಂದು ಭಾಷಣ ಮಾಡಿ ಅಲ್ಲಿ ಎಲ್ಲರ ಮನಸ್ಸನ್ನ ಗೆಲ್ತಾರೆ. ಇಡೀ ಜಗತ್ತಿನಾದ್ಯಂತ ಅದು ಅವರ ಭಾಷಣದ ತುಣುಕುಗಳು ಹರಿದಾಡುತ್ತೆ. ಭಾರತದ ಆಧ್ಯಾತ್ಮಿಕ ಪರಂಪರೆ, ಹಾಗೆ ವೇದಾಂತದ ಚಿಂತನೆ, ಸಹಿಷ್ಣುತೆ, ಹಾಗೆ ವಿಶ್ವ ಭಾತೃತ್ವದ ಸಂದೇಶವನ್ನ ಜಗತ್ತಿನ ವೇದಿಕೆಯಲ್ಲಿ ಪರಿಚಯಿಸಿದ್ರು ಸ್ವಾಮಿ ವಿವೇಕಾನಂದರು. ಈ ದಿನವನ್ನ ನಾವು ಅವರ ದಿಗ್ವಿಜಯದ ದಿನವನ್ನಾಗಿ ಆಚರಿಸ್ತೀವಿ. ದಿಗ್ವಿಜಯ ಅಂತ ಅಂದ್ರೆ ಸಾಮಾನ್ಯವಾಗಿ ನಾವು ಯಾವುದೋ ದೇಶದ ಮೇಲೆ ಯುದ್ಧ ಹೋಗೋದು, ಅಲ್ಲಿ ಗೆಲ್ಲೋದು ಅಂತ ಆಗುತ್ತೆ. ಆದ್ರೆ ಇಲ್ಲಿ ಸ್ವಾಮಿ ವಿವೇಕಾನಂದರ ಆಲೋಚನೆಗಳೇ ಜನರ ಹೃದಯಗಳನ್ನ ಗೆಲ್ಲಬಹುದು ಅನ್ನೋದಕ್ಕೆ ಅವರು ಗಳಿಸಿದಂತಹ ಜ್ಞಾನ, ಅವರು ಗಳಿಸಿದಂತಹ ಗೌರವವೇ ಕಾರಣವಾಯಿತು. ತನ್ನ ದೇಶದ ಸಂಸ್ಕೃತಿಯ ಶಕ್ತಿಯನ್ನ ಜಗತ್ತಿಗೆ ಪರಿಚಯಿಸಿದ ದಿನವನ್ನ ದಿಗ್ವಿಜಯ ದಿನವನ್ನಾಗಿ ಆಚರಿಸ್ತಿರೋದು ನಿಜಕ್ಕೂ ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬೋದು. ಹಾಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ನಮ್ಮ ಸ್ನೇಹಿತರು, ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ನೋಡ್ತಾ ಹೋಗೋಣ. ತಿಪಟೂರಿನಿಂದ ಕೃಷ್ಣಮೂರ್ತಿಯವರ ಸಂದೇಶ ಬಂದಿದೆ. ಹಾಗೆ ಸತೀಶ್ ಎನ್ಎಚ್ ನಗರಕೆರೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಶುಭೋದಯ ಮೇಡಮ್ ಅಂತ ಹೇಳಿ ತಮ್ಮ ಇಷ್ಟದ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಡಿಎಸ್ ನಾಗರಾಜ್, ರೋಹಿತ್ ವರ್ಧನ್ ಕಸ್ತೂರಿಬಾ ನಗರದಿಂದ. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ಯಾವುದಾದ್ರೂ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆರೋಹಿ ಹೆಮ್ಮಿಗೆಪುರ ಕೆಂಗೇರಿಯಿಂದ. ಸಂದೇಶ ಬಂದು ತಲುಪಿದೆ ಶ್ವೇತಾ ಎಸ್ಆರ್ರಾವ್ ಸುಳ್ಯ ಅವರದ್ದು. ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ ಜೀವನ್ ಅವರು. ಇನ್ನು ಆಕಾಶಗಂಗೆ ಕಾರ್ಯಕ್ರಮದಲ್ಲಿ ಮಾಹಿತಿ ಹಾಡುಗಳು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ಅರುಣಾ ಮೈತ್ರಿ, ಜೆಸಿ ನಗರ, ಪೋಸ್ಟ್ ಆಫೀಸ್ ರೋಡ್. ಸಂದೇಶವನ್ನ ಕಳಿಸಿದ್ದಾರೆ ಯಾರಿದ್ದು, ನಾಗರಾಜ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಸಂದೇಶ ಬಂದು ನಮ್ಮನ್ನ ತಲುಪಿದೆ. ಹಾಗೆ ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿಯವರ ಸಂದೇಶ ಕೂಡ ಬಂದು ತಲುಪಿದೆ. ತುಂಬಾ ಒಳ್ಳೆಯ ಹಾಡುಗಳು ಪ್ಲೇ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಕುಶಾ ಮಾದ್ರೀರ ನಂಜಪ್ಪ, ಕಮ್ಮನಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಹಾಗೆ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತ ಹಾಡು ನಿಮಗಾಗಿ ಕಾಯ್ತಾ ಇದೆ. ಯಾವ ಹಾಡಿಗಾಗಿ ನಮ್ಮ ಕೇಳುಗರು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ, ಕಳ್ಳರ ಕಳ್ಳ ಚಿತ್ರದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ.

ಶ್ರೀನಿವಾಸ್, ಎಸ್ ಜಾನಕಿಯವರ ಧ್ವನಿಯಲ್ಲಿ ಮೂಡಿಬಂದಿರುವಂತಹ ಈ ಹಾಡಿಗೆ ಆರ್ ಎನ್ ಜಯಗೋಪಾಲ್ ಹಾಗೂ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿದೆ, ಸತ್ಯಂ ಅವರ ಸಂಗೀತ ಸಂಯೋಜನೆ ಇರುವ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಕ್ಕಸಾಂಗು ಕಾರ್ಯಕ್ರಮದಲ್ಲಿ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತ ಬ್ಯೂಟಿಫುಲ್ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಹಾಗೆ ದಿಗ್ವಿಜಯ ದಿವಸದ ಬಗ್ಗೆ ಮಾಹಿತಿ ಕೂಡ ಸಾಕ್ತಾ ಇತ್ತು. ವಿವೇಕಾನಂದರು ಭಾರತವನ್ನ ಕೇವಲ ಪುಸ್ತಕಗಳಲ್ಲಿ ಮಾತ್ರ ಓದಿದವರಲ್ಲ ನೋಡಿ, ಅವರು ಭಾರತದ ಜನರ ನಡುವೆ ನಡೆದ್ರು, ಹಾಗೆ ಗ್ರಾಮಗಳಲ್ಲಿ ನಡೆದ್ರು, ಹಾಗೆ ಬಡತನವನ್ನ ಹತ್ತಿರದಿಂದ ಕಂಡ್ರು, ಜನರ ಜೀವನವನ್ನ ಹತ್ತಿರದಿಂದ ಅರ್ಥ ಮಾಡಿಕೊಂಡ್ರು. ಹಾಗಾಗಿ ಭಾರತದ ಆಧ್ಯಾತ್ಮಿಕ ಶ್ರೀಮಂತಿಕೆಯ ಜೊತೆಗೆ ಸಾಮಾಜಿಕ ಸಮಸ್ಯೆಗಳನ್ನ ಕೂಡ ಅವರು ಅರ್ಥ ಮಾಡಿಕೊಂಡ್ರು. ಅವರಿಗೆ ಒಂದು ವಿಚಾರ ಸ್ಪಷ್ಟವಾಗ್ತಾ ಹೋಯ್ತು, ಭಾರತದ ಪುನರುತ್ಥಾನಕ್ಕೆ ಕೇವಲ ಆಧ್ಯಾತ್ಮಿಕ ಜ್ಞಾನ ಅಷ್ಟೇ ಸಾಕಾಗೋದಿಲ್ಲ, ಜನರಲ್ಲಿ ಆತ್ಮವಿಶ್ವಾಸ ಹಾಗೆ ಶಿಕ್ಷಣ ಮತ್ತು ಸೇವಾ ಮನೋಭಾವವು ಕೂಡ ಬೆಳಿಬೇಕು ಅನ್ನುವಂತಹ ಕಾರಣಕ್ಕೆ ಅವರು ಭಾರತ ಪರ್ಯಟನೆಯ ಜೊತೆಗೆ ಚಿಂತನೆಗೆ ಹೊಸ ದಿಕ್ಕನ್ನ ಕೊಟ್ಟರು. ಅಲ್ಲಿಂದಲೇ ಅವರ ಮುಂದಿನ ಮಹಾಯಾತ್ರೆಯ ಬೀಜ ಬಿತ್ತನೆಯಾಯಿತು ಅಂತಾನೆ ಹೇಳಬಹುದು. ಹಾಗೆ ಸ್ನೇಹಿತರೆ, ಈ ಒಂದು ದಿಗ್ವಿಜಯ ದಿವಸದ ಮಹತ್ವ ಏನು ಅಂತ ಅಂದ್ರೆ, ವೈವಿಧ್ಯತೆಯಲ್ಲಿ ಏಕತೆ ಅನ್ನುವಂತಹ ಅವರ ಆದರ್ಶ ಇಂದಿಗೂ ಮಹತ್ವವಾಗಿದೆ. ಹಾಗಾಗಿ ಆಳವಾಗಿ ಪರಸ್ಪರ ಸಂಬಂಧ ಹೊಂದಿರುವಂತಹ ಜಾಗತಿಕ ಸಮಾಜದಲ್ಲಿ ಶಾಂತಿಯುತ ಸಹಬಾಳ್ವೆಯನ್ನ ಪ್ರೇರೇಪಿಸೋದು, ಜೊತೆಗೆ ಯುವ ಮನಸ್ಸುಗಳು ಸ್ವ ಅಭಿವೃದ್ಧಿ, ಸೇವೆ ಹಾಗೆ ಆಧ್ಯಾತ್ಮಿಕ ಬೆಳವಣಿಗೆಯ ಹಾದಿಯಲ್ಲಿ ನಡಿಬೇಕು ಅನ್ನೋದು ಕೂಡ ಈ ಒಂದು ದಿನದ ಮಹತ್ವವಾಗಿದೆ. ಜೊತೆಗೆ ಶಿಕ್ಷಣ, ಆತ್ಮವಿಶ್ವಾಸ ಹಾಗೆ ಮಾನವೀಯ ಮೌಲ್ಯಗಳ ಮೇಲಿನ ಅವರ ಮಹತ್ವ ಭಾರತದ ಸಾಮಾಜಿಕ ಹಾಗೆ ಬೌದ್ಧಿಕ ರಚನೆಯನ್ನ ರೂಪಿಸುತ್ತಲೇ ಬಂದಿದೆ. ಹಾಗಾಗಿ ಈ ಒಂದು ದಿನವನ್ನ ಯುವ ಪೀಳಿಗೆ, ಭವಿಷ್ಯದ ಪೀಳಿಗೆಗಳು ಹಾಗೆ ಇದನ್ನ ಅರ್ಥ ಮಾಡಿಕೊಂಡು ನೈತಿಕ ಶಕ್ತಿಯನ್ನಾಗಿ ಮಾಡಿಕೊಂಡು ಸಾಂಸ್ಕೃತಿಕ ಹೆಮ್ಮೆಯನ್ನ ಬೆಳೆಸ್ತಾ ಜಾಗತಿಕ ಭ್ರಾತೃತ್ವದ ಆದರ್ಶಗಳನ್ನ ಅಳವಡಿಸಿಕೊಳ್ಬೇಕು ಅನ್ನೋದೇ ಈ ದಿನದ ಆಶಯವಾಗಿದೆ. ಸ್ನೇಹಿತರೆ, ನೀವು ಕೂಡ ಸ್ವಾಮಿ ವಿವೇಕಾನಂದರವರ ಆದರ್ಶಗಳನ್ನ ಪಾಲಿಸ್ತಾ ನಿಮ್ಮ ಅಭಿವೃದ್ಧಿಯನ್ನ ಕಾಣಿ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ಸಂದೇಶವನ್ನ ಕಳಿಸಿದಿರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೆ ಯಾರ ಸಂದೇಶಗಳಿಗೆ ಉತ್ತರವನ್ನ ಕೊಡೋದಕ್ಕಾಗಿಲ್ಲ, ಸಂದೇಶಗಳನ್ನ ಓದೋದಕ್ಕಾಗಿಲ್ಲ, ಹಾಗೆ ಯಾರ ಸಂದೇಶಗಳ ಹಾಡುಗಳನ್ನ ಪ್ರಸಾರ ಮಾಡೋದಕ್ಕಾಗಿಲ್ವೋ ದಯವಿಟ್ಟು ಕ್ಷಮಿಸಿ. ಮತ್ತೆ ನಾಳೆಯೂ ಕೂಡ ಇದೇ ಸಕ್ಕಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನ ಕೇಳುವಂತಹ ಅವಕಾಶ ನಿಮಗಿರುತ್ತೆ ಅಂತ ಹೇಳ್ತಾ, ಇದೀಗ ಬ್ಯಾಕ್ ಟು ಬ್ಯಾಕ್ ನಿಮಗೋಸ್ಕರ ಸೂಪರ್ ಡೂಪರ್ ಆಗಿರುವಂತಹ ಹಾಡುಗಳು ಮೂಡಿ ಬರ್ತಾ ಇದೆ. ಇಷ್ಟೊತ್ತು ನಿಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇದ್ದದ್ದು ನಾನು ಆರ್ಜೆ ಪ್ರಿಯಾಂಕಾ ಸೋನಲ್. ಮತ್ತೆ ಭೇಟಿಯಾಗ್ತೀನಿ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ.

ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು, ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಪಾಸ್ ಘೋಷಣೆ, ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ, 2028 ಹೊತ್ತಿಗೆ ನಶೆ ಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ, ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ, ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ, ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ, ದೃಢ ಕರ್ನಾಟಕದ ನಿರ್ಮಾಣದ ಸಂಕಲ್ಪ, ಟೀಂ ಕರ್ನಾಟಕದ ಸಂಕಲ್ಪ, ಶತಕದ ಪಥ ಪ್ರಗತಿಯ ರಥ, ಇದು ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಸಾರ್ವಜನಿಕರಿಗಾಗಿ
2: ಸೇವಾನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಕದಲ್ಲಿ ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
3: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3. ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆಯಲ್ಲಿ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ದಕ್ಷಿಣ ಕನ್ನಡ ಕಾಮನಬಿಲ್ಲು 101.3 ಕಂಪನ ಅಂಕಗಳಲ್ಲಿ ಸ್ಟುಡಿಯೋ ಸಮಯ ಸರಿಯಾಗಿ 10:58 ನಾವಿದ್ದೀವಿ ಸಿನಿಚಿಟ್ಟೆ ಕಾರ್ಯಕ್ರಮದ ಈ ವಿಶೇಷ ಹೊತ್ತಿನಲ್ಲಿ. ಈ ಒಂದು ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಕನ್ನಡ ಸಿನಿಮಾದಲ್ಲಿರುವಂತಹ ಟ್ರಿವಿಯ, ಹಾಗೆ ಕನ್ನಡ ಸಿನಿಮಾದಲ್ಲಿ ನಿರ್ದೇಶಕರು, ಹಾಡುಗಾರರು, ಹಾಗೆ ನಟ ನಟಿಯರ ಬಗ್ಗೆ ಮಾತು ಮಾಹಿತಿ ಸಾಗ್ತಾ ಹೋಗುತ್ತೆ. ನಾವು ಸಿನಿಮಾ ನೋಡ್ತಾ ಇರ್ತೀವಿ, ಕತೆ ಸಾಗ್ತಾ ಇರುತ್ತೆ, ಅಂದರೆ ನಾಯಕ ನಾಯಕಿ ವಿಲ್ಲನ್ ಪೋಷಕ ಪಾತ್ರಗಳು ಕೂಡ ಬಂದು ಹೋಗ್ತವೆ, ತಮ್ಮ ತಮ್ಮ ಪಾತ್ರದಲ್ಲಿ ಎಲ್ಲರೂ ಕೂಡ ಕಾಣಿಸ್ಕೊಳ್ತಾರೆ. ಆದರೆ ಇದ್ದಕ್ಕಿದ್ದ ಹಾಗೆ ತೆರೆ ಮೇಲೆ ಒಬ್ಬ ಸ್ಟಾರ್ ನಟರು ಕಾಣಿಸ್ಕೊಂಡ್ರೆ ಬೇರೆ ಯಾರದ್ದೋ ಚಿತ್ರ ಇರುತ್ತೆ, ಬೇರೆ ಯಾರೋ ಸ್ಟಾರ್ ನಟರು ಕಾಣಿಸ್ಕೊಳ್ತಾರೆ. ಅವರನ್ನ ನೋಡಿದ ತಕ್ಷಣ ಥಿಯೇಟರ್ನಲ್ಲಿ ಚಪ್ಪಾಳೆ ಶಿಳ್ಳೆ. ಕೆಲವೊಮ್ಮೆ ಆ ಪಾತ್ರ ಕೇವಲ 1-2 ನಿಮಿಷ ಬಂದು ಹೋದರೂ ಕೂಡ ಅವರ ಒಂದು ಪ್ರೆಸೆನ್ಸ್ ಇದೆಯಲ್ಲ, ಅದು ಅಭಿಮಾನಿಗಳಿಗೆ ಡಬಲ್ ಖುಷಿ ತಂದಿರುತ್ತೆ, ಹಾಗೆ ಆ ಸಿನಿಮಾ ನೋಡೋದಕ್ಕೆ ಒಂದು ಜೋಶ್ ಬಂದಿರುತ್ತೆ. ಇನ್ನೊಮ್ಮೆ ಅದು ಕಥೆಯ ಪ್ರಮುಖ ಘಟ್ಟದಲ್ಲೇ ಅವರ ಎಂಟ್ರಿ ಆದ್ರಂತೂ ಸಿನಿಮಾದಲ್ಲಿ ಚಪ್ಪಾಳೆಗಳ ಸುರಿಮಳೆ ಕೇಳಿಸುತ್ತೆ. ಶಾಶ್ವತವಾಗಿ ಆ ಪಾತ್ರದ ಪ್ರೆಸೆನ್ಸ್ ಕೂಡ ಉಳಿದುಬಿಡುತ್ತೆ. ಇಂತಹ ಪಾತ್ರಗಳನ್ನು ನಾವು ಗೆಸ್ಟ್ ಅಪಿಯರೆನ್ಸ್ ಅಥವಾ ಸ್ಪೆಷಲ್ ಅಪಿಯರೆನ್ಸ್ ಅಥವಾ ಕ್ಯಾಮಿಯೋ ಅಂತ ಕರಿತೀವಿ. ಇವತ್ತು ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾಯಕ ನಾಯಕಿಯರ ಬಗ್ಗೆ ನಾವು ಮಾತುಕತೆ ಆಡ್ತಾ ಇಲ್ಲ. ಇವತ್ತು ನಮ್ಮ ಕಥೆಯ ನಾಯಕರು ಬೇರೆ, ಅದು ಕೆಲವೇ ನಿಮಿಷ ತೆರೆ ಮೇಲೆ ಬಂದು ಇಡೀ ಸಿನಿಮಾಗೆ ಒಂದು ವಿಶೇಷ ಮೆರುಗು ನೀಡಿ ಮರೆಯಾಗ್ತಾರಲ್ಲ, ಅವರ ಬಗ್ಗೆ ಮಾತುಕತೆಯನ್ನ ಮಾಡ್ತಾ ಹಾಗೆ ಚಿತ್ರದ ಹಾಡುಗಳನ್ನ ಕೇಳ್ತಾ ಸಾಗೋಣ. ನಿಮಗೆ ಕ್ಯಾಮಿಯೋ ರೋಲ್ಗಳು ಹಾಗೆ ಗೆಸ್ಟ್ ಅಪಿಯರೆನ್ಸ್, ಯಾವ ಚಿತ್ರದಲ್ಲಿ ಯಾರ ಪಾತ್ರ ತುಂಬಾ ಇಷ್ಟ ಆಗಿತ್ತು, ಯಾವ ಚಿತ್ರ ನಿಮಗೆ ತುಂಬಾ ಹತ್ತಿರವಾಗಿತ್ತು, ಅವರ ಪಾತ್ರ ನನಗೆ ತುಂಬಾ ಇಷ್ಟ ಆಯ್ತು ಅಂತ ಯಾವ ಚಿತ್ರ ಅದು, ನೀವು ಕೂಡ ಸಂದೇಶವನ್ನ ನಮಗೆ ಕಳಿಸಬಹುದು 9480910013 9480901013 ಈ ನಂಬರ್ಗೆ ನಿಮ್ಮ ಸಂದೇಶಗಳು ಬರಲಿ ಅಂತ ಹೇಳ್ತಾ ಹಾಗೆ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಅತಿಥಿ ಪಾತ್ರ ಅಂತ ಅಂದ್ರೆ ಒಂದು ಸಿನಿಮಾದಲ್ಲಿ ಬಂದು ಹೋಗುವಂತಹ ಪಾತ್ರ ಅಂದ್ರೆ ಕೆಲವೇ ನಿಮಿಷಗಳ ಪಾತ್ರ ಇರುತ್ತೆ. ಅಂದ್ರೆ ದೊಡ್ಡ ನಟರ ಸಿನಿಮಾಗಳಿದ್ರು ಇನ್ನೂ ದೊಡ್ಡ ನಟರು ಕೂಡ ಆ ಸಿನಿಮಾಗಳಿಗೆ ಒಪ್ಪಿಕೊಂಡು ಆ ಸಿನಿಮಾದಲ್ಲಿ ತಮ್ಮ ಒಂದು ಸಮಯವನ್ನ ಕೊಟ್ಟು ಬಂದು ಮಾಡಿ ಹೋಗ್ತಾರಲ್ಲ, ಅಂತಹ ಸಿನಿಮಾಗಳಲ್ಲಿ ಬಂದಂತಹ ನಟರ ಬಗ್ಗೆ ಹಾಗೆ ಆ ಸಿನಿಮಾಗಳ ಬಗ್ಗೆ ಮಾತುಕತೆ ಸಾಗ್ತಾ ಹೋಗುತ್ತೆ. ಇದೀಗ ಒಂದು ಸೂಪರ್ ಡೂಪರ್ ಆಗಿರುವಂತಹ ಹಾಡು ನಿಮ್ಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಸ್ನೇಹಿತರೆ, ಈಗಷ್ಟೇ ಅರಸು ಚಿತ್ರದ ಹಾಡನ್ನ ಕೇಳಿದ್ರಿ. ಚೈತ್ರ ಹಾಗೂ ಕಾರ್ತಿಕ್ ಅವರ ಧ್ವನಿಯಲ್ಲಿ ಮೂಡಿಬಂದಂತ ಈ ಹಾಡಿಗೆ ಸಾಹಿತ್ಯ ಹಂಸಲೇಖ ಅವರದಿತ್ತು. ಸ್ನೇಹಿತರೆ, ಈ ಅರಸು ಚಿತ್ರ ಮಹೇಶ್ ಬಾಬು ನಿರ್ದೇಶನದಲ್ಲಿ 2007 ರಿಲೀಸ್ ಆದಂತಹ ಚಿತ್ರ. ಇದು ಸೂಪರ್ ಹಿಟ್ ಚಿತ್ರ. ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೆ ಡೆಡ್ಲಿ ಆದಿತ್ಯ ಅವರು ವಿಶೇಷ ಅತಿಥಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಅಂದ್ರೆ ಈ ಪಾತ್ರಗಳ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಅವರ ಎಂಟ್ರಿ ಆಗುತ್ತೆ. ವಿಜಯ್ ಎನ್ನುವಂತಹ ಪಾತ್ರದಲ್ಲಿ ದರ್ಶನ್ ಅವರು ಬಂದ್ರೆ, ಇನ್ನು ಆದಿತ್ಯ ಅವರು ವಿನಯ್ ಎನ್ನುವಂತಹ ಪಾತ್ರದಲ್ಲಿ ಬರ್ತಾರೆ. ಒಂದೇ ಒಂದು ಫೋನ್ ಕರೆಯಲ್ಲಿ ಒಪ್ಕೊಂಡಿದ್ರಂತೆ ದರ್ಶನ್ ಅವರು ಈ ಒಂದು ಚಿತ್ರದಲ್ಲಿ ಆಕ್ಟ್ ಮಾಡೋದಕ್ಕೆ. ಡಾಕ್ಟರ್ ರಾಘವೇಂದ್ರ ರಾಜ್ಕುಮಾರ್ ಅವರು ಕೇಳ್ಕೋತಾರೆ. ದರ್ಶನ್ ಅವರು ಆಗ ದುಬೈಲಲ್ಲಿದ್ರು. ಹಾಗೆ ಫೋನ್ ಕರೆ ಮಾಡಿದಾಗ ಸಂಭಾವನೆಯನ್ನ ಪಡೆಯದೆ ಈ ಒಂದು ನಟನೆಗೆ ಒಪ್ಕೊಂಡಿದ್ರು. ಆ ನಂತರ ಆದಿತ್ಯ ಅವರು ಕೂಡ ಈ ಒಂದು ಚಿತ್ರದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಒಪ್ಕೊಳ್ತಾರೆ. ಆ ಸಮಯದಲ್ಲಿ ದರ್ಶನ್ ಹಾಗೆ ಆದಿತ್ಯ ಅವರು ಇಬ್ರು ಕೂಡ ಸ್ಯಾಂಡಲ್ವುಡ್ನಲ್ಲಿ ಸೂಪರ್ ಸ್ಟಾರ್ ಗಳಾಗಿ ಮಿಂಚ್ತಾ ಇದ್ರು. ಪುಣೆ ಸಿನಿಮಾದಲ್ಲಿ ಇವರಿಬ್ಬರ ಸಡನ್ ಎಂಟ್ರಿ ಥಿಯೇಟರ್ನಲ್ಲಿ ಅಭಿಮಾನಿಗಳಿಗೆ ಒಂದು ದೊಡ್ಡ ಸರ್ಪ್ರೈಸ್ ಕೊಟ್ಟಿತ್ತು ಅಂತ ಹೇಳಬಹುದು ನೋಡಿ. ಸ್ನೇಹಿತರೆ, ಒಂದು ಸಣ್ಣ ವಿರಾಮ, ಅದಾದ ನಂತರ ಸಿನಿಚಿಟ್ಟೆ ಕಾರ್ಯಕ್ರಮ ಮುಂದುವರಿಯುತ್ತೆ.
1: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 1,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
2: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಕ್ಯಾಮಿಯೋ ರೋಲ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಅತಿಥಿ ಪಾತ್ರಗಳು ಗೆಸ್ಟ್ ಅಪಿಯರೆನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ ನಮ್ಮ ಕೇಳುಗ ಮಿತ್ರರು. ನಾನು ಕೇಳಿದ್ದೆ ಯಾವ ಅತಿಥಿ ಪಾತ್ರ ನಿಮಗೆ ತುಂಬ ಇಷ್ಟ ಆಗಿತ್ತು ಅಂತ ಹೇಳಿ. ಸಂದೇಶವನ್ನು ಕಳಿಸಿದ್ದಾರೆ ಯಾರಿದು, ಅನಿತಾ ತಿರುಮಲೇಶ್ ಹಾವೇರಿಯಿಂದ. ಜೊತೆ ಜೊತೆಯಲ್ಲಿ ಸಿನಿಮಾದಲ್ಲಿ ದರ್ಶನ್ ಅವರ ಎಂಟ್ರಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಿಂಧನೂರು ಸುರೇಶ್ ಬಳುಟ್ಗಿ ಅವರು ಕೂಡ ರವಿಚಂದ್ರನ್ ಅಭಿನಯದ ಸಿಪಾಯಿ ಚಿತ್ರದ ಬಗ್ಗೆ ಹೇಳ್ತಾ ಇದ್ದಾರೆ. ಸಿಪಾಯಿ ಚಿತ್ರದಲ್ಲಿ ಚಿರಂಜೀವಿ ಅವರ ಪಾತ್ರ ಚೆನ್ನಾಗಿದೆ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. 8233 ನಂಬರ್ ಎಂಡಿಂಗ್ ವಿತ್. ಹಾಗೆ ಅಮೃತಧಾರೆ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅವರ ಪಾತ್ರ ಅಂತ ಹೇಳಿ ರಾಜ್ಕುಮಾರ್ ಕಾತರ್ಕಿ KHB ಕಾಲೋನಿ ಹರಿಹರ ಅವರು ಮೆಸೇಜ್ ಮಾಡ್ತಾ ಇದ್ದಾರೆ. ಇನ್ನು ಸಿಪಾಯಿ ಚಿತ್ರದ ಚಿರಂಜೀವಿ ಅವರ ಪಾತ್ರ ಇಷ್ಟ ಅಂತ ಹೇಳ್ತಾ ಇದ್ದಾರೆ ನವೀನ್ ಕಾವ್ಯ ವಿವರ್ಸ್ ಕಾಲೋನಿಯಿಂದ. ಶ್ರ ಚಿತ್ರದ ವಿರಾಮದ ವೇಳೆ ಉಪೇಂದ್ರ ಅವರ ಇನ್ಸ್ಪೆಕ್ಟರ್ ವೇಷದಲ್ಲಿ ಬಂದು ಹೋಗುವಂತಹ ಪಾತ್ರ, ಹಾಗೆ ಡೈಲಾಗ್ ಒಂಥರ ರೋಮಾಂಚನಕಾರಿಯಾಗಿತ್ತು ಅಂತ ಹೇಳ್ತಾ ಇದ್ದಾರೆ. NR ಪುರದಿಂದ ಶಿವಣ್ಣ ಬಲರಾಮ್. ಹೌದು, ಸಾಕಷ್ಟು ಸಿನಿಮಾಗಳಲ್ಲಿ ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ದೊಡ್ಡ ದೊಡ್ಡ ನಟರು ಕಾಣಿಸ್ಕೊಂಡಿದ್ದಾರೆ. ಇನ್ನು ಹೇಳಬೇಕು ಅಂತ ಅಂದರೆ ಮತ್ತೊಂದು ಸಿನಿಮಾ ಸಿಪಾಯಿಯಲ್ಲಿ ಚಿರಂಜೀವಿಯವರು, ತೆಲುಗಿನಲ್ಲಿ ಸೂಪರ್ ಹಿಟ್ ಆಗಿರುವಂತಹ ಸೂಪರ್ ಸ್ಟಾರ್ ಅಂತ ಕರೆಸ್ಕೊಳ್ಳುವಂತಹ ಚಿರಂಜೀವಿಯವರು ರವಿಚಂದ್ರನ್ ಅವರ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ಹಾಗಂದ್ರೂ ಇಬ್ಬರ ಅಭಿಮಾನಿಗಳು, ರವಿಚಂದ್ರನ್ ಅವರ ಅಭಿಮಾನಿಗಳು ಹಾಗೆ ಚಿರಂಜೀವಿ ಅವರ ಅಭಿಮಾನಿಗಳು ಥಿಯೇಟರ್ನಲ್ಲಿ ಚಪ್ಪಾಳೆ ಶಿಲ್ಲೆಗಳನ್ನು ಹಾಕುವ ಮೂಲಕ ಅವರನ್ನು ಸ್ವಾಗತ ಮಾಡ್ಕೋತಾರೆ. ಅಷ್ಟು ಖುಷಿ ಪಡ್ತಾರೆ. ಅಂದರೆ ಒಂದು ಪಾತ್ರಕ್ಕೆ ಆ ನಟನಿಗೆ ಇರುವಂತಹ ವ್ಯಾಲ್ಯೂ ಆ ಸಿನಿಮಾಗೂ ಕೂಡ ಸಿಗುತ್ತೆ. ಹಾಗಾಗಿ ವೀಕ್ಷಕರನ್ನು ಕೂಡ ಆ ಸಿನಿಮಾ ಅಟ್ರಾಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದೀಗ ಸಿಪಾಯಿ ಚಿತ್ರದ ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಈ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಭಿನಯಿಸಿದಂಥ ಸಿಪಾಯಿ ಚಿತ್ರ ಬಂದು ಈಗಾಗಲೇ 30 ವರ್ಷ ಆಗ್ತಾ ಬಂತು. ಈ ಚಿತ್ರದ ನಿರ್ಮಾಣದ ಹಿಂದೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಇದರಲ್ಲಿ ಮೆಗಾಸ್ಟಾರ್ ಚಿರಂಜೀವರ ಪಾತ್ರ ಮೊದಲಿಗೆ ಇರಲೇ ಇಲ್ಲ. ಇದು ಆಲ್ರೆಡಿ ಅರ್ಧ ಚಿತ್ರ ಆಗೋಗಿತ್ತು. ಅದಾದ ಮೇಲೆ ಈ ಚಿತ್ರದಲ್ಲಿ ಏನೋ ಬದಲಾವಣೆ ಮಾಡಬೇಕು ಅಂತ ರವಿಚಂದ್ರನ್ ಅವರಿಗೆ ಅನಿಸ್ತಂತೆ. ಹಾಗಾಗಿ ಅಲ್ಲಿ ಬಂದದ್ದು ಈ ಮೆಗಾಸ್ಟಾರ್ ಅವರ ಎಂಟ್ರಿ ಆಗುತ್ತೆ. ಅಲ್ಲಿ ಚಿರಂಜೀವಿ ಅವರ ರೋಲ್ ಎಂಟ್ರಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತಂದ್ರೆ, ಕೇವಲ ಅರ್ಧ ಗಂಟೆಯಲ್ಲಿ, ಈಗೇನು ಕೇಳಿದ್ರಲ್ಲ ಆ ಹಾಡು, ಅರ್ಧ ಗಂಟೆಯಲ್ಲಿ ಹಾಡನ್ನು ಬರೆದು ಹಾಡಿನ ರೆಕಾರ್ಡಿಂಗ್ ಕೂಡ ಆಗೋಗ್ಬಿಟ್ಟಿತ್ತಂತೆ. ಹೆಚ್ಚು ಕಡಿಮೆ ಮುಕ್ಕಾಲು ಭಾಗ ಚಿತ್ರೀಕರಣ ಮುಗಿದು ಹೋಗಿತ್ತು. ಅದಾದಮೇಲೆ ಪ್ಲಾನ್ ಆದಂಥ ಚಿತ್ರಕ್ಕೆ ಅಷ್ಟು ಬೇಗ ಹಾಡು ಬರೆದು ಆ ಹಾಡಿನ ರೆಕಾರ್ಡ್ ಕೂಡ ಮುಗಿಸೋದು ಅಂತಂದರೆ ನಿಜಕ್ಕೂ ಒಂದು ರೀತಿಯ ಹೆಮ್ಮೆ ಅನ್ಸುತ್ತೆ. ಹಂಸಲೇಖ ಅವರ ತಾಕತ್ತು ಹೇಗಿತ್ತು ಅನ್ನೋದು ಕೂಡ ಈ ಸಿನಿಮಾ ಮೂಲಕ ಇನ್ನೊಂದು ಉದಾಹರಣೆ ಅಂತ ಹೇಳ್ಬೋದು. ರವಿಚಂದ್ರನ್ ಸಿನಿಮಾ ಜೀವನದಲ್ಲಿ ಸಾಕಷ್ಟು ಸಾಹಸಗಳನ್ನು ಮಾಡಿಬಿಟ್ಟಿದ್ದಾರೆ. ಇಡೀ ಹಾಡಿಗೆ ಹಾಡೇ ಪಕ್ಕಕ್ಕಿಟ್ಟಂತಹ ಘಟನೆಗಳು ಇದೆ. ಅದರ ನಡುವೆ ಇದೀಗ ರವಿಚಂದ್ರನ್ ಅವರು ದೊಡ್ಡದಾದಂಥ ಒಂದು ರೋಲನ್ನು ತಗೊಬಂದು ಅಲ್ಲಿ ಅಭಿಮಾನಿಗಳನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಏನು ಮಾಡಬಹುದು ಅನ್ನೋದರ ಕುರಿತಾಗಿ ಚಿಂತನೆ ಮಾಡಿ ಅಷ್ಟು ಬೇಗ ಹಾಡನ್ನು ಬರೆಸಿ ರೆಕಾರ್ಡಿಂಗ್ ಕೂಡ ಮಾಡಿದ್ರು ಅಂತ ಅಂದರೆ ನಿಜಕ್ಕೂ ಇದು ಒಳ್ಳೆಯ ಮಾಹಿತಿ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಚಿರಂಜೀವಿಯವರ ಇಮೇಜ್ಗೆ ತಕ್ಕನಾಗಿ ಈ ಗೀತೆಯನ್ನು ಬರಿಬೇಕು ಅನ್ನುವಂಥ ಚಾಲೆಂಜ್ ಕೂಡ ಹಂಸಲೇಖ ಅವರ ಮುಂದಿತ್ತು. ಅದನ್ನು ಚೆನ್ನಾಗಿ ನಿಭಾಯಿಸಿದ್ರು ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ಮತ್ತೊಂದು ಸಿನಿಮಾ ಅಂತ ಹೇಳಿದ್ರೆ ಗೆಸ್ಟ್ ಅಪಿಯರೆನ್ಸ್ ಬಂದು ಹೋಗುವಂಥದ್ದು. ವಿಷ್ಣುವರ್ಧನ್, ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ಯಾರೇ ನೀನು ಚಲ್ವೆ ಚಿತ್ರದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಆಗಿ ಕಾಣಿಸ್ಕೊಳ್ತಾರೆ. ಅದೇ ಚಿತ್ರದ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 10:01:08. ನಾವಿದ್ದೀವಿ ಸಿನಿ ಚಿಟ್ಟೆ ಕಾರ್ಯಕ್ರಮದ ಹೊತ್ತಲ್ಲಿ ಕ್ಯಾಮಿಯೋ ರೋಲ್ಗಳು ಹಾಗೆ ಗೆಸ್ಟ್ ಅಪಿಯರೆನ್ಸ್ ಪಾತ್ರಗಳ ಬಗ್ಗೆ ಮಾತುಕತೆ ಸಾಗ್ತಾ ಇತ್ತು. ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಬಂತು ಅಂದರೆ ಈ ಕ್ಯಾಮಿಯೋ ರೋಲ್ಗಳಿಗೆ ಅಥವಾ ಈ ಅತಿಥಿ ಪಾತ್ರಗಳಿಗೆ ಹೇಳಿ ಮಾಡಿಸಿದ ಹಾಗೆ ಅಂತ ಹೇಳ್ಬೋದು. ಒಂದು ರೀತಿಯ ಅವಿನಾಭಾವ ಸಂಬಂಧ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಈ ಪಾತ್ರಗಳು ಅಂತ. ಕನ್ನಡ ಚಿತ್ರರಂಗದ ಕೆರಿಯರ್ನಲ್ಲಿ ಅವರು ಹಲವು ಸ್ಪೆಷಲ್ ಹಾಗೆ ಎಕ್ಸ್ಟೆಂಡ್ ಅಪಿಯರೆನ್ಸ್ನಲ್ಲಿ ಕಾಣಿಸ್ಕೊಳ್ತಾರೆ. ಇನ್ನು ನಮ್ಮ ಹೆಂಡತಿ ಚೆನ್ನಾಗಿದ್ದಾಳೆ ಸಿನಿಮಾದಲ್ಲೂ ಕೂಡ ಅವರು ಅತಿಥಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಾಹುಕಾರ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಹಾಗೆ No. 73 ಶಾಂತಿ ನಿವಾಸದಲ್ಲಿ ತಮ್ಮದೇ ರೂಪದಲ್ಲಿ ವಿಷ್ಣುವರ್ಧನ್ ಅವರು ಆ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಕೆಲವು ಸಿನಿಮಾಗಳಲ್ಲಿ ಆ ಸ್ಪೆಷಲ್ ಅಪಿಯರೆನ್ಸ್ ಏನಿದೆ ಅದು ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ವಿಷ್ಣುವರ್ಧನ್ ಅವರಂತಹ ದೊಡ್ಡ ನಾಯಕ ಇನ್ನೊಬ್ಬ ನಟನ ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಅಂದ್ರೆ ಆ ಸಣ್ಣ ಪಾತ್ರವು ಕೂಡ ದೊಡ್ಡ ಪಾತ್ರವಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ವಿಷ್ಣುವರ್ಧನ್ ಅವರು ಅಂತ ಅಂದ್ರೆ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಸಿನಿಮಾದಲ್ಲಿ. ಅವರು ಬಂದು ಹೋಗ್ತಾರೆ ಅಂತ ಅಂದ್ರೆ ಆ ವಾತಾವರಣನೇ ಚೇಂಜ್ ಆಗಿರುತ್ತೆ. ಇದೀಗ ಮತ್ತೊಂದು ಸೂಪರ್ ಡೂಪರ್ ಆಗಿರುವಂತಹ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಸಾಹುಕಾರ ಚಿತ್ರದ ಈ ಹಾಡಿಗೆ SP ಬಾಲಸುಬ್ರಹ್ಮಣ್ಯಂ ಧ್ವನಿ ನೀಡಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯವಿರುವಂತಹ ಈ ಹಾಡಿಗೆ ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಇದೆ.

ಜೀವಾನ ಸಾರ್ಥಕ ಪಡಿಸಿಕೊ ಜನ್ಮಾನ. ಒಬ್ಬನೇ ಒಬ್ಬನೇ ಯಜಮಾನ ಬದುಕಿ ಅವನ ಬಹುಮಾನ ದುಡಿಮೆ.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಅತಿಥಿ ಪಾತ್ರಗಳು ನಟ, ದೊಡ್ಡ ದೊಡ್ಡ ನಟರು ಅತಿಥಿ ಪಾತ್ರದಲ್ಲಿ ಕಾಣಿಸ್ಕೊಂಡು ಆ ಚಿತ್ರದಲ್ಲಿ ಆ ನಟನೆ ಮಾಡಿ ಪ್ರೇಕ್ಷಕರು ಆ ಚಿತ್ರವನ್ನು ಮೆಚ್ಚಿಕೊಂಡಿರುವಂತಹದ್ರ ಬಗ್ಗೆ ಇವತ್ತು ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಮಾತುಕತೆ ಸಾಗ್ತಾ ಇತ್ತು. ಹಾಗೆ 1992 ಬೆಳ್ಳಿಯಪ್ಪ ಬಂಗಾರಪ್ಪ ಚಿತ್ರ ಕೂಡ ಈ ಒಂದು ಅತಿಥಿ ಪಾತ್ರಗಳಿಗೆ ವಿಶೇಷ ಉದಾಹರಣೆ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ಹಲವಾರು ಜನಪ್ರಿಯ ಕಲಾವಿದರು ತಮ್ಮದೇ ರೂಪದಲ್ಲಿ ಗೆಸ್ಟ್ ಅಪಿಯರೆನ್ಸ್ ನೀಡಿದ್ರು. ಆ ಪಟ್ಟಿ ನೋಡ್ತಾ ಹೋದ್ರೆ ನಮಗೂ ಕೂಡ ಆಶ್ಚರ್ಯ ಆಗುತ್ತೆ. ವಿಷ್ಣುವರ್ಧನ್, ಶಿವರಾಜ್ ಕುಮಾರ್, ಹಾಗೆ ರವಿಚಂದ್ರನ್, ಟೈಗರ್ ಪ್ರಭಾಕರ್, ಮಾಲಾಶ್ರೀ, ಸುಧಾರಾಣಿ ಇವರ ಜೊತೆಗೆ ಇನ್ನೂ ಹಲವಾರು ಕಲಾವಿದರು ಈ ಒಂದು ಚಿತ್ರದಲ್ಲಿ ಬಂದು ಹೋಗ್ತಾರೆ. ಆ ಕಾಲದ ಕನ್ನಡ ಚಿತ್ರರಂಗದ ತಾರೆಗಳ ಮಿನಿ ಗ್ಯಾದರಿಂಗ್ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ಒಂದು ಸಿನಿಮಾದಲ್ಲಿ ಇಷ್ಟು ಜನ ಸ್ಟಾರ್ಗಳು ಅತಿಥಿ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋದು ನಿಜಕ್ಕೂ ಅಪರೂಪದ ಸಂಗತಿ ಅಂತಾನೆ ಹೇಳ್ಬಹುದು. ಇದೀಗ ಅದೇ ಚಿತ್ರದ ಸೂಪರ್ ಡೂಪರ್ ಆಗಿರುವಂತಹ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,000 ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಅತಿಥಿ ಪಾತ್ರಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಇನ್ನು ಬೇರೆ ನಮ್ಮ ಚಿತ್ರರಂಗದ ನಟ ನಟಿಯರನ್ನ ಸಿನಿಮಾಗಳಲ್ಲಿ ಹಾಕೊಳ್ಳೋದು ಒಂದು, ಇನ್ನು ಬೇರೆ ಚಿತ್ರರಂಗದ ಅಂದ್ರೆ ಘಟಾನುಘಟಿ ನಟ ನಟಿಯರನ್ನ ಕನ್ನಡ ಸಿನಿಮಾಕ್ಕೆ ಕರೆತರೋದು ಅಂತ ಅಂದ್ರೆ ಒಂದ್ ರೀತಿ ದೊಡ್ಡ ಕೆಲಸ ಆ ದಶಕದಲ್ಲಿ. ಅದಕ್ಕೆ ಧೈರ್ಯ ಬೇಕು, ಹಾಗೆ ಪ್ರಾವೀಣ್ಯತೆ ಬೇಕಿತ್ತು. ಯಾಕಂದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಯಾರು ಕೂಡ ಬಂದು ಸಿನಿಮಾ ಸುಮ್ಮನೆ ಮಾಡಿ ಹೋಗಲ್ಲ ಅಲ್ವಾ. ಇನ್ನು ಇನ್ನೊಂದು ಚಿತ್ರದ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ನಾಗತಿಹಳ್ಳಿ ನಿರ್ದೇಶನದ ಅಮೃತಧಾರೆ ಸಿನಿಮಾದಲ್ಲಿ ಧ್ಯಾನ್ ಹಾಗೆ ರಮ್ಯಾ ಜೋಡಿ ಜೊತೆ ಬಾಲಿವುಡ್ ಮೇರುನಟ ಅಮಿತಾಬ್ ಬಚ್ಚನ್ ಅವರು ಕೂಡ ಕಾಣಿಸ್ಕೊಳ್ತಾರೆ. ಈ ಚಿತ್ರದಲ್ಲೂ ಕೂಡ ಅಮಿತಾಬ್ ಬಚ್ಚನ್ ಅವರನ್ನ ಕರ್ಕೊಬರೋದು ಹೇಗಪ್ಪ ಅಂತ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಯೋಚನೆ ಮಾಡ್ತಾ ಇದ್ರಂತೆ. ಅಂದ್ರೆ ಅವರ ಸಂಭಾವನೆ ದೊಡ್ಡದಿದೆ, ಆ ಸಂಭಾವನೆಗೆ ಅಷ್ಟೆಲ್ಲ ಸಂಭಾವನೆ ಕೊಡಕ್ಕಾಗತ್ತಾ ಅನ್ನುವಂಥದ್ದು ಅವರ ತಲೆಯಲ್ಲಿ ಇತ್ತು. ಆದ್ರೆ ಅವ್ರು ಹೋಗಿ ಅಪ್ರೋಚ್ ಮಾಡ್ತಾರೆ ಅಮಿತಾಬ್ ಬಚ್ಚನ್ ಅವರನ್ನ. ಆದ್ರೆ ಯಾವ ಸಂಭಾವನೆ ಬೇಡ, ನಂದೊಂದು ಮನವಿ ಇದೆ, ಅದನ್ನ ಮಾಡಿಕೊಟ್ರೆ ನಾನು ಚಿತ್ರದಲ್ಲಿ ನಟನೆ ಮಾಡ್ತೀನಿ ಅಂತ ಹೇಳಿ ಅಮಿತಾಬ್ ಬಚ್ಚನ್ ಅವರು ಹೇಳ್ತಾರಂತೆ. ಅದೇನಪ್ಪ ಅಂತಂದ್ರೆ, ನನ್ನ ಆರೋಗ್ಯ ದೃಷ್ಟಿಯಿಂದ ನಾನು ಅಲ್ಲಿಗೆ ಬಂದು ಶೂಟಿಂಗ್ ಮಾಡೋದಕ್ಕಾಗಲ್ಲ, ನೀವೇ ದಯವಿಟ್ಟು ಮುಂಬೈಗೆ ಬಂದು ಶೂಟಿಂಗ್ ಮಾಡಿಕೊಳ್ಳಿ ಅಂತ ಹೇಳ್ತಾರಂತೆ. ಒಂದು ರೂಪಾಯಿ ಕೂಡ ಸಂಭಾವನೆ ಪಡೆದೆ ಅಮಿತಾಬ್ ಬಚ್ಚನ್ ಅವರು ಕೂಡ ಅಮೃತಧಾರೆ ಸಿನಿಮಾದಲ್ಲಿ ನಟನೆ ಮಾಡ್ತಾರೆ. ಆ ಪಾತ್ರ ಕೂಡ ಪ್ರೇಕ್ಷಕರಿಗೆ ತುಂಬಾ ಇಷ್ಟ ಆಗುತ್ತೆ. ಇದೀಗ ಅದೇ ಚಿತ್ರದ ಸೂಪರ್ ಡೂಪರ್ ಆಗಿರುವಂತಹ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್. ಇದು ನಿಮ್ಮದೇ ನೆಚ್ಚಿನ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಕ್ಯಾಮಿಯೋ ರೋಲ್ ಅಂದ್ರೆ ಅತಿಥಿ ಪಾತ್ರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಅಪ್ಪು ಅವರು ಕೂಡ ಸಾಕಷ್ಟು ಚಿತ್ರಗಳಲ್ಲಿ ಅತಿಥಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದರಲ್ಲಿ ಲಕ್ಕಿ ಮ್ಯಾನ್ ಹಾಗೆ ಮಾಯಾ ಬಜಾರ್ ಚಿತ್ರದಲ್ಲಿ ಅಪ್ಪು ಅವರು ಕಾಣಿಸ್ಕೊಂಡಿದ್ರು, ಪುನೀತ್ ರಾಜ್ಕುಮಾರ್ ಅವರು. ಅದ್ರ ಜೊತೆಗೆ ಪ್ರಭುದೇವ್ ಅವರು ಕೂಡ ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ಕಾಣಿಸ್ಕೊಂಡಿದ್ರು. ಆ ಚಿತ್ರಗಳು ಕೂಡ ಪ್ರೇಕ್ಷಕರ ಮನ ಗೆದ್ದಿತ್ತು. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವರು ತೆರೆ ಮೇಲೆ ಬಂತು ಅಂದ್ರೆ ಅವ್ರದೇ ಆದಂತಹ ಸ್ಟಾರ್ಡಮ್ ಬೇರೆ ಇದೆ. ಆದ್ರೆ ಅವರು ಬೇರೆ ಚಿತ್ರಗಳಿಗೆ ಒಪ್ಕೊಂಡು ತಮ್ಮ ಬ್ಯುಸಿ ಸ್ಕೆಡ್ಯೂಲ್ನಲ್ಲೂ ಕೂಡ ಆ ಚಿತ್ರಕ್ಕೆ ಸಮಯ ಕೊಟ್ಟು ಪಾತ್ರದಲ್ಲಿ ನಡೆಸೋದು ಅಂತ ಅಂದ್ರೆ ಇದು ಅಭಿಮಾನಿಗಳಿಗೂ ಕೂಡ ಖುಷಿಯ ವಿಚಾರ, ಹಾಗೆ ಆ ನಟರಿಗೆ ಕೊಟ್ಟಂತಹ ಗೌರವ ಕೂಡ ಆಗುತ್ತೆ. ಇದೀಗ ಅದೇ ಚಿತ್ರದ ಮತ್ತೊಂದು ಬ್ಯೂಟಿಫುಲ್ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್. ಇದು ನಿಮ್ಮದೇ ನೆಚ್ಚಿನ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

ಏನು ಈ ಸಿನಿಮಾ ರಿಲೀಸ್ ಆಗಿತ್ತು ಅದರಲ್ಲಿ ರಾಜಕಾರಣಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಇನ್ನು ಮೋಹನ್ ಲಾಲ್ ಅವರು ಕೂಡ ಪುನೀತ್ ರಾಜ್ಕುಮಾರ್ ಅವರ ಮೈತ್ರಿ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರು. ಅದರಲ್ಲಿ ಅಭಿಮಾನಿಗಳಿಗೆ ಒಂದು ವಿಶೇಷವಾದಂತಹ ಕ್ಷಣವಾಗಿತ್ತು ಅಂತ ಹೇಳ್ಬೋದು. ಇಬ್ಬರನ್ನ ಕೂಡ ಕಣ್ ತುಂಬಿಕೊಂಡಿರುವಂಥದ್ದು ಪುನೀತ್ ರಾಜ್ಕುಮಾರ್ ವಿತ್ ಮೋಹನ್ ಲಾಲ್ ಅವರು. ಹಾಗೆ ಇವತ್ತು ನಾವು ಮಾತಾಡ್ತಾ ಇದ್ದು ಸಾಕಷ್ಟು ಸಿನಿಮಾಗಳಲ್ಲಿ ಸಾಕಷ್ಟು ಕಲಾವಿದರು ಈ ಕ್ಯಾಮಿಯೋ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹೇಳ್ತಾ ಹೋದ್ರೆ ಲಿಸ್ಟ್ಗಳ ದೊಡ್ಡದಾಗ್ತಾ ಹೋಗುತ್ತೆ. ಹಾಗೆ ಕೇವಲ ಇದು 2 ನಿಮಿಷಗಳ 3 ನಿಮಿಷಗಳ ಪಾತ್ರ ಅಲ್ಲ, ಅವರು ಬೇರೆ ಒಬ್ಬ ನಟರಿಗೆ ಕೊಡುವಂತಹ ಗೌರವ, ಜೊತೆಗೆ ಆ ಚಿತ್ರಕ್ಕೆ ಅವರು ಇಟ್ಟಿರುವಂತಹ ವಿಶೇಷ ಸ್ಥಾನ, ಹಾಗೆ ಪ್ರೇಕ್ಷಕರಿಗೆ ನಾವು ಕೂಡ ಏನೋ ಒಂದು ಸಂದೇಶವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಚಿತ್ರಗಳಲ್ಲಿ ಗೆಸ್ಟ್ ಅಪಿಯರೆನ್ಸ್ ಆಗಿ ಕಾಣಿಸ್ಕೊಳ್ತಾರೆ ಅಂತ ಹೇಳ್ಬಹುದು. ಸ್ನೇಹಿತರೆ, ಇದೀಗ ಈ ಹಾಡಿನೊಂದಿಗೆ ಈ ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜೆ ಪ್ರಿಯಾಂಕಾ ಸೋನಲ್.

ಸ್ನೇಹಿತರೆ, ಕನ್ನಡ ಸಿನಿಮಾದಲ್ಲಿ ಕ್ಯಾಮಿಯೋ ಅಂತ ಅಂದ್ರೆ ಕೇವಲ ಕನ್ನಡದ ನಟರಷ್ಟೇ ಅಲ್ಲ, ಬೇರೆ ಭಾಷೆಯ ಕಲಾವಿದರು ಕೂಡ ಕನ್ನಡ ಸಿನಿಮಾಗಳಲ್ಲಿ ಸ್ಪೆಷಲ್ ಅಪಿಯರೆನ್ಸ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದರಲ್ಲಿ ಜಾಕಿ ಶ್ರಾಫ್ ಕೇರ್ ಆಫ್ ಫುಟ್ಪಾತ್ 2006 ಅಲ್ಲಿ

0: ಕರೆದರೆ ನಾಟ್ಯರೆ ನಾಚು. 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 1 ಲಕ್ಷ ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:45 ಹಾಗೂ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, 9:30 ಹಾಗೂ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
3: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ

ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್, 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲನ್ನ ಕೇಳ್ತಾ ಇದ್ದೀರಾ. ಶುಭೋದಯ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರೋದು ಸದ್ಯಕ್ಕೆ ನಾನು ನಿಮ್ಮ ಆರ್ಜೆ ರಮ್ಯಾ, ನಿಮ್ಮ ಜೊತೆಯಾಗಿದ್ದೀನಿ. ಸಂಜೆ 5 ಗಂಟೆ ತನಕ ನಿಮ್ಮ ಜೊತೆಯಾಗಿ ಇರ್ತೀನಿ. 11:03:15 ಈ ಹೊತ್ತಿನಲ್ಲಿ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಬ್ಯೂಟಿಫುಲ್ ನಿಮ್ಮ ರಿಕ್ವೆಸ್ಟ್ ಹಳೆಯ ಹಿಂದಿ ಹಾಡುಗಳ ಜೊತೆಗೆ ಇಂಟ್ರೆಸ್ಟಿಂಗ್ ಟ್ರಿವ್ಯಾಗಳು ಕೂಡ ನಿಮಗಾಗಿ ಕಾಯ್ತಾ ಇದೆ. ಹಾಗಿದ್ರೆ ಯಾವೆಲ್ಲ ಮಾಹಿತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಲಭ್ಯ ಆಗತ್ತೆ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಅದಕ್ಕಿಂತ ಮುಂಚೆ ಈ ಹೊತ್ತಲ್ಲಿ ನಿಮ್ಮ ಮನಸ್ಸಿನ ಹಾಡು ಯಾವುದು, ಯಾವ ಹಾಡನ್ನ ಈ ಹೊತ್ತಲ್ಲಿ ಕೇಳಬೇಕು ಅಂತ ನಿಮಗೆ ಅನ್ನಿಸ್ತಾ ಇದೆ, ಆ ಹಳೆಯ ಹಿಂದಿ ಹಾಡಿನ ಮೊದಲ ಸಾಲು ಯಾವ ಚಿತ್ರದ್ದು, ಜೊತೆಗೆ ನಿಮ್ಮ ಮುದ್ದಾದ ಹೆಸರು, ಇಷ್ಟನ್ನು ಕೂಡ ಟೈಪ್ ಮಾಡಿ ಕಳಿಸ್ಕೊಡಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್. 9480901013 ನಮ್ಮ ವಾಟ್ಸ್ಆಪ್ ನಂಬರು. ಈಗಲೇ ಬರಲಿ ನಿಮ್ಮ ಮುದ್ದಾದ ಸಂದೇಶಗಳು ನಿಮ್ಮ ಮುದ್ದಾದ ಹೆಸರಿನ ಜೊತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬೆಲ್ಲು.

ಇಂಟ್ರೆಸ್ಟಿಂಗ್ ಟ್ರಿವಿಯಾಗಳನ್ನ ಕೊಡೋದ್ರ ಜೊತೆಗೆ ನಿಮ್ಮ ನೆಚ್ಚಿನ ಹಾಡುಗಳು ಕೂಡ ಪ್ರಸಾರ ಆಗುತ್ತೆ ಈ ಹೊತ್ತಿನಲ್ಲಿ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ಸದ್ಯಕ್ಕೆ ಒಂದು ಪ್ರಶ್ನೆ, ನಿಮ್ಮ ಉತ್ತರ ಬಂದ ಮೇಲೆ ಟ್ರಿವ್ಯಾಗಳ ಸರ್ಮಾಲೆ ನಿಮಗಾಗಿ. ಸಾಮಾನ್ಯವಾಗಿ ಯಾವುದೇ ಒಂದು ಚಿತ್ರದಲ್ಲಿ ಮ್ಯಾಕ್ಸಿಮಮ್ 6 ಹಾಡುಗಳನ್ನು ಇರೋದನ್ನು ನಾವು ನೋಡಿರ್ತೀವಿ. ಆದರೆ ಈ ಒಂದು ಚಿತ್ರದಲ್ಲಿ ಬರೋಬ್ಬರಿ 71 ಹಾಡಿತ್ತು. ಯಾವ ಸಿನಿಮಾ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅನ್ನೋದನ್ನು ನೀವು ಟೈಪ್ ಮಾಡಿ ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಯಾವ ಸಿನಿಮಾದಲ್ಲಿ ಬರೋಬ್ಬರಿ 71 ಹಾಡುಗಳು ಇದ್ವು?

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

ಒಟ್ಟಲ್ಲಿ ನಾವು ಕೂಡ ನಮ್ಮ ಮನಸ್ಸಿನ ಹಾಡನ್ನ ಕೇಳಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಬಹಳಷ್ಟು ಜನ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ರಘುನಾರಾಯಣ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ, ನಂಬರ್ ಎಂಡಿಂಗ್ ವಿತ್ 4982, ನಿಮ್ಮ ಸಂದೇಶ ಕೂಡ ತಲುಪಿದೆ. ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ಹಾಗೆ ನಮ್ಮ ಹಾಡು ಪ್ರಸಾರ ಆಗ್ಲಿ ಅಂತ ಹೇಳಿ ಮಂಜುನಾಥ್ ಬಳ್ಳಾರಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ನಮಗೂ ಒಂದು ಹಾಡು ಪ್ರಸಾರ ಮಾಡಿದ್ರೆ ಖುಷಿ ಆಗುತ್ತೆ ಅಂತ ಸಾವಿತ್ರಿ ಶಂಕರ್ ಗಜೇಂದ್ರಗಡದಿಂದ ಹೇಳ್ತಾ ಇದ್ದಾರೆ. ಮುಕುಂದ ರೂಪ ರಮೇಶ್ ಮಠ ಕೋರಮಂಗಲದಿಂದ ಸಂದೇಶವನ್ನ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾ, ಹಬ್ಬದ ಶುಭಾಶಯ ಆಗ್ಲಿ, ಅಡ್ವಾನ್ಸ್ ಆಗಿ ಬಂದು ತಲುಪಿಟ್ಟಿದೆ, ಥ್ಯಾಂಕ್ ಯು. ನೇತ್ರಾವತಿ ಮಹೇಶ್ ಟೈಲರ್ ಜಕ್ನಳ್ಳಿ ಕ್ರಾಸ್ ಮೇಲ್ಕೋಟೆ ಮಂಡ್ಯದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ರು. ಹಾಗೆ ನಾನು ಪ್ರಶ್ನೆ ಕೇಳಿದ್ದೆ, ಸಾಮಾನ್ಯವಾಗಿ ಯಾವುದೇ ಸಿನಿಮಾದಲ್ಲಿ ಆ

ಹಾಡುಗಳನ್ನು ನಾವು ನೋಡ್ಬೋದು, 4-6 ಹಾಡುಗಳನ್ನು. ಆದರೆ ಈ ಒಂದು ಚಿತ್ರ ಬರೋಬ್ಬರಿ 71 ಹಾಡುಗಳಿಗೆ ಸಾಕ್ಷಿಯಾಗಿತ್ತು. ಯಾವುದು ಆ ಚಿತ್ರ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ನೇತ್ರ ಕೆಂಗೇರಿಯಿಂದ, ಎನ್ಆರ್ ಪ್ರಸಾದ್ ರಾಜಾಜಿ ನಗರದಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ ಹಾಗೆ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಅನುಪಮ ಕುಮಾರ ಪಾರ್ಕ್ನಿಂದ, ಜಯಶ್ರೀ ಸುನಿಲ್ ರಾಜಾಜಿ ನಗರದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಮಂಗಮ್ಮ ಮೂರ್ತಿಮಂಗಮ್ಮ ವೆಲ್ಸನ್ ಗಾರ್ಡನ್ನಿಂದ, ಹಾಗೆ ನಮ್ಮ ಆನ್ಸರ್ ಕೂಡ ಕರೆಕ್ಟ್ ಇದೆ ಅಲ್ವೇನ್ರಿ, ಇಂತಹ ಹುಬ್ಬಳ್ಳಿಯ ಲೋಹ್ಯನಗರದಿಂದ ಚನ್ನಬಸಪ್ಪ ಕರಮಡಿ ಅವರು ಕೇಳ್ತಾ ಇದ್ದಾರೆ. ಹೌದ್ರಿ, ನಾಗೇಂದ್ರ ಏಚಲ್ ಬಿಡುವು ಸಕಲೇಶ್ಪುರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಕಲ್ಲೂರ್ ಮಹದೇವ್ ಪ್ರಕಾಶ್ ಕಲ್ಲೂರ್ ಫ್ಯಾಮಿಲಿ ಈ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅನಿಲ್ ಭೀಷಣ್ಣವರ್ ಶಮನೀವಾಡಿಯಿಂದ ನಿಮ್ಮ ಸಂದೇಶ ಕೂಡ ನಮ್ಮನ್ನ ತಲುಪಿದೆ. ಎಸ್, ಸದ್ಯಕ್ಕೆ ಇನ್ನು ಬಹಳಷ್ಟು ಜನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಪ್ರಕಾಶ್ ಅಕ್ಕಪ್ಪಾಡಿ ಇವರ ಸಂದೇಶ ಕೂಡ ನಮ್ಮನ್ನು ತಲುಪಿದೆ. ಶಾಂತ ಚರಬಡಿಗೇರ ಹರಿಹರ ಕೊಕ್ಕನೂರಿನಿಂದ, ಕಿಶನ್ ರೋಷನ್ ಶೋಭರಣೆ ಹನುಮಂತೇಗೌಡ ಹಡ್ಲಿ ಮಳವಳ್ಳಿಯಿಂದ, ವಿಜಯಪುರದಿಂದ ಇಸ್ಮಾಯಿಲ್ ಅವರು, ಅಬ್ಬಪ್ಪ ಸಂದೇಶಗಳ ಸುರಿ ಮಳೆಯೇ ಇದೆ. ಸದ್ಯಕ್ಕೆ ನಾನು ಕೇಳಿದ್ದೆ ಸುಮಾರು 71 ಹಾಡುಗಳನ್ನು ಹೊಂದಿರುವಂಥ ಈ ಚಿತ್ರ ಯಾವುದು ಅಂತ ಹೇಳಿ. ಇಂದ್ರಸಭಾ ಸಿನಿಮಾ 1932 ಬಿಡುಗಡೆಯಾದಂಥ ಇಂದ್ರಸಭಾ ಸಿನಿಮಾ ಬರೋಬ್ಬರಿ 71 ಹಾಡುಗಳಿಗೆ ಸಾಕ್ಷಿಯಾಗಿ ಇವತ್ತಿಗೂ ಕೂಡ ಗಿನ್ನಿಸ್ ವಿಶ್ವ ದಾಖಲೆಯಲ್ಲಿ ತನ್ನ ಹೆಸರನ್ನು ಹಾಗೆ ಉಳಿಸ್ಕೊಂಡಿರುವಂಥ ಚಿತ್ರ ಇಂದ್ರಸಭಾ ಚಿತ್ರ. ಯಾಕೆ ಈ ಚಿತ್ರ ತುಂಬ ಸ್ಪೆಷಲ್, ಜೊತೆಗೆ ಇಷ್ಟು ಹಾಡುಗಳು ಯಾಕಿತ್ತು ಸಿನಿಮಾದಲ್ಲಿ ಅನ್ನೋದಕ್ಕೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಟ್ರಿವಿಯಾಗಳಿದೆ. ಆ ಕಾಲದಲ್ಲಿ ಭಾರತೀಯ ಚಿತ್ರರಂಗ ಕೇವಲ ಕತೆ ಹೇಳುವಂಥ ಮಾಧ್ಯಮ ಆಗಿರಲಿಲ್ಲ. ರಂಗಭೂಮಿಯ ಪ್ರಭಾವ ಚಿತ್ರರಂಗದ ಮೇಲೆ ಸಿಕ್ಕಾಪಟ್ಟೆ ಇತ್ತು. ಇಂದ್ರಸಭಾ ಮೂಲತಃ ಅಗಾಹಶ್ ಕಾಶ್ಮೀರಿ ಅವರು ಬರೆದಿದ್ದಂತಹ ಒಂದು ಜನಪ್ರಿಯ ಉರ್ದು ನಾಟಕ. ಆ ನಾಟಕದಲ್ಲಿ ಸಂಭಾಷಣೆಗಿಂತ ಜಾಸ್ತಿ ಹಾಡುಗಳೇ ಪ್ರಧಾನವಾಗಿತ್ತು. ಅದನ್ನು ಯಥಾವತ್ತಾಗಿ ಕ್ಯಾಮರಾ ಮುಂದೆ ತರಲಾಯಿತು. ಅದಕ್ಕಾಗಿಯೇ ಸಿನಿಮಾವಾಗಿ ಇಂದ್ರಸಭಾ ತೆರೆ ಮೇಲೆ ಬಂದಾಗಲೂ ಅಷ್ಟೇ ಹಾಡುಗಳನ್ನು ಹಾಗೆ ಉಳಿಸ್ಕೊಳ್ಳಲಾಯಿತು. ಹಾಗಾಗಿ ಬರೋಬ್ಬರಿ 71 ಹಾಡುಗಳ ಸಿನಿಮಾವಾಗಿ ಇಂದ್ರಸಭಾ 1932 ತೆರೆ ಕಾಣ್ತು.

ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಬ್ಯೂಟಿಫುಲ್ ಬಾಲಿವುಡ್ ಹಳೆಯ ಹಾಡುಗಳನ್ನ ನೀವೇ ಆಲಿಸ್ತಾ ಇದ್ದೀರಾ. ಬಹಳ ಖುಷಿ ಆಗ್ತಾ ಇದೆ, ಪ್ಲೇಲಿಸ್ಟ್ ನೋಡಿ ಅಂತ ಹೇಳಿ ಬಹಳಷ್ಟು ಜನ ಖುಷಿಪಟ್ಟು ಸಂದೇಶವನ್ನ ಕಳಿಸಿದ್ದಾರೆ. ನೀವೇ ರಿಕ್ವೆಸ್ಟ್ ಮಾಡಿದಂತಹ ಗೀತೆಗಳೇ ಅಲ್ವೇ? ಸಂದೇಶವನ್ನ ಕಳಿಸಿ ನಮಗೂ ಒಂದು ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿ ಬಿ ಎಂ ವಿಶ್ವನಾಥ ರಾಮಸಾಗರದಿಂದ ಹೇಳ್ತಾ ಇದ್ದಾರೆ. ಉಸ್ಮಾನ್ ಸುಳಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಗೋವಿಂದ ಮೆನನ್ ಕೋಲಾರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ಹರಿಹರ ವಿದ್ಯಾನಗರದಿಂದ, ಹಾಗೆ ರವಿ ಹರಪನಹಳ್ಳಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ನಮಗೂ ಒಂದು ಹಾಡು ಪ್ರಸಾರವಾಗಲಿ ಅಂತ ಹೇಳಿ ಸಂದೇಶವನ್ನ ಕಳಿಸಿರೋದು ಕಲಬುರಗಿಯಿಂದ ರಾಧಾ ಕೃಷ್ಣ ಅವರು. ಭಾತ್ರಿ ಹರ್ಷ ಚಿಕ್ಕಲ್ಸಂದ್ರಯಿಂದ ಸಂದೇಶವನ್ನ ಕಳಿಸಿ ನಮ್ಮ ಹಾಡು ಕೂಡ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದೀವಿ, ಚೆನ್ನಾಗಿದೆ ಅಂತ. ಸುಜತಾರ್ ಗಣೇಶ್ ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ರಾಜು ನಾಗರ್ಭಾವಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಖಂಡಿತ ನಿಮ್ಮೆಲ್ಲರ ಗೀತೆ ಪ್ರಸಾರವಾಗುತ್ತೆ ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ನಾವು ಮಾತಾಡ್ತಾ ಇದ್ವಿ ಇಂದ್ರಸಭಾ ಸಿನಿಮಾದ ಬಗ್ಗೆ. ಬರೋಬ್ಬರಿ 71 ಹಾಡುಗಳಿದ್ದಂಥ 1932 ತೆರೆ ಕಂಡಂತ ಗಿನ್ನಿಸ್ ವಿಶ್ವ ದಾಖಲೆಯಲ್ಲಿ ದಾಖಲಾಗಿರುವಂತಹ ಚಿತ್ರ ಇಂದ್ರಸಭಾ ಬಗ್ಗೆ. ಇವತ್ತಿನ ಸಿನಿಮಾಗಳಿಗೆ ಒಂದು ಗಂಟೆಯ ಕಾಲಮಿತಿ ಇದೆ. ಅಂದರೆ ಮ್ಯಾಕ್ಸಿಮಮ್ 2.5-3 ಗಂಟೆ ಒಂದು ಸಿನಿಮಾ ತೋರಿಸ್ಬಿಡ್ಬೇಕು. ಅದಕ್ಕಿಂತ ಹೆಚ್ಚು ಪ್ರೇಕ್ಷಕರಿಗೆ ತಾಳ್ಮೆ ಆ ಪೇಷನ್ಸ್ ಇರೋದಿಲ್ಲ ಅಂತ ಹೇಳಿ. ಆದರೆ ಅವತ್ತಿನ ಕಾಲಘಟ್ಟದಲ್ಲಿ ಇಂಥದ್ದು ಯಾವುದೇ ಕಾಲಮಿತಿ ಇರಲಿಲ್ಲ. ಇಂದ್ರಸಭಾ ಚಿತ್ರದ ಅವಧಿ 4 ಗಂಟೆಗಳಿಗಿಂತಲೂ ಹೆಚ್ಚಿತ್ತಂತೆ. ಹಾಗಾಗಿ ಅಷ್ಟು ದೀರ್ಘವಾದಂಥ ಚಿತ್ರವಾಗಿದ್ದರಿಂದಲೇ 71 ಹಾಡುಗಳನ್ನು ಅದರೊಳಗಡೆ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ

0: ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

ನಮ್ಮ ಹಾಡು ಕೂಡ ಪ್ರಸಾರ ಆಗ್ಲಿ ಈ ಹೊತ್ತಲ್ಲಿ ಅಂತ ಹೇಳಿ ಬಹಳಷ್ಟು ಜನ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಗೋಕಾಕ್ ಪ್ರಶಾಂತ್ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಎಸ್ ಕಾರ್ಯಕ್ರಮ ಆಲಿಸ್ತಾ ಇದೀವಿ, ಈಗಷ್ಟೇ ಟ್ಯೂನ್ ಮಾಡಿದ್ದೀವಿ ಅಂತ ಹೇಳಿ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಪ್ಲೇಲಿಸ್ಟ್ ನ ನಾವು ಕೂಡ ಎಂಜಾಯ್ ಮಾಡ್ತಾ ಇದೀವಿ ಅಂತ ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಹಾಗೆಯೇ ನಮಗೋಸ್ಕರ ಒಂದು ಹಾಡು ಪ್ರಸಾರ ಮಾಡಿ ದಯವಿಟ್ಟು ಅಂತ ಹೇಳಿ ಪ್ರವೀಣ್ ಮಾಧವಿ ರಾಹುಲ್ ಉಳಕಟ್ಟಿ ಕೇಶವಪುರ ಹುಬ್ಳಿಯಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ರಾಜು ರತ್ನ ಪೂರ್ಣ ವರ್ಣಿಕ ರಾಜಾಜಿನಗರದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದರೆ ವಿಜಯಪುರದಿಂದ ಇಸ್ಮಾಯಿಲ್ ಅವರು ಕೂಡ ನಮ್ಮ ಹಾಡು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಒಂದು ದಿನ ಆದರೂ ನಮ್ಮ ಹಾಡು ಪ್ರಸಾರ ಆದರೆ ಬಹಳ ಖುಷಿ ಆಗುತ್ತಲ್ವೇ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಸುಭಾನ್ ಕೋರಿ ಅವರು. ಖಂಡಿತ, ಯಾವ ಚಿತ್ರದ ಗೀತೆ ಅನ್ನೋದನ್ನು ದಯವಿಟ್ಟು ಸ್ಪಷ್ಟವಾಗಿ ಮೆನ್ಷನ್ ಮಾಡಿ ಕಳಿಸಿ. ಹಾಗೆ ಸಂದೇಶವನ್ನು ಕಳಿಸಿ ನಮ್ಮ ಹಾಡು ಪ್ರಸಾರ ಮಾಡಿ ಅಂತ ಕೇಳ್ತಾ ಇರೋದು ಕಿಶನ್ ವಿಷ್ಣು ಶೋಭರಾಣಿ ಹನುಮಂತೇಗೌಡರು ಹಾಡ್ಲಿ ಮಳವಳ್ಳಿಯಿಂದ. ಖಂಡಿತ ನಿಮ್ಮೆಲ್ಲರ ಮನಸ್ಸಿನ ಹಾಡು ಪ್ರಸಾರವಾಗುತ್ತೆ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ಇಂದ್ರಸಭಾ ಚಿತ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಆ ಕಾಲದಲ್ಲಿ ಸಿನಿಮಾ ತಾರೆ ಅಂತ ಹೇಳಿದ್ರೆ ಕೇವಲ ನೋಡೋಕ್ಕಷ್ಟೇ ಚಂದವಾಗಿರಬೇಕು, ಚಂದದ ಮುಖದವರಾಗಿರ್ಬೇಕು ಅನ್ನೋದು ಮಾತ್ರ ಅಲ್ಲ, ಉತ್ತಮ ಗಾಯಕರು ಕೂಡ ಅವರು ಆಗಿರಬೇಕಿತ್ತು. ಈ ಚಿತ್ರದಲ್ಲಿ ನಟಿಸಿದಂತ ನಟಿ ಜಹಾನ್ ಅರ್ ಕಜಾನ್ ಏನಿದ್ದಾರೆ ಅವರು ಅತ್ಯುತ್ತಮ ಗಾಯಕಿ ಕೂಡ ಆಗಿದ್ರು. ಅವರು ಆ ಚಿತ್ರದ ಬಹುತೇಕ ಹಾಡುಗಳಿಗೆ ತಾವೇ ದನಿಯನ್ನ ಕೂಡ ನೀಡಿದ್ರು. ಅಂದ್ರೆ ಅವರು ನಟಿಸ್ತಾ ನಟಿಸ್ತಾನೇ ಹಾಡ್ತಾ ಇದ್ರು. ಯಾಕೆ ಅಂದ್ರೆ ಆ ಕಾಲದಲ್ಲಿ ಪ್ಲೇಬ್ಯಾಕ್ ಸಿಂಗಿಂಗ್ ಅಥವಾ ಹಿನ್ನೆಲೆ ಗಾಯನ ಅನ್ನುವಂತ ಪ್ಲೇಬ್ಯಾಕ್ ಸಿಂಗಿಂಗ್ ಕಲ್ಚರ್ ಇರಲಿಲ್ಲ, ಅದಿನ್ನೂ ಆರಂಭ ಪರಿಕಲ್ಪನೆಯೇ ಇರಲಿಲ್ಲ. ಆ ಕಾರಣಕ್ಕಾಗಿ ನಟಿಸ್ತಾನೇ ಹಾಡ್ತಾ ಇದ್ರು ಗಾಯಕಿ ನಟಿ ಜಹಾನ್ ಅವರು.

ಇಂದ್ರ ಸಭಾ ಚಿತ್ರದ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಟ್ರಿವ್ಯಾಗಳನ್ನ ತಿಳ್ಕೊಳ್ತಾ ಇದ್ರಿ. 71 ಹಾಡುಗಳನ್ನ ಇವತ್ತಿನ ರೀತಿ ಅಂದು ಸೌಂಡ್ ಸ್ಟುಡಿಯೋ ಅಥವಾ ಟ್ರ್ಯಾಕ್ ಸ್ಟುಡಿಯೋಸ್ ಏನ್ ಹೇಳ್ತೀವಿ ಅದರಲ್ಲೂ ಕೂಡ ರೆಕಾರ್ಡ್ ಮಾಡಿರ್ಲಿಲ್ಲ. ಕ್ಯಾಮ್ರಾ ಮುಂದೆ ಕಲಾವಿದ್ರು ನಿಂತಾಗ ಹಿಂದಿನಿಂದ ಆರ್ಕೆಸ್ಟ್ರಾ ವಾದ್ಯಗಳನ್ನ ನುಡಿಸ್ತಿತ್ತು. ಕಲಾವಿದ್ರು ಲೈವ್ ಆಗಿ ಆಡ್ತಾ ಇದ್ರು. ಒಂದ್ ವೇಳೆ ನುಡಿಸೋವಾಗ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋಯ್ತು ಅಥವಾ ಹಾಡೋವಾಗ ಸ್ವಲ್ಪ ಮಿಸ್ಟೇಕ್ ಆಗೋಯ್ತು, ಸಾಲು ಮರ್ತೋಯ್ತು, ಏನ್ ಮಾಡೋದು? ಹೀಗೇನಾದ್ರೂ ಹಾಡೋವಾಗ ಅಥವಾ ಸಂಗೀತದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಯ್ತು ಅಂತ ಹೇಳಿದ್ರು ಕೂಡ ಇಡೀ ದೃಶ್ಯವನ್ನ ಮತ್ತೆ ಮೊದಲಿನಿಂದ ಚಿತ್ರೀಕರಿಸಬೇಕಿತ್ತು. ಅಂತಹ ಕಠಿಣ ಸನ್ನಿವೇಶದಲ್ಲಿ 71 ಹಾಡುಗಳನ್ನ ಚಿತ್ರೀಕರಣ ಮಾಡಿದ್ರು ಒಂದು ಸಿನಿಮಾಗೆ ಅಂತ ಹೇಳಿದ್ರೆ ಅಬ್ಬಾ, ಅಕ್ಷರಶಃ ಪವಾಡ ಅಂತಲೇ ಅನ್ಸುತ್ತೆ.

0: ಗಣೇಶ ಬಂದ ಸಂಭ್ರಮ ತಂದ.
1: ಈ ಬಾರಿ ನಮ್ಮದಾಗಲಿ ಪರಿಸರ ಸ್ನೇಹಿ ಗಣೇಶೋತ್ಸವ.
0: ಗಣೇಶನನ್ನು ಮನೆಗೆ ತರುವಾಗ
1: ಮಣ್ಣಿನ ಗಣಪನನ್ನು ಆರಿಸೋಣ. ಬಣ್ಣ ಬಣ್ಣದ ರಾಸಾಯನಿಕಗಳಿಂದಲ್ಲ,
0: ನೈಸರ್ಗಿಕ ಬಣ್ಣಗಳಿಂದ ಗಣಪನನ್ನು ಅಲಂಕರಿಸೋಣ. ಹಬ್ಬ ಮುಗಿದ ಮೇಲೆ ಕೆರೆ ನದಿ ಕಾಲುವೆಗಳಲ್ಲಿ ವಿಸರ್ಜನೆ ಮಾಡುವ ಬದಲು
1: ಮನೆಯಲ್ಲಿ ಪರಿಸರ ಸ್ನೇಹಿಯಾಗಿ ಇಲ್ಲವೇ ಸರ್ಕಾರ ನಿಗದಿಪಡಿಸಿದ ಜಾಗಗಳಲ್ಲಿ ಮಾತ್ರ ವಿಸರ್ಜನೆ ಮಾಡೋಣ.
0: ನಮ್ಮ ಭಕ್ತಿ ಗಣಪನಿಗೆ,
1: ನಮ್ಮ ಕಾಳಜಿ ಪರಿಸರಕ್ಕೆ. ಈ ಗಣೇಶ ಚತುರ್ಥಿ ಗಣಪನನ್ನು ಪೂಜಿಸೋಣ, ಪರಿಸರವನ್ನು ರಕ್ಷಿಸೋಣ.
0: ಪರಿಸರ ಸ್ನೇಹಿ ಗಣಪ ನಮ್ಮ ಭಕ್ತಿಯ ಸುಂದರ

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,000 ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

ಅಪ್ಕಿ ಪಸಂದ್ ಕಾರ್ಯಕ್ರಮ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇದೀರಾ. 11:45 ಹೊತ್ತಿನಲ್ಲಿ ನಾವು ಮಾತಾಡ್ತಾ ಇದ್ವಿ ಇಂದ್ರಸಭಾ ಚಿತ್ರದ ಬಗ್ಗೆ. 1932 ಬಿಡುಗಡೆಯಾದಂತ ಈ ಚಿತ್ರದ ಅನೇಕ ಪ್ರಿಂಟ್ಗಳು ಇವತ್ತು ಲಭ್ಯ ಇಲ್ಲ. ಭಾರತೀಯ ಚಲನಚಿತ್ರ ಇತಿಹಾಸದ ಅನೇಕ ಆರಂಭಿಕ ಚಿತ್ರಗಳಂತೆ ಇಂದ್ರಸಭಾ ಫಿಲ್ಮ್ ರೋಲ್ಗಳು ಕೂಡ ಸರಿಯಾಗಿ ನಿರ್ವಹಣೆ ಆಗಿಲ್ಲ, ನಶಿಸಿ ಹೋಗಿವೆ. ಇಂದಿನ ಪೀಳಿಗೆಗೆ ಆ ಸಿನಿಮಾದ ಆ ಹಾಡುಗಳು ಹೇಗಿದ್ವು ಅಂತ ತಿಳಿಯೋದಕ್ಕೆ ಕೇವಲ ಪುಸ್ತಕದಲ್ಲಿನ ಉಲ್ಲೇಖಗಳಷ್ಟೇ ಆಧಾರವಾಗಿದೆ. ಯಾವುದೇ ಪ್ರಿಂಟ್ ಕೂಡ ಲಭ್ಯ ಇಲ್ಲ.

ಯಾವ ಹಾಡಾದ್ರೂ ಸರಿ ನಮಗಾಗಿ ಒಂದು ಹಾಡು ಪ್ರಸಾರ ಆಗ್ಲಿ ಅಂತ ಸುರೇಶ್ ಭಟ್ ಗೌರಿಬಿದ್ದೂರಿಂದ ಕೇಳಿದ್ರು. ಪ್ರಸಾರವಾದಂತ ಎಲ್ಲಾ ಹಾಡುಗಳು ನಿಮಗಾಗಿಯೇ ಪ್ರಸಾರವಾಯಿತು ಅಂತ ಅಂದ್ಕೊಂಡ್ಬಿಡಿ. ಇವತ್ತಿನ ಸಿನಿಮಾಗಳನ್ನ ಗಮನಿಸಿದ್ರೆ ಹಾಡುಗಳು ಕತೆಗೆ ಅಡ್ಡಿ ಅಂತ ಹೇಳಿ ಹಾಡುಗಳಿಗೆ ಕತ್ತರಿ ಕೆಲಸ ಮಾಡೋದೇ ಜಾಸ್ತಿ ಇರುತ್ತೆ. ಆದರೆ ಅಂದು ಹಾಡುಗಳಿಲ್ಲದೆ ಚಿತ್ರಗಳನ್ನ ಮಾಡ್ತಾನೆ ಇರಲಿಲ್ಲ. ಇಂದ್ರಸಭಾ ಚಿತ್ರದಲ್ಲಿ ಒಂದರ ನಂತರ ಒಂದು ಹಾಡು ಬರೋದ್ರಿಂದ ಬಹುಶಃ ಅದನ್ನ ಸಿನಿಮಾ ಅಂತ ಕರೆಯೋದಕ್ಕಿಂತ ಸಂಗೀತದ ಮಹಾಪೂರ ಅಂತ ಹೇಳಿದ್ರೆ ಸೂಕ್ತ ಅಂತ ಅನ್ಸುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಇಂದ್ರಸಭಾ ಚಿತ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡ್ರಿ. 71 ಹಾಡುಗಳ ಹಿಂದಿರುವ ರಹಸ್ಯ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮ. ನೀವೇ ರಿಕ್ವೆಸ್ಟ್ ಮಾಡಿದಂತ ಹಾಡುಗಳು ನಿಮಗಾಗಿಯೇ ಈ ಹೊತ್ತಲ್ಲಿ ಪ್ರಸಾರವಾಯಿತು. ಎಲ್ಲ ಹಾಡುಗಳು ನಿಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಸಂಜೆ 5 ಗಂಟೆ ತನಕ ನಾನು ನಿಮ್ಮ ಜೊತೆಯಾಗೇ ಇರ್ತೀನಿ. ನಿಮ್ಮ ಆರ್ಜೆ ರಮ್ಯಾ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ಜವಳಿ ಮತ್ತು ಸಿದ್ಧ ಉಡುಪು ಕ್ಷೇತ್ರದ ಬೆಳವಣಿಗೆಗೆ ವೇಗ ನೀಡುವ ನಿಟ್ಟಿನಲ್ಲಿ ನೂತನ ಜವಳಿ ಮತ್ತು ಸಿದ್ಧ ಉಡುಪು ನೀತಿ 2026-31ಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರು ಸುತ್ತಮುತ್ತ ಯಶಸ್ವಿಯಾಗಿ ಬೆಳೆಯುತ್ತಿರುವ ಜವಳಿ ಮತ್ತು ಸಿದ್ಧ ಉಡುಪು ಕೈಗಾರಿಕೆಗಳನ್ನು ರಾಜ್ಯದ ಇತರೆ ಜಿಲ್ಲೆಗಳಿಗೂ ವಿಸ್ತರಿಸಲಾಗುವುದು, ಸ್ಥಳೀಯ ಯುವಕರಿಗೆ ಉದ್ಯೋಗಾವಕಾಶಗಳು ದೊರೆಯಬೇಕು ಹಾಗೂ ಜಿಲ್ಲೆಗಳ ಆರ್ಥಿಕ ಚಟುವಟಿಕೆಗಳಿಗೆ ಹೊಸ ವೇಗ ಸಿಗಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ ಎಂದಿದ್ದಾರೆ. ಕಲಬುರಗಿಯ ಅಕ್ಕಮಹಾದೇವಿ ಬಡಾವಣೆ ಬಳಿಯ ಬಿದ್ದಾಪುರ ಕಾಲೋನಿಯಲ್ಲಿ ಲೀಪ್ ಲ್ಯಾಬ್ಸ್ಗೆ ಶೇಕಡ 30% ದರದಲ್ಲಿ ನಿವೇಶನ ಹಂಚಿಕೆಗೆ ಸಚಿವ ಸಂಪುಟ ಅನುಮೋದಿಸಿದೆ. ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾಹಿತಿ ನೀಡಿ, ಬೆಂಗಳೂರಿನಾಚೆಗೂ ನವೋದ್ಯಮ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸಲು 1,000 ಕೋಟಿ ರೂಪಾಯಿ ಮೊತ್ತದ ಯೋಜನೆಯ ಭಾಗವಾಗಿ ಕಲಬುರಗಿಯಲ್ಲಿ ಈ ಪ್ರಯೋಗಾಲಯ ಸ್ಥಾಪಿಸಲಾಗುತ್ತಿದೆ ಎಂದರು. ಗರ್ಭಿಣಿಯರು ಹಾಗೂ ಬಾಣಂತಿಯರು ತಮ್ಮ ದೈನಂದಿನ ಆಹಾರದಲ್ಲಿ ಅಗತ್ಯ ಪೌಷ್ಟಿಕಾಂಶಗಳನ್ನು ಸೇವಿಸುವಂತೆ ಗದಗ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಸಿಎಸ್ ಶಿವನಗೌಡರ್ ಕೋರಿದ್ದಾರೆ. ಲಕ್ಕುಂಡಿಯ ಶ್ರೀ ಅನ್ನದಾನೇಶ್ವರ ಮಠದ ಸಭಾಭವನದಲ್ಲಿ ಪೋಷಣ್ ಮಾಸಾಚರಣೆಗೆ ಚಾಲನೆ ನೀಡಿ ಮಾತನಾಡಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ರಾಧಾ ಮಣ್ಣೂರ್ ಮಾತನಾಡಿ, ಗರ್ಭಿಣಿಯರು, ಬಾಣಂತಿಯರು, 6 ವರ್ಷದೊಳಗಿನ ಮಕ್ಕಳು ಹಾಗೂ ಕಿಶೋರಿಯರ ಆರೋಗ್ಯ ಸುಧಾರಣೆಯಲ್ಲಿ ಶಾಲಾ ಪೂರ್ವ ಶಿಕ್ಷಣದ ಆಧಾರಶಿಲಾ ಮತ್ತು ನವಚೇತನ ಮಾದರಿಗಳು, ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಹಾಗೂ ಅಂಗನವಾಡಿ ಕೇಂದ್ರಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ ಎಂದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿ 100 ದಿನ ಪೂರೈಸಿದ ಹಿನ್ನೆಲೆ ವಿಜಯಪುರ ಜಿಲ್ಲೆ ನಿಡಗುಂದಿ

ಗುಂಡಿ ತಾಲೂಕು ಆಲಮಟ್ಟಿ ಕೃಷ್ಣಾ ಜಲಾಶಯ ವರ್ಣಮಯ ವಿದ್ಯುತ್ ದೀಪದ ಅಲಂಕಾರ ಕಂಗೊಳಿಸಿತು. ಕಲಬುರಗಿ ನಗರದ ಮಿನಿ ವಿಧಾನಸೌಧ ಕಟ್ಟಡ ನಿನ್ನೆ ಸಂಜೆ ಹಳದಿ ಕೆಂಬಣ್ಣದ ದೀಪಾಲಂಕಾರದಿಂದ ಅಲಂಕೃತಗೊಂಡಿತು. ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಕಲಬುರಗಿ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಮೈದಾನದಲ್ಲಿ 17ನೇ ತಾರೀಕು ಬೆಳಗ್ಗೆ 8:30ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲಾ ಕೇಂದ್ರದಲ್ಲಿ 79ನೇ ಕಲ್ಯಾಣ ಕರ್ನಾಟಕ ಉತ್ಸವದ ಹಿನ್ನೆಲೆ 17ರಂದು ಬೆಳಗ್ಗೆ ರಾಷ್ಟ್ರಧ್ವಜಾರೋಹಣ, ಕಲ್ಯಾಣ ಕರ್ನಾಟಕ ಕುರಿತು ಉಪನ್ಯಾಸ ಹಾಗೂ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಹೋರಾಟಗಾರರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಲಿದೆ ಎಂದು ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಬೆಂಗಳೂರು ನಗರ ಕೇಂದ್ರ ಭಾಗದ ಕೆಜಿ ರಸ್ತೆ ಮತ್ತು ಮೆಜೆಸ್ಟಿಕ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ದೀಪಗಳ ಕಾರ್ಯನಿರ್ವಹಣೆ ಹಾಗೂ ತ್ಯಾಜ್ಯ ನಿರ್ವಹಣೆ ಕುರಿತು ಕೇಂದ್ರ ನಗರ ಪಾಲಿಕೆ ಆಯುಕ್ತ ಜಿ ಜಗದೀಶ್ ಪರಿಶೀಲನೆ ನಡೆಸಿದರು. ಕಾರ್ಯನಿರ್ವಹಿಸದ ಬೀದಿ ದೀಪಗಳನ್ನು ತೆರವುಗೊಳಿಸಿ ಶೀಘ್ರವೇ ದುರಸ್ತಿ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಕರಡು ಪರಿಷ್ಕರಣೆ ಹಿನ್ನೆಲೆ ಹಿರಿಯ ನಾಗರಿಕರು ಹಾಗೂ ವಿಶೇಷ ಚೇತನ ಮತದಾರರ ಮನೆಗಳಿಗೆ ವಿವಿಧ ತಾಲೂಕುಗಳ ತೆಹಸೀಲ್ದಾರರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೊಪ್ಪಳ ಜಿಲ್ಲೆ ಚುನಾವಣಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ಅಧ್ಯಕ್ಷತೆಯಲ್ಲಿ ನೋಂದಾಯಿತ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಸಭೆ ನಡೆಯಿತು. ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ತರಬೇತಿ ಪೂರ್ಣಗೊಳಿಸಿದ ಬೀದರ್ ಕಾರಾಗೃಹದ 17 ಜನ ಬಂಧಿಗಳಿಗೆ ಗಣ್ಯರು ಪ್ರಮಾಣಪತ್ರ ವಿತರಿಸಿದರು. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸರ್ ಸಿದ್ದಪ್ಪ ಕಂಬಳಿ ಪ್ರತಿಷ್ಠಾನ ದತ್ತಿ ಅಂಗವಾಗಿ ಇಂದು ಸಂಜೆ 6 ಗಂಟೆಗೆ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಉಪನ್ಯಾಸ ಕಾರ್ಯಕ್ರಮ ಏರ್ಪಡಿಸಿದೆ. ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದಿಂದ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಗೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಈ ತಿಂಗಳ 30 ಕೊನೆ ದಿನ. ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆಯ ಅಂಗವಾಗಿ ಇಂದು ಚಿಕ್ಕಮಗಳೂರು ಶ್ರೀನಿವಾಸನಗರ ಬಡಾವಣೆಯಲ್ಲಿ ಅರಣ್ಯಾಧಿಕಾರಿ ಪಿ ಶ್ರೀನಿವಾಸ್ ಅವರ ಪುತ್ಥಳಿಗೆ ಪುಷ್ಪಾರ್ಚನೆ ನೆರವೇರಿಸಲಾಯಿತು. ನೈಋತ್ಯ ರೈಲ್ವೆ ಗಣೇಶ ಚತುರ್ಥಿ ಹಿನ್ನೆಲೆ ಬೆಂಗಳೂರಿನ ಸರ್ಎಂ ವಿಶ್ವೇಶ್ವರಾಯ ಟರ್ಮಿನಲ್ನಿಂದ ಬೆಳಗಾವಿಗೆ ಇಂದು ಸಂಜೆ 7 ಗಂಟೆಗೆ ವಿಶೇಷ ರೈಲು ಸೇವೆ ನಿಗದಿಪಡಿಸಿದೆ. ರೈಲು ಚಿಕ್ಕಬಾಣಾವರ ಅರಸೀಕೆರೆ ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಮಾರ್ಗವಾಗಿ ನಾಳೆ ಬೆಳಗ್ಗೆ 8:25ಕ್ಕೆ ಬೆಳಗಾವಿ ತಲುಪಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10ಕ್ಕೆ.

ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು, ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಘೋಷಣೆ, ಉದ್ಯೋಗ ನಿಧಿ ಯೋಜನೆಯ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ, 2028ರ ಹೊತ್ತಿಗೆ ನಶೆಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ, ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ, ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ, ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ, ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ, ಟೀಂ ಕರ್ನಾಟಕದ ಸಂಕಲ್ಪ, ಶತಕದ ಪಥ ಪ್ರಗತಿಯ ರಥ. ಇದು ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮನದಾಗಸಕ್ಕೆ ಲಗ್ಗೆ ಇಟ್ಟು
2: ಮನಗೆದ್ದ ದನಿಗಳು
1: ಮತ್ತೊಮ್ಮೆ ಮಗದೊಮ್ಮೆ
2: ಮನ ಕದಿಯೋ ಕ್ಷಣಗಳು
1: ಮರೆಯದೆ ಕೇಳಿ
2: ನವಿಲುಗರಿ.
3: ನಮಸ್ಕಾರ, ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ ಆಲ್ ಇಂಡಿಯಾ ರೇಡಿಯೋದಲ್ಲಿ 12:08 ಸಮಯ ನವಿಲ್ಗರಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅಣ್ಣ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಕ್ಕ, ಫೈನಲ್ ರೇಟ್ ಎಷ್ಟು ಅಂತ ಹೇಳ್ಬಿಡಿ, ಇಲ್ಲಾಂದ್ರೆ ಪಕ್ಕದವ್ರ ಹತ್ರ ಹೋಗಿ ತಗೊಂತೀನಿ. ಇನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಖಂಡಿತ ನಿಮ್ಮ ಹತ್ರನೇ ತಗೊಳ್ಳೋದು. ಈಗೇನು ಕೊಡಲ್ವಾ ನೀವು? ಈಗೆಲ್ಲ ನಾವು ಏನು ಮಾಡ್ತೀವಿ ಹೇಳಿ? ಚೌಕಾಸಿ ಮಾಡ್ತೀವಿ. ಎಸ್, ಇವತ್ತಿನ ನವಿಲ್ಗರಿ ಟಾಪಿಕ್ ಚೌಕಾಸಿ. ಚೌಕಾಸಿ ಮಾಡೋದು ನಮ್ಮ ಹಕ್ಕ ಅಥವಾ ನಮ್ಮ ಕಲೆನಾ? ನಿಮ್ಗೇನನ್ಸುತ್ತೆ? ನೀವು ಚೌಕಾಸಿ ಮಾಡಿ ಏನನ್ನಾದರೂ ಗೆದ್ಕೊಂಡಿದ್ದೀರಾ? ತರಕಾರಿ ಅಂಗಡಿಗೆ ಹೋಗಿ 1 ರೂಪಾಯಿ ಕಡಿಮೆ ಮಾಡಿ, 1-4 ಹಾಕಿ, ಪರವಾಗಿಲ್ಲ ತೂಕ ಸರಿಯಾಗಿ ಬರಲಿ ಅಂತೆಲ್ಲ ಕೇಳಿದ್ದೀರಾ? ಹಾಗಿದ್ರೆ ಈಗಲೇ ಮೆಸೇಜ್ ಮಾಡಿ. ಗೊತ್ತಲ್ಲ ನಮ್ಮ ಮೆಸೇಜಿಂಗ್ ಸಂಖ್ಯೆ 9480091 01. ಕೇಳ್ತಾ ಇರಿ ಕಾಮನಬಿಲ್ಲು. ನಾನು ದೀಪಾ, ನಿಮ್ಮ ಜೊತೆಗೆ ಮುಂದಿನ ಹಾಡು ನಿಮಗೋಸ್ಕರ ಪ್ಲೇ ಆಗ್ತಾ ಇದೆ ಕಾಮನಬಿಲ್ಲು.

0: ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ನಮಸ್ಕಾರ, ವಾಪಸ್ ಆಗಿದ್ದೀರಾ. ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ನ ಕೇಳ್ತಾ ಇರೋ ಆಲ್ ಇಂಡಿಯಾ ರೇಡಿಯೋದಲ್ಲಿ ಸಮಯ ಆಗಿದೆ 12:14. ನಾವು ಮಾತಾಡ್ತಿರುವಂಥ ವಿಷಯ ಚೌಕಾಸಿ ಬಗ್ಗೆ. ಚೌಕಾಸಿ ವ್ಯಾಪಾರದಲ್ಲಿ ಹೆಂಗಸರು ಮುಂದು ಹಾಗನ್ಬಿಟ್ಟು ಮಹದೇವ್ ಪ್ರಕಾಶ್ ಅವರು ಕಲ್ಲೂರು ಗುಬ್ಬಿಯಿಂದ ಮೆಸೇಜ್ ಮಾಡಿದ್ದಾರೆ. ಹೌದು, ಮತ್ತೆ ಅದೊಂಥರ ನಮ್ಮ ಹಕ್ಕಲ್ವ? ಯಾವುದ್ರಲ್ಲಾದರೂ 1-2 ರೂಪಾಯಿ ಎಕ್ಸ್ಟ್ರಾ ಉಳಿಸ್ಬಿಟ್ರೆ ನಮಗೆ ಸಿಗೋ ಸಂತೋಷ ಇದೆಯಲ್ಲ, ಅದೊಂಥರ ಸ್ವರ್ಗ ಸಿಕ್ಕಿದ್ದಕ್ಕಿಂತ ಜಾಸ್ತಿ ಅಂತ ಹೇಳ್ಬೋದು. 100 ರೂಪಾಯಿ ಕೊಡೋ ವಸ್ತುಗೆ 70 ರೂಪಾಯಿ 80 ರೂಪಾಯಿ ಕೊಟ್ಟರೆ, ಇನ್ನು 20 ರೂಪಾಯಿ ಉಳಿಸ್ಕೊಂಡು ಪಾಕೆಟ್ ಒಳಗಡೆ ಇಟ್ಕೊಂಡ್ರೆ ಅದರ ಸಿಗೋ ಸಂತೋಷ ನಿಮ್ಗೇನು ಗೊತ್ತು ಅಂತೀರಾ ಅಲ್ವಾ? ನೀವು ಎಷ್ಟು ಚೌಕಾಸಿ ಮಾಡೋದ್ರಲ್ಲಿ ಎಕ್ಸ್ಪರ್ಟು? ಯಾರ ಹತ್ರ ಜಾಸ್ತಿ ಚೌಕಾಸ ಮಾಡ್ತೀರಾ? ಹಾಗೆ ಏನಾದರೂ ಅಂಗಡಿಗೆ ಹೋದಾಗ ಒಂದು ವಸ್ತು ತೊಗೊಂಡು ಇದನ್ನು ಕೊಟ್ಬಿಡಪ್ಪ, ಅದನ್ನು ತೊಗೊಂಡಿದ್ದೀನಲ್ಲ ಅಂತ ಕೇಳ್ಬಿಟ್ಟು ಅದ್ರ ಜೊತೆಗೆ ಅದನ್ನು ಹಾಕ್ಬಿಡಪ್ಪ ಅಂತ ಒಂದು 5 ರೂಪಾಯಿ ಚೌಕಾಸಿ ಮಾಡೋದು ಈ ಬುದ್ಧಿ ನಿಮ್ಮ ಹತ್ರನೂ ಇದೆಯಾ? ಹಾಗಿದ್ರೆ ಏನು ಮಾಡಬೇಕು ಹೇಳಿ? ನೀವು ಈ ತಕ್ಷಣ ಮೆಸೇಜ್ ಮಾಡಬೇಕು, ಆಯಿತಾ? ಯಾವ ವಿಚಾರವಾಗಿ ಯಾವುದೊಂದನ್ನು ನೆನೆಸ್ಕೊಂಡು ನೀವು ಚೌಕಾಸಿ ಮಾಡಿದ್ದೀರಿ, ಅದಂಥದ್ದು ನಿಮಗೆ ಖುಷಿ ಕೊಟ್ಟಿರೋದಾದರೆ ಅಂದ್ಬಿಟ್ಟು ಒಂದು ಅಯ್ಯ ಅಷ್ಟು ಬೇಗ ಮೆಸೇಜ್ ಮಾಡಿದ್ದಾರೆ ಶಾಂತ ಆಚಾರ್ ಬಡಿಗೇರಿ ಅಂತ ಅಂದ್ಬಿಟ್ಟು ಚೌಕಾಸಿ ಟಾಪಿಕ್ ತೊಗೊಂಡಿದ್ದೀರಾ, ತುಂಬ ಅದ್ಭುತವಾದ ವಿಷಯ ಅಂದ್ಬಿಟ್ಟು. ಚೌಕಾಸಿ ಅಂದರೆ ಕೇವಲ ಹಣ ಉಳಿಸೋದಲ್ಲ, ಅದು ಖರೀದಿದಾರ ಮತ್ತು ಮಾರಾಟದ ನಡುವಿನ ಚತುರ ಸಂವಹನ. ಅಂದರೆ ಹೌದು, ಅದೊಂಥರ ಮ್ಯಾನೇಜ್ಮೆಂಟ್ ಕಲೆ. ಆದರೆ ಸಣ್ಣ ಹಾಗೂ ಬಡ ವ್ಯಾಪಾರಿಗಳ ಜೀವನೋಪಾಯಕ್ಕೆ ಗೌರವ ಕೊಡಬೇಕು, ಇಬ್ಬರು ಲಾಭವಾಗುವಂತಹ ರೀತಿ ನಾವು ವಿನ್ ಸಿಚುಯೇಷನ್ಗೆ ಸಿಗಾಕೋಬೇಕು, ನಿಜವಾದ ಚೌಕಾಸಿ ಕಲೆ ಅದೇ ಅಂತ ಹೇಳ್ತಿದ್ದಾರೆ. ಅದು ನಿಜ. ಆದರೆ ಏನು ಗೊತ್ತಾ, ಸಾಮಾನ್ಯವಾಗಿ ನೀವು ಯಾರನ್ನೇ ತಗೊಳ್ಳಿ, ಇನ್ನೊಂದು 2 ಹಾಕಿ ಅಥವಾ 1-5 ರೂಪಾಯಿ ಕಡಿಮೆ ಮಾಡಿ ಅಂತ ನಮಗೆ ಗೊತ್ತಿಲ್ಲೇ ನಾವು ಹೇಳ್ಬಿಡ್ತೀವಿ ಅಲ್ವಾ? ಹೇಳ್ತಾ ಇರಿ ಕಾಮನೆ ಬಿಲ್ಲು, ಇವತ್ತಿನ ವಿಷಯ ಚೌಕಾಸಿ. ನೀವು ಮೆಸೇಜ್ ಮಾಡಬೇಕಾಗಿರೋ ಸಂಖ್ಯೆ 9489001013. ನಾನ್ ದೀಪಾ, ನಿಮ್ಮ ಜೊತೆಗೆ ಮುಂದಿನ ಹಾಡು ಯಾವುದು? ಸೆದ್ ಶ್ರೀರಾಮ್ ಅವರ ಧ್ವನಿಯಲ್ಲಿ ಬರ್ತಾ ಇದೆ ಹೊಸ ಹಾಡಿದು, ಕರಾವಳಿ ಸಿನಿಮಾದು. ಕೇಳ್ಕೊಂಬನ್ನೇ.

0: ನಮಸ್ಕಾರ, ವಾಪಸ್ ಆಗಿದ್ದೀವಿ. ನಾವು ಆಲ್ ಇಂಡಿಯಾ ರೇಡಿಯೋ ಕೇಳ್ತಾ ಇದ್ದೀರಾ. ಚೌಕಾಸಿ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಟಿಪ್ಸ್ ಕೊಟ್ಟಿದ್ದಾರೆ ನೋಡಿ, ಕಿಶನ್, ಶೋಭಾರಾಣಿ, ಹನುಮಂತಗೌಡ, ಹಾಳ್ಳಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ಸಾಮಾನ್ಯವಾಗಿ ವ್ಯಾಪಾರ ಮಾಡೋದು ಬೀದಿ ಬದಿಯ ಅಂಗಡಿಗಳು, ವಾರದ ಸಂತೆ, ಸಣ್ಣ ಪ್ರಮಾಣದ ತರಕಾರಿ, ಬಟ್ಟೆ ಇಂಥ ಜಾಗದಲ್ಲಿ ನಾವು ಎಂದು ಚೌಕಾಸಿ ಮಾಡೋದು ಜಾಸ್ತಿ. ಮಾರುಕಟ್ಟೆಯಲ್ಲಿ ಆ ವಸ್ತುವಿನ ಅಸಲಿ ಬೆಲೆ ಎಷ್ಟಿರಬಹುದು ಅಂತ ಮೊದಲೇ ತಿಳ್ಕೊಂಡಿರ್ಬೇಕು. ಹ್ಞೂ, ಹೌದು, ನಮಗೇನು ಎಲ್ಲ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ನೀವು ಹೇಳೋದು ನೋಡಿ, ಹೆಂಗೆ ತಿಳ್ಕೊಳ್ಳೋದು ಮಾರ್ಕೆಟಲ್ಲಿ ಅದ್ರ ಬೆಲೆ ಫಸ್ಟೇ ಇದೆ ಅಂದ್ಬಿಟ್ಟು ಅಂತ ಇರಲಿ, ಓಕೆ. ಅದನ್ನು ನಮಗೆ ಆ ವಸ್ತು ಇಷ್ಟ ಅಂತ ನಾವು ಫಸ್ಟೇ ಅವ್ರಿಗೆ ಮುಖದ ಭಾವದಲ್ಲಿ ತೋರಿಸ್ಕೊಳಕ್ಕೆ ಹೋಗಬಾರ್ದು. ವ್ಯಾಪಾರ ಮಾಡಬೇಕಾದ್ರೆ ಕೈ ಹಿಂದೆ ಮುಂದೆ ಆಗಬೇಕು ಅಂತ ಮೆಸೇಜ್ ಹಾಕಿದ್ದಾರೆ. ಅದು ಹೌದು ಮತ್ತೆ, ಯಾಕಂದರೆ ಲಾಭ ಇಲ್ಲದೆ ನಾವು ಏನೂ ಮಾಡಲ್ಲ. ನಾವು ಭಾರತೀಯರು. ಮೊದಲೇ ನಾಗೇಂದ್ರ ಅವರು ತವರೇಕೆರೆಯಿಂದ ಮೆಸೇಜ್ ಕಳಿಸಿದ್ದಾರೆ. ಏನಂದ ಅಂದರೆ, ಚೌಕಾಸಿ ವ್ಯಾಪಾರ ಅಂದಮೇಲೆ ಚೌಕಾಸಿ ಇರಲೇಬೇಕು. ಹತ್ತರಲ್ಲೇ ಇರೋದು ಏನೋ ಮೆಸೇಜ್ ನಂಗೆ ಅರ್ಥ ಆಗ್ತಿಲ್ಲ. ಚೌಕಾಸಿ ಮಾಡೋದು ಮಜಾನೇ ಬೇರೆ ಅಲ್ವಾ ಅಂತ ಮೆಸೇಜ್ ಕಳಿಸಿದ್ದಾರೆ. ಅದು ಹೌದು, ಒಂಥರ ಸಂತೋಷ ಸಿಗೋದು. ಹೌದು, ನಿಮಗೆ ಗೊತ್ತಾ, ದೇಶ ವಿದೇಶಗಳಲ್ಲಿ ಚೌಕಾಸಿ ಮಾಡೋದು ಬೇರೆ ಬೇರೆ ಒಂದು ಕಲ್ಚರನ್ನು ತೋರಿಸುತ್ತೆ. ಕೆಲವು ಕಡೆ ಅದು ಶಾಪಿಂಗ್ ಕಲ್ಚರ್, ಇನ್ನು ಕೆಲವು ಕಡೆ ಅದು ಅಸಾಮಾನ್ಯ, ಇನ್ನು ಕೆಲವು ಕಡೆ ಹೋಗಿ ನಾವು ಅಂಗಡಿಗಳಲ್ಲಿ ಏನಾದರೂ ಕಡಿಮೆ ಬೆಲೆಗೆ ಕೊಡಿ ಅಂತ ಕೇಳಿದ್ರೆ ನಮ್ಮನ್ನು ವಿಚಿತ್ರವಾಗಿ ನೋಡ್ತಾರೆ. ಏನಿವರು ಏನೋ ಒಂದು ರೇಟ್ ಹೇಳಿದ್ರೆ ಅದನ್ನು ತೊಗೊಳೋದು ಬಿಟ್ಬಿಟ್ಟು ಕಡಿಮೆ ಕೇಳ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಅಂತ. ಇದರಿಂದ ಬಹಳಷ್ಟು ಜನ ಟೂರಿಸಮ್ ಇದರಲ್ಲಿ ಏನು ಟೂರಿಸಮ್ ಅಂತ ಬಂದಾಗ ದ ಮೇನ್ ರೀಸನ್ ಇಸ್ ಜನ ವ್ಯಾಪಾರ ಮಾಡ್ತಾರೆ ಅನ್ನೋವಂಥದ್ದು. ಏನಾದರೂ ತೊಗೊಳ್ತಾರೆ ಒಂದು ಜಾಗಕ್ಕೆ ಬಂದಾಗ, ನೋಡ್ತಾರೆ ಮಾಡ್ತಾರೆ ಅಂತ ಹೇಳಿದಾಗ, ಆ ನಿಟ್ಟಿನಲ್ಲಿ ಸಂತೆ ಬದಿ, ಬೀದಿ ಬದಿ ವ್ಯಾಪಾರದಲ್ಲಿ ನಾವು ಚೌಕಾಸಿ ಮಾಡೋದು ಸಹಜ. ಆದರೆ ಅಂಗಡಿಗಳಿಗೆ ಕೆಲವು ದೇಶಗಳಲ್ಲಿ ಚೌಕಾಸಿ ಕೇಳಿದ್ರೆ ಮುಖ ಸಣ್ಣದ್ ಮಾಡ್ಕೊಳ್ತಾರೆ. ಸರಿನಾ ಅದು? ಹಾಂ, ಏನು ಹೇಳಿ ನೋಡಿ ಮತ್ತೆ.
1: Congratulations, Janu. Rajang nene kuyinu. Mudda the lady danu. Idi area beauty ni.

0: ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನವಿಲ್ಗಿರಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಒಬ್ರು ರಿಕ್ವೆಸ್ಟ್ ಮಾಡ್ಕೊತ ಇದ್ದಾರೆ, ಚೌಕಾಸಿ ಮಾಡಬಾರ್ದು ಗೊತ್ತಾ? ರೈತರು ಎಷ್ಟು ಕಷ್ಟಪಟ್ಟು ಬೆಳೆ ಬೆಳೀತಾರೆ, ಹೊಲದಿಂದ ತಂದು ಮಾರ್ಕೆಟ್ಗೆ ಹಾಕಿ ಅವರಿಗೆ ಅದರ ಸಂಪಾದನೆಯ ಬೆಲೆ ಸಿಗೋದೇ ಕಷ್ಟ ಆಗಿರುತ್ತೆ. ಅಂಥದ್ರಲ್ಲಿ ನೀವು ಬಾರ್ಗೇನ್ ಮಾಡ್ತೀನಿ ಅಂತ ಹೇಳ್ತಿರಲ್ಲ, ಸರಿನಾ ಅಂದ್ಬಿಟ್ಟು ಹೊವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರಿಂದ ಮೆಸೇಜ್ ಮಾಡಿದ್ದಾರೆ. ವ್ಯಾಪಾರ ಅಂದಮೇಲೆ ಚೌಕಾಸಿ ಇರಲೇಬೇಕು ಅಷ್ಟೇ. ಇದನ್ನು ಒಪ್ತಾ ಇದ್ದಾರೆ ಉಷಾ ಶ್ರೀನಿವಾಸ್ ಅವರು ಅಂಜನಾನಗರಿಂದ. ಚೌಕಾಸಿ ಒಳ್ಳೆಯ ಆಧಾರ ಇಟ್ಕೊಂಡು ಬದಲಿಗೆ ಎಲ್ಲ ವ್ಯಾಪಾರದಲ್ಲೂ ಫಿಕ್ಸೆಡ್ ಮಾಡುವುದು ಒಳ್ಳೆಯದು. ಓ, ಇವರು ಅವರಿಗೆ ಸಪೋರ್ಟಪ್ಪ, ಫಿಕ್ಸೆಡ್ ಮಾಡೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಿ? ನಮ್ಮೂರಲ್ಲಿ ಸಂತೆ ಆಗತ್ತೆ, ನನ್ನ ಹೆಂಡತಿ ಚೌಕಾಸಿ ಮಾಡಿ ನನ್ನ ಹತ್ರ 200 ರೂಪಾಯಿಗಳನ್ನು ಇಸ್ಕೊಂಡ್ರೆ ಸಂತೆ ಮಾಡಿ 300 ರೂಪಾಯಿವರೆಗೂ ಆಗತ್ತೆ ಅಂತ ಮೆಸೇಜ್ ಹಾಕಿದ್ದಾರೆ. ಸಂತೆ ಮಾಡು ಅಂದರೆ 300 ರೂಪಾಯಿ ಆಗಿತ್ತು. ಏನೋ ತಗೊಳಕ್ಕೆ ಹೋಗಿ 200 ರೂಪಾಯಿ ಇಸ್ಕೊಂಡು 300 ರೂಪಾಯಿಗೆ ಮಾಡ್ಕೊಬಂದಿದ್ದಾರೆ ಅನ್ಸುತ್ತೆ. ಅದು ಹೆಂಗೆ ಅದು ನೋಡಿ, ಬೆಲೆ ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು, ಅದು ನಮ್ಮ ಇಷ್ಟ ಕಷ್ಟದ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಂತ ಚೌಕಾಸಿ ಮಾಡದೆ ಇರೋದಕ್ಕೆಲ್ಲ ಸಾಧ್ಯವೇ ಇಲ್ಲ. ಏನಂತೀರಿ? ಚೌಕಾಸಿ ಮಾಡೋದು ಒಂದು ರೀತಿ ಆತ್ಮ ಸಂತೋಷಕ್ಕೆ ಹೊರತು ಅದರಿಂದ ಯಾವ ಲಾಭವೂ ಇಲ್ಲ. ಚೌಕಾಸಿ ಮಾಡುವಾಗ ಗ್ರಾಹಕರಿಗೆ ವರ್ತಕ ಮೊದಲೇ ಬೆಲೆ ಸ್ವಲ್ಪ ಜಾಸ್ತಿ ಹೇಳಿರ್ತಾರೆ, ನಂತರ ಸ್ವಲ್ಪ ಕಮ್ಮಿ ಕೊಡ್ತಾರೆ. ಅವನ ಲಾಭನೂ ಅವನು ನೋಡ್ಕೊಂಡಿರ್ತಾನೆ, ಇಲ್ಲ ಅಂದರೆ ವ್ಯಾಪಾರ ಮಾಡೋಕ್ಕೆ ಸಾಧ್ಯನಾ ಅಂದ್ಬಿಟ್ಟು ಚಂದ್ರಶೇಖರ್ ಕುಮಾರ ಪಾರ್ಕ್ ಪಶ್ಚಿಮದಿಂದ ಮೆಸೇಜ್ ಮಾಡಿದ್ರು. ಇದು ನಿಜವಾದ ಬಿಸ್ನೆಸ್ ಟ್ಯಾಕ್ಟಿಕ್. ಹೌದು, ಯಾವುದೇ ರೀತಿ ವ್ಯಾಪಾರ ತೊಗೊಂಡಾಗ್ಲೂ ಜನರು ಅದನ್ನು ಕಡಿಮೆ ಕೇಳೇ ಕೇಳ್ತಾರೆ ಅನ್ನೋ ಮೈಂಡ್ಸೆಟ್ಟಲ್ಲಿ ವ್ಯಾಪಾರ ಮಾಡೋರು ಗೊತ್ತಿರುತ್ತೆ. ಆದ್ರಿಂದನೇ ಅವರೊಂದು ಸ್ವಲ್ಪ ಹೆಚ್ಚಿನ ಬೆಲೆ ಹೇಳ್ತಾರೆ, ನಾವು ಅದನ್ನು ಕಡಿಮೆ ಬೆಲೆ ಕೇಳ್ತೀವಿ. ಓ, ಮಾತಿನ ಚಕಮಕಿಯ ಒಂದು ಏನಿರೋದು ಒಂದು ವ್ಯಾಪಾರದ ಸಿಚುಯೇಷನ್ನಲ್ಲಿ ನಮಗೆ ಗೊತ್ತಾಗುತ್ತೆ, ಓಕೆ ಇದು ನಮಗೆ ಸೂಕ್ತ ಅನಿಸುತ್ತೆ, ತೊಗೊಳ್ಳೋದಾ ಬೇಡವಾ ಅಂದ್ಬಿಟ್ಟು ಅಂತ. ಇನ್ನು 18ನೇ ಶತಮಾನದ ಒಂದು ಪುಸ್ತಕ ಇದೆ, ಬೆಂಜಮಿನ್ ಫ್ರ್ಯಾಂಕ್ಲಿನ್ ಅವರು ಬರ್ತಿರೋದು, ಇದರಲ್ಲಿ ಬಹಳಷ್ಟು ರೀತಿಯ ಬಾರ್ಗೇನಿಂಗ್ ಇದ್ರ ಬಗ್ಗೆ ಎಲ್ಲ ತುಂಬ ಇನ್ಫಾರ್ಮೇಷನ್ ಇದೆಯಂತೆ. ನಿಮಗೆ ಬಾರ್ಗೇನಿಂಗ್ ಮಾಡಿದಾಗ ಏನೋ ಒಂದು ತೊಗೊಂಡಿರ್ತೀರ ವಸ್ತು, ಅದು ನಿಮ್ಮನ್ನು ಬಹಳ ಸಂತೋಷ ಕೊಟ್ಟಿದ್ದಿರ್ಬೋದು, ಅದು ಯಾವುದೋ ಒಂದು ಸಿಚುಯೇಷನ್ ಇರ್ಬೋದು. ನನ್ನ ವಿಷಯಕ್ಕೆ ಬಂದಾಗ ಏನಾಯಿತು ಅಂದರೆ, ಮೊನ್ನೆ ಬಟಾಣಿ ತೊಗೊತಾ ಇದ್ದೆ ರೋಡಲ್ಲಿ, ಅವಾಗ 1 ಕೆಜಿ 100 ರೂಪಾಯಿ ಕೊಟ್ಟು ತಗೊಂಡೆ. ಆದರೆ ಅವ್ರಿಗೆ ಆಮೇಲೆ ಇನ್ನೊಂದು ಸ್ವಲ್ಪ ಹಾಕಿ ಅಂತ ಹೇಳಿದೆ. ಅವಾಗ ಅವ್ರು ಹೇಳೇಬಿಟ್ರು, ಇನ್ನೊಂದು ಸ್ವಲ್ಪ ಹಾಕಿ ಅಂತ ಹೇಳೋವರೆಗೂ ನಿಮ್ಗೊಂಥರ ನೆಮ್ಮದಿನೇ ಇರಲ್ಲ ಅಲ್ವಾ ಅಂದ್ಬಿಟ್ಟು ಅಂತ. ಹೌದು, ಮತ್ತೆ ಅದನ್ನೇ ಹೇಳ್ಬಿಟ್ಟು ಬಂದೆ, ನಮಗೂ ತಿಂದಿದ್ದು ಜೀರ್ಣ ಆಗಲ್ಲ, ನಿಮಗೂ ಕೊಡಲಿಲ್ಲ ಅಂದರೆ ನಿಮಗೂ ತಿಂದಿದ್ದು ಜೀರ್ಣ ಆಗಲ್ಲ ಅಂತ. ಏನಂತೀರಿ? ಕೇಳ್ತಾ ಇದ್ದೀವಿ ಕಾಮನ ಬಿಲ್ಲು. ಮೆಸೇಜ್ ಮಾಡೋದಕ್ಕೆ 9408090013 ಗೋಲ್ಡನ್ ಸ್ಟಾರ್ ಅಲ್ಲ, ಗೋಲ್ಡನ್ ಮೆಗಾ ಸ್ಟಾರ್ ಇವಾಗ. ಅವ್ರ ಹಾಡು ಬರ್ತಾ ಇದೆ, 12:36. ನವಿಲ್ಗರಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ, ಆಲ್ ಇಂಡಿಯಾ ರೇಡಿಯೋನ ಟ್ಯೂನ್ ಮಾಡಿದ್ದೀರಾ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,00,000 ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಆಕಾಶವಾಣಿ ಎಫ್ಎಂ ರೇನ್ಬೋ.
3: ಇನ್ನೊಂದು ಸ್ವಲ್ಪ ಏನಾದರೂ ಆ್ಯಡ್ ಮಾಡಿಕೊಟ್ರೆ ಖಂಡಿತ ಬರ್ತೀನಿ. ಬಿಸಿ ಬಿಸಿ ರಾಗಿ ಮುದ್ದೆ, ಬೇಳೆ, ತರಕಾರಿ ಸಾರು, ಕ್ಯಾಪ್ಸಿಕಮ್ ಬಜ್ಜಿ ರೆಡಿಯಾಗಿದೆ. ಹಾಗಾದರೆ ಅದ್ರ ಜೊತೆಗೆ ಇನ್ನೇನಾದರೂ ಮೊಸರು, ಒಗ್ಗರಣೆ ಇದನ್ನೆಲ್ಲ ಇದನ್ನೇ ಹೇಳಿದ್ದು ನಾವು ಚೌಕಾಸಿ ಅಂತ. ಚೌಕಾಸಿ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಕಿಶನ್ ಶೋಭಾರಾಣಿ ಅವರು ಊಟಕ್ಕೆ ಕರೆದಿದ್ದಾರೆ, ಊಟಕ್ಕೆ ಕರೆದಿದ್ದಾರೆ. ಬರೋಣ ಬಿಡಿ, ಒಂದಿನ ತಲೆ ಕೆಡಿಸ್ಕೊಬಿಡಿ. ಪ್ರೀತಿಯಿಂದ ಕರಿತಾ ಇದ್ದೀರಲ್ಲ. ಕಷ್ಟಪಟ್ಟು ಸಂಪಾದಿಸಿದ್ದನ್ನು ಮಾರುವಾಗ ಮಾರುವವರು ಹೆಚ್ಚು ಕೇಳ್ತಾರೆ, ಕೊಳ್ಳುವವರು ಕಡಿಮೆ ಕೇಳ್ತಾರೆ. ಅದರ ನ್ಯಾಯ ಬೆಲೆ ಇಬ್ಬರಿಗೂ ಸಮತ್ವವಾಗಿ ಸಿಗಬೇಕು. ಕ್ಷಮಿಸಿ ತಪ್ಪಾಗಿದ್ದರೆ ಹರಿಹರನ್ ವಿಜ್ಞಾನ ನಗರಿಂದ ಮೆಸೇಜ್ ಕಳಿಸ್ತಾರೆ. ಖಂಡಿತ ತಪ್ಪ, ವ್ಯಾಪಾರ ಮಾಡೋರಿಗೆ ಲಾಭ ಆಗಲೇಬೇಕು, ಅದಕ್ಕೆ ವ್ಯಾಪಾರ ಅಂತ ಹೇಳೋದು. ಅರ್ಥಪೂರ್ಣ ಮಾಹಿತಿ ಜೊತೆಗೆ ಮನರಂಜನೆ, ನವಿಲ್ಗರಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಓ, ಅಷ್ಟೊಂದು ಇಷ್ಟ ಆಯ್ತಾ ನಿಮಗೆ ಪ್ರೋಗ್ರಾಮು? ಈಗ ಒಂದು ಜೋಕ್ ಹೇಳಲ್ಲ ನಿಮಗೆ, ಈ ಒಂದು ಬಾರ್ಗೇನಿಂಗ್ ಸಿಚುಯೇಷನ್ ಬಗ್ಗೆ. ಬಾರ್ಗೇನಿಂಗ್ ಅನ್ನೋದು ಒಂದು ಕಲೆ, ಚೌಕಾಸಿ ಮಾಡುವಂಥದ್ದು. ಅದರಲ್ಲಿ ನಮ್ಮ ಕರ್ನಾಟಕದ ಜನತೆ ಎತ್ತಿದ ಕೈ ಬಿಡಿ, ಅದರಲ್ಲೂ ಭಾರತೀಯರಂತೂ ಎತ್ತಿದ ಕೈ. ಅಂಗಡಿಗೆ ಹೋಗಿ 100 ರೂಪಾಯಿ ಅಂತ ಹೇಳಿದ್ರೆ ಅಂಗಡಿಯವ ಹೇಳ್ತಾನೆ, ಇಲ್ಲ ಸರ್, 100 ರೂಪಾಯಿಗೆಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ನಾವು ಹೋಗಿ ಅಂಗಡಿಗೆ ಹೋಗಿ 100 ರೂಪಾಯಿ ಅಂತ ಕೇಳಿದ್ರೆ ಆಮೇಲೆ ಏನು ಹೇಳ್ತಾರೆ? ಮುಂದೆ ಮಾತು 150 ಅಂತ ಹೇಳ್ತಾರೆ. ನಾವು ನಾ ಕೊಡೋದೇ 50 ರೂಪಾಯಿ, ಕೊಡ್ತೀರಾ ಅಂತ ಕೇಳ್ತಾರೆ. ಅಂಗಡಿಯವರು, ಇಲ್ಲ ಮೇಡಮ್, ಓಕೆ ಫೈನಲ್, 90 ರೂಪಾಯಿ ಕೊಡ್ತೀನಿ, ತಗೊಳ್ತೀರಾ ಅಂತ ಹೇಳಿದೆ. ಅವಾಗ ನಾವು, ಇನ್ನೊಂದು 10 ರೂಪಾಯಿ ಜಾಸ್ತಿ ಮಾಡಿ, 60 ರೂಪಾಯಿ ಮಾಡ್ಕೊಳ್ತೀನಿ, ಇಲ್ಲ ಅಂದರೆ ನಾನು ಪಕ್ಕದ ಅಂಗಡಿಗೆ ಹೋಗ್ತೀನಿ ಅಂತ ಹೇಳಿದೆ. ಅಂಗಡಿಯವ, ನಂದು 80 ರೂಪಾಯಿ ಫೈನಲ್, ಕೊಡ್ತೀರಾ ಅಂತ ಹೇಳಿದ್ರೆ, 65 ರೂಪಾಯಿ ಫೈನಲ್, ಕೊಟ್ಟರೆ ಕೊಡಿ ಅಂತ ಹೇಳ್ತೀವಿ. ಕೊನೆಗೆ ಸಂತೋಷ ಪಟ್ಟು 70 ರೂಪಾಯಿಗೆ ಅದನ್ನು ಕೊಟ್ಟು ತಗೊಂಡು ಮನೆಗೆ ಬಂದರೆ ಅದೇ ವಸ್ತುನ ಪಕ್ಕದ ಮನೆಯವರು, ನಿಮಗೆ ಗೊತ್ತಾ ಎಷ್ಟಕ್ಕೆ ತೊಗೊಂಡಿದ್ರು? 50 ರೂಪಾಯಿಗೆ.

0: ಈ ಹಾಡಿನೊಂದಿಗೆ ನಾವು ಹೊರಡೋ ಸಮಯ ಬಂದಾಯ್ತು. ಸ್ವಲ್ಪ ಆಯ್ತಾ, ಸ್ವಲ್ಪ ಬೇಜಾರು ಮಾಡ್ಕೋಬಿಡಿ. ಇದೇ ಮತ್ತೆ ಇವತ್ತು ನಾವು ಮಾಡಿದ ಚೌಕಾಸಿ. ಹೇಗಿತ್ತು ಪ್ರೋಗ್ರಾಮ್, ಹೇಗೆ ಅನ್ನಿಸ್ತು ಮೆಸೇಜ್ ಮಾಡಿ ತಿಳಿಸಿ. 9480901 ನಿಮಗೋಸ್ಕರ ಬ್ಯಾಕ್ ಟು ಬ್ಯಾಕ್ ಎರಡು ಹಾಡುಗಳು ಪ್ಲೇ ಆಗೋ ಅಷ್ಟು ಟೈಮ್ ಇದ್ರೆ ಖಂಡಿತ ಪ್ಲೇ ಮಾಡೋಣ. ಬಾರ್ಗೇನಿಂಗ್ ಅನ್ನೋದು ಒಂದು ಕಲೆ, ಅದು ನಮ್ಮಲ್ಲಿ ಎಲ್ರಿಗೂ ಇರೋವಂಥದ್ದು. ಅಕಸ್ಮಾತ್ ಆ ವಸ್ತು ಸಿಕ್ಕರೆ ಸಂತೋಷ, ಸಿಕ್ಕಲಿಲ್ಲ ಅಂದರೆ ಸ್ವಲ್ಪ ಬೇಸರ. ಇನ್ನೂ ವ್ಯಾಪಾರ ಮಾಡೋರಿಗೆ ಒಂಥರ BP ತಲೆನೋವು ಎಲ್ಲ ಬರುತ್ತೆ ಬಾರ್ಗೇನಿಂಗ್ ಮಾಡೋದ್ರಿಂದ. ಏನಪ್ಪ ಇಷ್ಟು ಕಡಿಮೆ ಕೇಳ್ತಾರೆ ಅಂತ. ಆದರೂ ಸಹ ಅವ್ರಿಗೂ ಲಾಭ ಆಗಬೇಕು, ನಮಗೂ ಲಾಭ ಆಗಬೇಕು. ಏನಂತೀರಿ? ಓಕೆ, ಬಾಯ್, ಸಿ ಯು, ಟೇಕ್ ಕೇರ್. ಕೇಳ್ತಾ ಇರಿ ಕಾಮನ ಬಿಲ್ಲು. ನಾನು ದೀಪಾ, ನಿಮ್ಮ ಜೊತೆಗೆ ನಮಸ್ಕಾರ.
1: ಇದ್ದೇ ಆಗ್ಬೇಕು ಮುನ್ನ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಆಕಾಶವಾಣಿ ಎಫ್ಎಂ ರೇನ್ಬೋ.
3: ಮ್ಯೂಸಿಕಲ್ ಯಾಸ್, ಮ್ಯಾಜಿಕಲ್ ಯಾಸ್, 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲನ್ನ ಟ್ಯೂನ್ ಮಾಡಿದ್ದೀರಾ. 1:50 ಹೊತ್ತಿನಲ್ಲಿ ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜಿ ರಮ್ಯಾ. ಇವತ್ತು ಏನಪ್ಪ ರುಚಿ, ರಾತ್ರಿ ಮಿಕ್ಕಂತ ಅನ್ನವನ್ನ ಏನ್ ಮಾಡ್ತೀವಿ? ಎಲ್ಲರ ಮನೆಯಲ್ಲೂ ಅದೇ ಚಿತ್ರಾನ್ನ ಕಂಡ್ರಿ. ಚಿತ್ರಾನ್ನ ಬಿಟ್ಟು ಇನ್ನೇನ್ ಸಾಧ್ಯ ಅಂತ ಹೇಳ್ತಾ ಇದ್ರೆ, ಚಿತ್ರಾನ್ನದ ಬಗ್ಗೆ ಒಂದಷ್ಟು ಜನ ಮೂಗ್ ಮುರಿಯೋರು ಇರ್ತಾರೆ, ಅಯ್ಯೋ ಅದು ತಂಗಳನ್ನದ ರೆಸಿಪಿ ಅಂತ ಹೇಳಿ. ಆದ್ರೆ ಅದೇ ಚಿತ್ರಾನ್ನವನ್ನ ತುಂಬಾ ಇಷ್ಟಪಟ್ಟು ತಿನ್ನೋ ಹಾಗೆ ಮಾಡೋದಕ್ಕೆ ಏನ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಯಾವ ರೀತಿಯಲ್ಲಿ ಸ್ಪೆಷಲ್ ಆಗಿ ತಂಗಳನ್ನ ಇದ್ರು ಸರಿ, ಚಿತ್ರಾನ್ನ ಅಂದ ತಕ್ಷಣ ಆಹಾ ಬಾಯಲ್ಲಿ ನೀರೂರ್ಬೇಕು, ಬೇಗ ತಿನ್ಬಿಡ್ಬೇಕು, ತಿಂದು ಮುಗಿಸ್ಬಿಡ್ಬೇಕು ಅನ್ನೋ ಕಾತುರ ಇರಬೇಕು, ಆ ರೀತಿ ಸ್ಪೆಷಲ್ ಆಗಿ ಚಿತ್ರಾನ್ನವನ್ನ ನೀವು ಯಾವ ತರ ತಯಾರು ಮಾಡ್ತೀರಾ ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇಲ್ಲ ಇಲ್ಲ ಇಲ್ಲ, ಕಾಲ್ ಮಾಡಿಯೇ ಮಾತಾಡ್ತೀವಿ ಅಂತ ನೀವು ಹೇಳಿದ್ರೆ ಖಂಡಿತ ಕರೆ ಮಾಡಬಹುದು. 3821206 ನಮ್ಮ ಸ್ಟುಡಿಯೋ ನಂಬರ್, 0802281206. ಕರೆ ಮಾಡಿ ಮಾತಾಡಿ, ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ. ಇದು ಎಫ್ ಎಂ ರೇನ್ಬೋ.

0: ಸದ್ಯಕ್ಕೆ ಚಿತ್ರಾನ್ನ ವಿಚಿತ್ರಾನ್ನ ಆಗದೆ ಇದ್ರೆ ಸರಿ ಎಷ್ಟು ಟೇಸ್ಟ್ ಆಗಿರ್ಬೇಕು ಅಂತ ಹೇಳಿದ್ರೆ ಆಹಾ ಮತ್ತೆ ಮತ್ತೆ ಮತ್ತೆ ಮತ್ತೆ ತಿನ್ಬೇಕು ಅಂತ ಅನ್ನಿಸ್ಬೇಕು ಅಂತ ಹೇಳಿ ನಮ್ಗೆ ಮಾತಾಡ್ಲಿಕ್ಕೆ ನಮ್ ಜೊತೆ ಒಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಅಮೃತ ಅವರೇ.
1: ಹಲೋ
0: ಮೇಡಮ್, ಹೇಗಿದ್ದೀರಾ ಅಮೃತ?
1: ಚೆನ್ನಾಗಿದ್ದೀನಿ ಮೇಡಮ್.
0: ಅಮೃತ ಎಲ್ಲಿಂದ ಮಾತಾಡ್ತಾ ಇರೋದು?
1: ಹಲೋ,
0: ಎಲ್ಲಿಂದ ಕರೆ ಮಾಡಿರೋದು ಅಮೃತ?
1: ಹಲೋ, ಬನಶಂಕರಿ ಸೆಕೆಂಡ್ ಸ್ಟೇಜ್ ಇಂದ ಮ್ಯಾಮ್.
0: ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಂದ್ರೆ ಬೆಂಗಳೂರಿನಿಂದ ಕರೆ ಮಾಡಿದ್ದೀರಾ. ಓಕೆ, ಈಗ ಸದ್ಯಕ್ಕೆ ನಾವು ಚಿತ್ರಾನ್ನದ ಕಡೆ ಬಂದ್ಬಿಡೋಣ. ಆಯ್ತಾ, ಕಾಯಿಸೋದು ಬೇಡ ಹೆಚ್ಚು. ಹೇಳಿ, ಹೇಗೆ ಡಿಫ್ರೆಂಟ್ ಆಗಿ ಪ್ರಿಪೇರ್ ಮಾಡ್ತೀರಾ? ಅಮೃತ, ಹೇಗಾದ್ರೂ ಸರಿ, ಒಟ್ಟಾರೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಬೇಕು, ಒಂದು ಐಟಮ್ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿ ನಾವು ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನ್ನಿಸ್ಬೇಕು, ಹಾಗೆ ಟೇಸ್ಟ್ ಕೂಡ ಇರಬೇಕು ಅನ್ನೋದು ಭಾಳನೇ ಮುಖ್ಯ ಆಗುತ್ತೆ. ಹಾಗಾಗಿ ಚಿತ್ರಾನ್ನ ಅಂತ ಹೇಳಿದ ತಕ್ಷಣ ಮೂಗು ಮುರಿಯೋರ ಮಧ್ಯೆ ಆಹಾ ಪ್ರತಿದಿನ ಇದೇ ರೆಸಿಪಿ ಇದ್ರೆ ಎಷ್ಟು ಚೆಂದ ಅಲ್ವಾ ಅಂತ ಹೇಳೋ ಹಾಗೆ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಅದನ್ನು ಪ್ರಿಪೇರ್ ಮಾಡಬೇಕು. ಅದಕ್ಕೆ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದಕ್ಕೆ ಇಲ್ಲೊಂದು ದೊಡ್ಡ ಸಂದೇಶ ಕೂಡ ಬಂದಿದೆ. ಎಸ್, ಈ ಸಂದೇಶದಲ್ಲಿ ಹೇಳ್ತಾದರೆ ನಾವು ಚಿತ್ರಾನ್ನಕ್ಕೆ ಸಾಮಾನ್ಯ ಒಗ್ಗರಣೆ ಕೊಡೋದ್ರ ಜೊತೆಗೆ ಸ್ವಲ್ಪ ಜೀರಿಗೆಯನ್ನು ಬೆಳೆಸ್ಬೇಕು, ಜೊತೆಗೆ ತೆಂಗಿನ ತುರಿಯನ್ನು ಕೂಡ ಹಾಕಬೇಕು. ಅದೆಲ್ಲದರ ಜೊತೆಗೆ ಯಾವ ಯಾವ ಸೀಸನ್ನಲ್ಲಿ ಯಾವ ಯಾವ ತರಕಾರಿಗಳು ಸಿಗುತ್ತೆ ಅದನ್ನು ಹಾಕಿ ನಾವು ಮಾಡಿದ್ರೆ, ಎಕ್ಸ್ಪೆಷಲಿ ಬಟಾಣಿ ಹಾಕಿ ಚಿತ್ರಾನ್ನ ಮಾಡೋವಂಥದ್ದು, ಅವರೆಕಾಳು ಹಾಕಿ ಚಿತ್ರಾನ್ನ ಮಾಡೋವಂಥದ್ದು, ಈ ರೀತಿಯ ರೆಸಿಪಿನ ಪ್ರಿಪೇರ್ ಮಾಡಿದ್ರೆ ನೋಡೋದಕ್ಕೆ ಅಷ್ಟೇ ಅಲ್ಲ ತಿನ್ನೋದಕ್ಕೂ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾಯಿದ್ದಾರೆ. ಖಂಡಿತ ಹೌದು, ನಿಮಗೂ ಕೂಡ ನಿಜ ಅನಿಸಿದ್ಯಾ? ಬಾಯಲ್ಲಿ ನೀರು ಬರ್ತಾ ಇದೆಯಾ? ನನಗಂತೂ ಬರ್ತಾ ಇದೆ. ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಚಿತ್ರಾನ್ನ ರೆಸಿಪಿ ನಿಮಗಿವತ್ತು ಸಿಕ್ತು. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೇನ್ಬೋ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಶೃಂಗಸಭೆ. ನವದೆಹಲಿಗೆ ವಿವಿಧ ರಾಷ್ಟ್ರಗಳ ನಾಯಕರ ಆಗಮನ. ನವದೆಹಲಿಯ ಭಾರತ್ ಮಂಟಪದಲ್ಲಿಂದು ಬ್ರಿಕ್ಸ್ ವಾಣಿಜ್ಯ ಸಭೆ 2026ಕ್ಕೆ ಚಾಲನೆ. ಹಾಗೂ ಯುಎಸ್ ಓಪನ್ ಟೆನ್ನಿಸ್ ಮಹಿಳಾ ಸಿಂಗಲ್ಸ್ ವಿಭಾಗದ ಫೈನಲ್ಗೆ ಅರಿನಾ ಸಬಲೆಂಕಾ, ಎರೆನಾ ರೆಬಾನಿಕಾ ಲಗ್ಗೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ನಾಯಕರು ಪರಸ್ಪರ ಹಿತಾಸಕ್ತಿಯ ವಿವಿಧ ವಿಷಯಗಳ ಕುರಿತು ಚರ್ಚಿಸುವ ನಿರೀಕ್ಷೆ ಇದೆ. ರಷ್ಯಾ ಯುಕ್ರೇನ್ ಸಂಘರ್ಷ, ಪಶ್ಚಿಮ ಏಷ್ಯಾದ ಪರಿಸ್ಥಿತಿ, ವ್ಯಾಪಾರ ಸಂಬಂಧಗಳು ಮತ್ತು ಇಂಧನ ಸಹಕಾರದಂತಹ ವಿಷಯಗಳು ಮಾತುಕತೆ ವೇಳೆ ಪ್ರಸ್ತಾಪವಾಗುವ ಸಾಧ್ಯತೆ ಇದೆ. ನಾಳೆಯಿಂದ ಆರಂಭವಾಗಲಿರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಲು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇಂದು ನವದೆಹಲಿಗೆ ಆಗಮಿಸಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಂಜೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಪ್ರಸ್ತುತ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಈ ಭೇಟಿಯು ಮಹತ್ವದ್ದಾಗಿದೆ. ಪ್ರಾದೇಶಿಕ ಬೆಳವಣಿಗೆಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ಸಾಧ್ಯತೆ ಇದೆ. 18ನೇ ಬ್ರಿಕ್ಸ್ ಶೃಂಗಸಭೆ ನಾಳೆ ನವದೆಹಲಿಯ ಭಾರತ್ ಮಂಟಪದಲ್ಲಿ ಆರಂಭವಾಗಲಿದೆ. 2 ದಿನಗಳ ಶೃಂಗಸಭೆಯಲ್ಲಿ ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಭಾರತ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ಸೇರಿದಂತೆ 11 ಪ್ರಮುಖ ಉದಯೋನ್ಮುಖ ಹಾಗೂ ಅಭಿವೃದ್ಧಿಶೀಲ ರಾಷ್ಟಗಳು ಭಾಗವಹಿಸಲಿವೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ನಿರ್ಮಾಣ ಎಂಬುದು ಈ ವರ್ಷದ ಬ್ರಿಕ್ಸ್ ಶೃಂಗಸಭೆಯ ಧ್ಯೇಯವಾಕ್ಯವಾಗಿದೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಶೀ ಜಿನ್ಪಿಂಗ್, ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಫೋಸಾ ಸೇರಿದಂತೆ ಹಲವು ರಾಷ್ಟಗಳ ನಾಯಕರು ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಸೇರಿದಂತೆ ವಿವಿಧ ಅಂತಾರಾಷ್ಟೀಯ ಸಂಸ್ಥೆಗಳ ಮುಖ್ಯಸ್ಥರು ಪಾಲ್ಗೊಳ್ಳಲಿದ್ದಾರೆ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಲು ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಫೋಸಾ ಮತ್ತು ಉಗಾಂಡಾ ಉಪಾಧ್ಯಕ್ಷೆ ಜೆಸ್ಸಿಕಾ ಅಲುಪೋ ನವದೆಹಲಿಗೆ ಆಗಮಿಸಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಅವರನ್ನು ಕೇಂದ್ರ ಸಚಿವ ಜಯಂತ್ ಸಿಂಗ್ ಸ್ವಾಗತಿಸಿದರು. ಇದೇ ವೇಳೆ ಶೃಂಗಸಭೆಯಲ್ಲಿ ಭಾಗವಹಿಸಲು ನೈಜೀರಿಯಾ ವಿದೇಶಾಂಗ ಸಚಿವೆ ಬಿಯಾಂಕಾ ಒಜುಕ್ವು ಮತ್ತು ಉರುಗ್ವೆ ವಿದೇಶಾಂಗ ಸಚಿವ ಮಾರಿಯೋ ಲುಬೆಟ್ಕಿನ್ ಕೂಡ ರಾಷ್ಟ್ರ ರಾಜಧಾನಿಗೆ ಆಗಮಿಸಿದ್ದಾರೆ. ಮಾರಿಯೋ ಲುಬೆಟ್ಕಿನ್ ಅವರು ಬ್ರಿಕ್ಸ್ ಶೃಂಗಸಭೆಯಲ್ಲಿ ಲ್ಯಾಟಿನ್ ಅಮೆರಿಕನ್ ಮತ್ತು ಕೆರಿಬಿಯನ್ ರಾಷ್ಟಗಳ ಸಮುದಾಯವನ್ನು ಪ್ರತಿನಿಧಿಸಲಿದ್ದಾರೆ. ಬ್ರಿಕ್ಸ್ ರಾಷ್ಟಗಳು ತಮ್ಮ ಆರ್ಥಿಕ ಸಾಮರ್ಥ್ಯವನ್ನು ಉದ್ಯೋಗ, ಸಂಪತ್ತು ಮತ್ತು ಜನರ ಸಮೃದ್ಧಿಯಾಗಿ ಪರಿವರ್ತಿಸಲು ಒಗ್ಗೂಡಿ ಕಾರ್ಯನಿರ್ವಹಿಸಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ಬ್ರಿಕ್ಸ್ ರಾಷ್ಟಗಳು ವಿಶ್ವದ ಸುಮಾರು ಅರ್ಧದಷ್ಟು ಜನಸಂಖ್ಯೆ ಹಾಗೂ ಜಾಗತಿಕ ಜಿಡಿಪಿಯ ಶೇಕಡ 40%ರಷ್ಟನ್ನು ಪ್ರತಿನಿಧಿಸುತ್ತವೆ. ಜಾಗತಿಕ ವ್ಯಾಪಾರದಲ್ಲಿ ಬ್ರಿಕ್ಸ್ ಪಾಲು ಸುಮಾರು 1/4ದಷ್ಟಿದ್ದು ಅಂತರ್ ಬ್ರಿಕ್ಸ್ ವ್ಯಾಪಾರದಲ್ಲಿ ಭಾರತ ಪ್ರಮುಖ ಆಧಾರಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ಅವರು ಹೇಳಿದರು. ಬ್ರಿಕ್ಸ್ ರಾಷ್ಟಗಳ ನಡುವಿನ ವ್ಯಾಪಾರವು ಬಲಿಷ್ಠ, ಸುಸ್ಥಿರ ಮತ್ತು ವೈವಿಧ್ಯಮಯ ಪೂರೈಕೆ ಸರಪಳಿಗಳಿಂದ ಬೆಂಬಲಿತವಾಗಿರಬೇಕು. ಸದಸ್ಯ ರಾಷ್ಟಗಳು ಕಚ್ಚಾ ವಸ್ತುಗಳು ಮತ್ತು ನಿರ್ಣಾಯಕ ಖನಿಜಗಳು ಸೇರಿದಂತೆ ಪರಸ್ಪರ ಉತ್ಪನ್ನಗಳಿಗೆ ತಮ್ಮ ಮಾರುಕಟ್ಟೆಗಳನ್ನು ಮುಕ್ತಗೊಳಿಸಬೇಕು ಎಂದು ಪಿಯೂಷ್ ಗೋಯಲ್ ಒತ್ತಾಯಿಸಿದರು. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತನಾಡಿ, ಬ್ರಿಕ್ಸ್ ಸಂಘಟನೆ 20 ವರ್ಷಗಳ ಸಾಂಸ್ಥಿಕ ಸಹಕಾರವನ್ನು ಪೂರ್ಣಗೊಳಿಸಿರುವುದು ಮಹತ್ವದ ಮೈಲಿಗಲ್ಲು ಎಂದು ಹೇಳಿದ್ದಾರೆ. ನವದೆಹಲಿಯ ಭಾರತ್ ಮಂಟಪದಲ್ಲಿ ಇಂದು ಬ್ರಿಕ್ಸ್ ವಾಣಿಜ್ಯ ಸಭೆ 2026 ನಡೆಯಲಿದೆ. ದಿನವಿಡೀ ನಡೆಯುವ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ 1,000ಕ್ಕೂ ಹೆಚ್ಚು ಉದ್ಯಮಿಗಳು, ವಾಣಿಜ್ಯ ಸಚಿವರು, ಹಣಕಾಸು ಕ್ಷೇತ್ರದ ನಾಯಕರು, ಜಾಗತಿಕ ಹೂಡಿಕೆದಾರರು ಹಾಗೂ ಕೈಗಾರಿಕಾ ತಜ್ಞರು ಭಾಗವಹಿಸಲಿದ್ದಾರೆ. ಬ್ರಿಕ್ಸ್ ಉದ್ಯಮ ಮಂಡಳಿ ಎಫ್ಐಸಿಸಿಐ, ಸಿಐಐ ಮತ್ತು ಅಸೋಚೆಮ್ ಸಹಯೋಗದಲ್ಲಿ ಆಯೋಜಿಸಿರುವ ಈ ಸಭೆ 18ನೇ ಬ್ರಿಕ್ಸ್ ನಾಯಕರ ಶೃಂಗಸಭೆಗೆ ಮುನ್ನ ನಡೆಯುವ ಪ್ರಮುಖ ವಾಣಿಜ್ಯ ಸಮಾವೇಶವಾಗಿದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ವಿಷಯದಡಿ ನಡೆಯುವ ವೇದಿಕೆಯಲ್ಲಿ ಬ್ರಿಕ್ಸ್ ರಾಷ್ಟಗಳ ನಡುವಿನ ವ್ಯಾಪಾರ ವೃದ್ಧಿ, ಬಲಿಷ್ಠ ಪೂರೈಕೆ ಸರಪಳಿ ನಿರ್ಮಾಣ ಹಾಗೂ ಗಡಿಯಾಚೆಗಿನ ಹೂಡಿಕೆ ಅವಕಾಶಗಳ ಕುರಿತು ಚರ್ಚೆ ನಡೆಯಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದ ಹ್ಯೂಸ್ಟನ್ನಲ್ಲಿ ಇದೇ ತಿಂಗಳ 14-16 ನಡೆಯಲಿರುವ G20 ಇಂಧನ ಸಚಿವರ ಸಭೆಯಲ್ಲಿ ಕೇಂದ್ರ ಇಂಧನ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಭಾಗವಹಿಸಲಿದ್ದಾರೆ. ಅಮೆರಿಕದ G20 ಅಧ್ಯಕ್ಷತೆಯಡಿ ನಡೆಯುವ ಸಭೆಯಲ್ಲಿ ಜಾಗತಿಕ ಇಂಧನ ಭದ್ರತೆ, ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಸುಸ್ಥಿರ ಇಂಧನ ಪೂರೈಕೆ ಸರಪಳಿ ಕುರಿತು ಚರ್ಚೆ ನಡೆಯಲಿದೆ. ಇಂಧನ ಭದ್ರತೆ ಮತ್ತು ಕೈಗೆಟುಕುವ ದರದಲ್ಲಿ ಮೂಲ ಇಂಧನ ಅನುಮತಿ ಹಾಗೂ ನಿಯಂತ್ರಣ ವ್ಯವಸ್ಥೆಯ ದಕ್ಷತೆ, ನಿರ್ಣಾಯಕ ಖನಿಜಗಳು ಮತ್ತು ಸುಸ್ಥಿರ ಪೂರೈಕೆ ಸರಪಳಿ ಕುರಿತ ಸಚಿವರ ಅಧಿವೇಶನಗಳಲ್ಲಿ ಸಚಿವ ಮನೋಹರ್ ಲಾಲ್ ಭಾಗವಹಿಸಲಿದ್ದಾರೆ. ಭಾರತದ ಆರ್ಥಿಕತೆ ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ 7.8% ವೃದ್ಧಿಯಾಗಿರುವ ಹಿನ್ನೆಲೆಯಲ್ಲಿ ಅಂತಾರಾಷ್ಟೀಯ ಹಣಕಾಸು ನಿಧಿ IMF ಭಾರತವನ್ನು ಜಾಗತಿಕ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಚಾಲಕ ಶಕ್ತಿಯಾಗಿದೆ ಎಂದು ಶ್ಲಾಘಿಸಿದೆ. ಸೇವಾ ವಲಯ ಮತ್ತು ರಫ್ತು ಕ್ಷೇತ್ರದ ಉತ್ತಮ ಸಾಧನೆಯಿಂದ ನಿರೀಕ್ಷೆಗಿಂತ ಹೆಚ್ಚಿನ ಆರ್ಥಿಕ ಬೆಳವಣಿಗೆ ಸಾಧ್ಯವಾಗಿದೆ ಎಂದು IMF ಸಂವಹನ ವಿಭಾಗದ ನಿರ್ದೇಶಕಿ ಜೂಲಿ ಕೊಜಾಕ್ ತಿಳಿಸಿದ್ದಾರೆ. ಇಂದು ರಾಷ್ಟೀಯ ಅರಣ್ಯ ಹುತಾತ್ಮರ ದಿನ. ದೇಶದ ಅರಣ್ಯ, ವನ್ಯಜೀವಿ ಮತ್ತು ಜೀವವೈವಿಧ್ಯ ಸಂರಕ್ಷಣೆಯಲ್ಲಿ ಪ್ರಾಣತ್ಯಾಗ ಮಾಡಿದ ಅರಣ್ಯ ರಕ್ಷಕರು, ಅಧಿಕಾರಿಗಳು ಹಾಗೂ ಸಮುದಾಯದ ಸದಸ್ಯರನ್ನು ಈ ದಿನ ಸ್ಮರಿಸಲಾಗುತ್ತದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಅವರು ಸುಸ್ಥಿರ ಭವಿಷ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಅರಣ್ಯಾಧಿಕಾರಿ ಸಿಬ್ಬಂದಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಇಂದು ನಡೆದ ಯುಎಸ್ ಓಪನ್ ಟೆನಿಸ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಎಲೆನಾ ರೆಬಾನಿಕಾ 3-6, 6-4, 6-4 ಸೆಟ್ಗಳಿಂದ ಕೋಕೋ ಗಾಫ್ ಅವರನ್ನು ಸೋಲಿಸಿ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಮತ್ತೊಂದು ಮಹಿಳಾ ಸಿಂಗಲ್ಸ್ ಸೆಮಿಫೈನಲ್ ಪಂದ್ಯದಲ್ಲಿ ಅರೀನಾ ಸಬಲೆಂಕಾ 7-5, 6-2 ಸೆಟ್ಗಳಿಂದ ಜೆಸಿಕಾ ಪೆಗುಲಾ ಅವರನ್ನು ಸೋಲಿಸಿ ಫೈನಲ್ ಪ್ರವೇಶಿಸಿದ್ದಾರೆ. ಮಹಿಳಾ ಡಬಲ್ಸ್ ಫೈನಲ್ನಲ್ಲಿ ಕಟೆರಿನಾ ಸಿನಿಯಾಕೋವಾ ಮತ್ತು ರಾಬಿನ್ ಮಾಂಟ್ ಗೊಮೇರಿ ಜೋಡಿ ಟೇಲರ್ ಟೌನ್ಸೆಂಟ್ ಮತ್ತು ಆಶ್ಲಿನ್ ಕ್ರೂಗರ್ ಜೋಡಿಯನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 9:30 ಆರಂಭವಾಗಲಿದೆ. ಪುರುಷರ ಸಿಂಗಲ್ಸ್ನಲ್ಲಿ ಬೆನ್ ಶೆಲ್ಟನ್ ಮತ್ತು ಫ್ರಾನ್ಸಿಸ್ ಟಿಯಾಫೋ ನಡುವೆ ಸೆಮಿಫೈನಲ್ ಪಂದ್ಯ ನಡೆಯಲಿದೆ. ಮತ್ತೊಂದು ಸೆಮಿಫೈನಲ್ನಲ್ಲಿ ಜರ್ಮನಿಯ ಅಲೆಕ್ಸಾಂಡರ್

ಜ್ವೆರೆವ್ ಅವರು ಕರೆನ್ ಖಚನೋವ್ ಅವರನ್ನು ಎದುರಿಸಲಿದ್ದಾರೆ. ಎರಡೂ ಪಂದ್ಯಗಳು ನಾಳೆ ನಡೆಯಲಿವೆ. ಚೀನಾದ ಮೋಕಿಯಲ್ಲಿ ನಡೆಯುತ್ತಿರುವ ಜೂನಿಯರ್ ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿಯ ಸೆಮಿಫೈನಲ್ನಲ್ಲಿ ಭಾರತದ ಪುರುಷರ ತಂಡ ಇಂದು ಮಲೇಷ್ಯಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 2:15 ಆರಂಭವಾಗಲಿದೆ. ಐದು ಬಾರಿ ಚಾಂಪಿಯನ್ ಆಗಿರುವ ಭಾರತ ತಂಡ ಎ ಗುಂಪಿನ ಅಂತಿಮ ಪಂದ್ಯದಲ್ಲಿ ಚೈನೀಸ್ ತಾಯ್ಪೆ ವಿರುದ್ದ 15-0 ಅಂತರದ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಅಂತಿಮ 4ರ ಹಂತ ಪ್ರವೇಶಿಸಿತು. ಮಹಾರಾಷ್ಟ್ರದ ನಾಂದೇಡ್ ಭೋಕರ್ ರಸ್ತೆಯಲ್ಲಿರುವ ಸಿತಾಖಂಡಿ ಘಾಟ್ನಲ್ಲಿ ಸಂಭವಿಸಿದ ಅಪಘಾತದಲ್ಲಿ 8 ಮೃತಪಟ್ಟಿದ್ದು 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ನಾಂದೇಡ್ನಿಂದ ಭೋಕರ್ಗೆ ತೆರಳುತ್ತಿದ್ದ ಮಿನಿ ವ್ಯಾನ್ಗೆ ಗ್ರಾಮದ ಬಳಿ ಟ್ರಕ್ ಡಿಕ್ಕಿ ಹೊಡೆಯಿತು. ಡಿಕ್ಕಿಯ ರಭಸಕ್ಕೆ ಪ್ರಯಾಣಿಕರ ವಾಹನ ನಜ್ಜುಗುಜ್ಜಾಗಿದೆ. ಘಟನಾ ಸ್ಥಳದಲ್ಲೇ 6 ಮೃತಪಟ್ಟರೆ ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗ ಮಧ್ಯೆ 2 ಗಾಯಾಳುಗಳು ಮೃತಪಟ್ಟಿದ್ದಾರೆ. ಇತರ 4 ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ಚಿಕಿತ್ಸೆಗಾಗಿ ಭೋಕರ್ ಮತ್ತು ನಾಂದೇಡ್ನ ಸರ್ಕಾರಿ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಅಪಘಾತದಲ್ಲಿ ಟ್ರಕ್ ಚಾಲಕ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಶೃಂಗಸಭೆ. ನವದೆಹಲಿಗೆ ವಿವಿಧ ರಾಷ್ಟಗಳ ನಾಯಕರ ಆಗಮನ. ನವದೆಹಲಿಯ ಭಾರತ್ ಮಂಟಪದಲ್ಲಿಂದು ಬ್ರಿಕ್ಸ್ ವಾಣಿಜ್ಯ ಸಭೆ 2026 ಚಾಲನೆ. ಹಾಗೂ ಯುಎಸ್ ಓಪನ್ ಟೆನಿಸ್ ಮಹಿಳಾ ಸಿಂಗಲ್ಸ್ ವಿಭಾಗದ ಫೈನಲ್ಗೆ ಅರಿನಾ ಸಬಲಿಂಕಾ ಎಲೆನಾ ರೆಬಾನಿಕಾ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

0: ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು, ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ಪಾಸ್ ಘೋಷಣೆ, ಉದ್ಯೋಗ ನಿಧಿ ಯೋಜನೆಯ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ, 2028ರ ಹೊತ್ತಿಗೆ ನಶೆಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ, ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ, ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ, ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ. ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ ಟೀಂ ಕರ್ನಾಟಕದ ಸಂಕಲ್ಪ. ಶತಕದ ಪಥ ಪ್ರಗತಿಯ ರಥ. ಇದು ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.
1: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 1 ಲಕ್ಷ ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
2: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
3: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6 ಗಂಟೆಗೆ ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ

ನಿಮ್ಮ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ವಿಶೇಷ ಕಾರ್ಯಕ್ರಮ ವೀರ ಯೋಧರು, ರಕ್ಷಣಾ ಸೇವೆಯ ತಾರಿಗಳು ಭಾಗವಹಿಸುತ್ತಾರೆ. ನಿವೃತ್ತ ಕ್ಯಾಪ್ಟನ್ ಸಿ ಗಂಗಾಧರ್, ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್.
1: ಆಕಾಶವಾಣಿ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಕ್ಯಾಪ್ಟನ್ ಪಿ ಗಂಗಾಧರ್ ಅವರು.
2: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಕ್ಯಾಪ್ಟನ್ ಪಿ ಗಂಗಾಧರ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೋತೃಗಳ ಎಲ್ಲರ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್ ಸರ್.
3: ಜೈ ಹಿಂದ್.
4: ಕ್ಯಾಪ್ಟನ್ ಗಂಗಾಧರ್ ಅವರೇ, ಹಾಗೆ ನೀವು ಕಾಂಚನಜಂಗಾ ಬೆಟ್ಟಕ್ಕೆ ಹೋಗುವಂತ ಅವಕಾಶ ನಿಮ್ಗೆ ಕಲ್ಪಿಸಲಾಯ್ತು ಹೇಳಿ, ಅದು ಬಹಳ ದೊಡ್ಡ ಅನುಭವ ಅಂತ ಅನ್ಕೋತೀನಿ ನಾನು.
3: ಹೌದು, ಯಾಕಂದ್ರೆ ಪಂಚೋಲಿ ಅನ್ನೋದು 5 ಬೆಟ್ಟಗಳ ಒಂದು ಗುಂಪಾಗಿದೆ. ಅಲ್ಲಿಗೆ ಹೋದಾಗ ಒಂದು ಸ್ಮಾಲ್ ಟೀಮ್ ಆಗಿ ಹೋಗಿರ್ತೀವಿ. ಯಾಕಂದ್ರೆ ನಾರ್ಮಲಿ ನಾವು ಆರ್ಮಿನಿದ್ದಾಗ ನಮ್ಗೆ ಫುಲ್ ಫ್ಲೆಶ್ಡ್ ಎಲ್ಲಾ ಯೋಧರು ಒಂದು ಫುಲ್ ಸೆಟ್ಅಪ್ ಇರುತ್ತೆ. ಬಟ್ ನಾವು ಒಂದು ಎಕ್ಸ್ಪೆಡಿಷನ್ ಹೋದಾಗ ನಮ್ಗೆ ಎಲ್ಲಾ ಫೆಸಿಲಿಟೀಸ್ ಇರಲ್ಲ, ಫೆಸಿಲಿಟೀಸ್ ಕಡಿಮೆ ಇರುತ್ತೆ. ಯಾಕಂದ್ರೆ ನಾವು ಒಂದು ಸ್ಮಾಲ್ ಒಂದು ಚಿಕ್ಕ ಟೀಮ್ ಆಗಿ ಹೋಗ್ತೀವಿ. ಸೊ ಹಾಗಾಗಿ ಅದರಲ್ಲಿ ಎಲ್ಲಾ ತರ ಆಕ್ಟಿವಿಟೀಸ್ ತಗೊಂಡಿದ್ದು, ಅದಕ್ಕೆ ಬೇಕಾಗಿರೋ ಟೆಕ್ನಾಲಜಿ ಇರ್ಬೋದು, ಎಕ್ವಿಪ್ಮೆಂಟ್ಸ್ ಇರ್ಬೋದು, ಅದನ್ನೆಲ್ಲ ಆರ್ಮಿ ಅಡ್ವೆಂಚರ್ ವಿಂಗ್ ಇಂದ ನಮಗೆ ಸಪೋರ್ಟ್ ಮಾಡ್ತಿದ್ರು. ಸೊ ಹಾಗಾಗಿ ನಾನು ಅದರಲ್ಲಿ ಪ್ರಮುಖವಾಗಿ ವೈಟ್ ವಾಟರ್ ರಾಫ್ಟಿಂಗ್ ಅವಾಗಲೇ ನಾನು ಕಲ್ತಿದ್ದು, ವೈಟ್ ವಾಟರ್ ರಾಫ್ಟಿಂಗ್ ಅನ್ನೋದನ್ನ. ಸೊ ವೈಟ್ ವಾಟರ್ ರಾಫ್ಟಿಂಗ್ ನ ನಾನು ಫಸ್ಟ್ ಟ್ರೈನಿಂಗ್ ಮುಗಿಸಿದ್ದು ಹರಿದ್ವಾರ ಹತ್ರ, ಋಷಿಕೇಶ್ ಹರಿದ್ವಾರ ಹತ್ರ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ
4: ಗಂಗಾ ನದಿಯ ರಭಸ ನೀವು ನೋಡ್ಬೇಕು ಅಂದ್ರೆ ಋಷಿಕೇಶ್ ಅಲ್ಲೇ ನೋಡ್ಬೇಕು.
3: ಸೊ ಹಾಗಾಗಿ ಬೇಸಿಕ್ ಟ್ರೈನಿಂಗ್ ನನಗೆ ಅಲ್ಲಿ ಮುಗಿಸಿ ನಂತರ ನಾನು ಎಕ್ಸ್ಪೆಡಿಷನ್ಗೆ ಹೋಗಿದ್ದು. ಆ ಎಕ್ಸ್ಪೆಡಿಷನ್ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ತೋರಿಸ್ತದೆ. ಯಾಕಂದ್ರೆ ನಾವು ಪ್ರಕೃತಿಗೆ ತುಂಬಾ ಹತ್ತಿರವಾಗ್ತಿದ್ವಿ. ಅವತ್ತಿನ ದಿವಸ ಆ ಜಾಗಗಳು ನಾವು ಹೋದಾಗ ಹಿಂತಿರುಗ ನೋಡಿದಾಗ ನಾವು ನಮ್ಮ ಬೇಸ್ ಕ್ಯಾಂಪ್ ಹೋಗೋದಕ್ಕೆ ಒಂದು 2 ದಿವಸ ನಡ್ಕೊಂಡು ಹೋಗ್ಬೇಕಾಗಿತ್ತು ರೋಡ್ ಎಂಡಿಂದ.
4: ಎಲ್ಲಿಂದ ಹೊರಟಿದ್ದು ನೀವು?
3: ಸೊ ನಮಗೆ ಪಿತೋರಗಢ ತನಕ್ಪುರ್ ಇಂದ ಆ ಸ್ಟೇಜ್ ಇಂದ ನಮಗೆ ಮುಂದಕ್ಕೆ ಹೋಗ್ಬೇಕಾಗತ್ತೆ. ಸೊ ರೋಡ್ ಎಂಡ್ ಆಲ್ಮೋಸ್ಟ್ ಅಬೌಟ್ ಅಲ್ಲಿಂದ ಒಂದು 40-50 ಕಿಲೋಮೀಟರ್ಸ್, ಅದ ನಂತರ ನಾವು ನಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನಡ್ಕೊಂಡು ಹೋಗಿ ಬೇಸ್ ಕ್ಯಾಂಪ್ ಹೋಗೋದಕ್ಕೆ 2 ದಿವಸ ನಡಿಬೇಕಾಗುತ್ತೆ. ಸೊ ಸೆಕೆಂಡ್ ಡೇ ನಾವು ರೀಚ್ ಮಾಡೋಕ್ಕಾಯ್ತು. ಪ್ರಕೃತಿ ರಮಣೀಯವಾಗಿದೆ, ಅದನ್ನ ಹಾದು ಹೋಗ್ಬೇಕಾದ್ರೆ ಧರ್ಮ ವ್ಯಾಲಿ ಅಂತ ಬಣ್ಣ ಬಣ್ಣದ ಹೂಗಳು, ಆ ಒಂದು ಎತ್ತರದಲ್ಲಿ ಆ ಒಂದು ವಾತಾವರಣದಲ್ಲಿ ಹೇಗಿರುತ್ತೆ ಆ ಒಂದು ಪರಿಚಯ, ಮತ್ತೆ ಅದ್ರ ಜೊತೆಗೆ ಹೇಗೆ ಜನ ಅಲ್ಲಿ ಬೆರೆತಿರ್ತಾರೆ, ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆದಂಗಾಯ್ತಲ್ಲಿ. ಸೊ ಹಾಗಾಗಿ ಅದನ್ನ ವೀಕ್ಷಣೆ ಮಾಡೋದಕ್ಕೆ ನಾವು ಫಸ್ಟ್ ರೆಕ್ಕಿ ಮಾಡ್ಕೊಂತ. ಸೊ ಆ ಸರ್ವೆನಲ್ಲಿ ನಮಗೆ ಏನೇನು ಗೊತ್ತಾಗತ್ತೆ, ಓಕೆ ಇಂಥ ಕಡೆ ಇಂಥ ಟರ್ನ್ ಅಲ್ಲಿ ಇಷ್ಟು ಜೋರಾಗತ್ತೆ ನೀರು, ಅಥವಾ ಇಂಥ ಕಡೆ ನಮಗೆ ತುಂಬಾ ದೊಡ್ಡ ದೊಡ್ಡ ಬೋಲ್ಡರ್ ಸಿಗತ್ತೆ. ಸೊ ಯಾಕಂದ್ರೆ ಬೋಲ್ಡರ್ ನಲ್ಲಿ ರಾಫ್ಟ್ ಮೂವ್ ಮಾಡೋದು ಕಷ್ಟ ಆಗುತ್ತೆ, ಯಾಕಂದ್ರೆ ಬ್ಲಾಸ್ಟ್ ಆಗೋ ರಿಸ್ಕ್. ಸೊ ಹಾಗಾಗಿ ಅಂತ ಕಡೆ ಎಲ್ಲ ನಾವು ಹೇಗೆ ಮೆನುವರ್ ಮಾಡ್ಬೇಕು, ಹೇಗೆ ನಮ್ಮ
4: ಅದನ್ನ
3: ಬಳಸ್ಕೊಂಡು ಹೋಗ್ಬೇಕಾಗತ್ತೆ, ಅಥವಾ ನಿಲ್ಲಿಸಿ ಪಕ್ಕಕ್ಕೆ ಶಿಫ್ಟ್ ಮಾಡ್ಕೊಂಡು ಮಾಡ್ಬೇಕು, ಅದೆಲ್ಲ ಒಂದು ಅರಿವು ನಮ್ ಮೊದಲೇ ಇರಬೇಕು. ಸೊ ಹಾಗಾಗಿ ಅದರ ಸರ್ವೆಗೆ ನಾನು ಹೋಗ್ಬೇಕಾಗಿತ್ತು.
4: ಎಷ್ಟು ಸಮಯ ಆಯ್ತು ನಿಮ್ಗೆ
3: ಅಲ್ಲಿ? ನಮ್ಗೆ ಪಂಚೋಲಿಯಿಂದ ಪಿತೋರಗಢದಿಂದ ನಮ್ಗೆ ಕೆಳಗಡೆ ಕಾಕುದಂ ಆಲ್ಮೋಸ್ಟ್ ನಿಮ್ಗೆ ನೈನಿತಾಲ್ ಕಾರ್ಬೆಟ್ ಜಿಮ್ ಕಾರ್ಬೆಟ್
4: ನ್ಯಾಷನಲ್
3: ಪಾರ್ಕ್ ಬರುತ್ತೆ, ಅದ್ರ ಹತ್ತಿರದಲ್ಲೇ ಬರುತ್ತೆ. ಸೊ ಅಲ್ಲಿಗೆ ಬರೋದಕ್ಕೆ 3 ದಿವಸ ರಾಫ್ಟಿಂಗ್
4: ಹೋಗಿ ಮತ್ತೆ ವಾಪಸ್.
3: ಹೌದು, ಯಾಕಂದ್ರೆ ಒಂದ್ಸತಿ ಕ್ಲೈಂಬ್ ಮಾಡಿ ನಂತರ ನಾವು ಬರ್ಬೇಕಾದ್ರೆ ರಾಫ್ಟಿಂಗ್ ಮಾಡ್ಕೊಂಡ್ ಬರ್ತೇವೆ. ಹಾಗಾಗಿ 3 ಡೇಸ್ ಆಫ್ ರಾಫ್ಟಿಂಗ್
4: ಅಂದ್ರೆ ಬೆಟ್ಟದ ಕೆಳಗೆ ನದಿ ಏನಿರುತ್ತೆ ಅಲ್ಲಿಂದ ನೀವು ತಿರುಗಲ್ ಬರುವಾಗ
3: ರಾಫ್ಟಿಂಗ್ ಮಾಡ್ಕೊಂಡು ಬಂದಿದ್ದು. ಹಾಗಾಗಿ ಅದೊಂದು ಅವಿಸ್ಮರಣೀಯ ನೆನಪುಗಳು. ಮತ್ತೆ ಅಲ್ಲಿಗೆ ಹೋದಾಗ ನಮ್ಮ ಜೊತೆಗೆ ಆರ್ಮಿ ಅಡ್ವೆಂಚರ್ ಕ್ಲಬ್ ಇಂದ, ಅದರಿಂದ ನಮ್ಮ ಜೊತೆಗೆ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರೆಲ್ಲ ಜೊತೆಗೆ ಬಂದಿದ್ರು.
4: ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ನವರು ಬಂದಿದ್ದಾರೆ,
3: ಅವರು ಬಂದಿದ್ರು. ಬೇಸಿಕಲಿ ಟ್ರೈನಿಂಗ್ ಆಗೋದು ಅಲ್ಲಿಂದ.

0: ಬೇಸಿಕ್ ಟ್ರೈನಿಂಗ್ ಹೆಚ್ ಎಂ ಐ ನಲ್ಲೇ ಆಗಿದ್ದು. ಹೌದು ಹೌದು. ಸೊ ಆ ನಂತರ ನಾವು ಇದನ್ನೆಲ್ಲ ನೆಕ್ಸ್ಟ್ ಲೆವೆಲ್ ಆಫ್ ಆಕ್ಟಿವಿಟೀಸ್ ನ ಮುಂದುವರೆದಿದ್ದು.
1: ಓಕೆ, ಸೊ ನಿಮ್ಮೊಟ್ಟಿಗೆ ಅಂದ್ರೆ ಲೀಡ್ ಮಾಡ್ಲಿಕ್ಕೆ ಶೆರ್ಪಾಗಳು ಇರ್ತಾರ ಅಥವಾ ಹೇಗೆ?
0: ಹೌದು ಖಂಡಿತ, ಯಾಕಂದ್ರೆ ಶೆರ್ಪಾ ಏನಕ್ಕೆ ಬೇಕಾಗುತ್ತೆ, ಯಾಕಂದ್ರೆ ಅವ್ರು ಲೋಕಲಿ ಗೊತ್ತಿರುತ್ತೆ. ಬಹುಶಃ ನಾವ್ ಏನೇ ಮ್ಯಾಪ್ ನಲ್ಲಿ ನೋಡಬಹುದು, ನಾವ್ ಏನೇ ಟೆಲಿಸ್ಕೋಪ್ ಅಲ್ಲಿ ನೋಡಬಹುದು, ಬೈನಾಕ್ಯುಲರ್ ಅಲ್ಲಿ ನೋಡಬಹುದು, ಏನೇ ಇರ್ಬೋದು, ಆದ್ರೆ ಲೋಕಲಿ ಹೇಗಿರುತ್ತೆ ಅನ್ನೋದನ್ನ ಒಂದು ಅರಿವು ಮೂಡಿಸೋದಕ್ಕೆ ಲೋಕಲಿ ಅವ್ರಿಗೆ ಗೊತ್ತಾಗ ಅವ್ರಿಗೆ ಎಕ್ಸಾಕ್ಟ್ಲಿ ಈ ಬೆಟ್ಟದ ಈ ತುದಿಯಿಂದ ಹೋಗ್ಬೇಕು, ಆ ಕಡೆಯಿಂದ ಬರಬೇಕು ಅನ್ನೋದೊಂದೆಲ್ಲ ಆಯಾಮಗಳು ಸಿಗತ್ತೆ.
1: ಹಾಗೆ ಆ ಶೇರ್ಪಾ ಅವರ ಭಾಷೆನೂ ನಿಮಗೆ ಬರ್ತಿರಲ್ಲ, ಮತ್ತೆ ಹೇಗೆ ಸಾಧ್ಯ ಆಗುತ್ತೆ ಸಂವಹನ ಅವರೊಟ್ಟಿಗೆ?
0: ಕೆಲವರು ಅದರಲ್ಲಿ ಎಕ್ಸ್ ಆರ್ಮಿ ಸಾಕಷ್ಟು ಜನ ಸಿಗ್ತಾರೆ ಈ ತರ ಬಾರ್ಡರ್ ಏರಿಯಾಸ್ ನಲ್ಲಿ ಎಸ್ಪೆಷಲಿ. ಸೊ ಉತ್ತರಾಖಂಡ್ ಆಗ್ಲಿ ಆ ತರ ಬಾರ್ಡರ್ ಏರಿಯಾಸ್ ಅಲ್ಲಿ ಎಕ್ಸ್ ಸರ್ವಿಸ್ ಮೆನ್ ಸಿಗ್ತಾರೆ. ಸೊ ಹಾಗಾಗಿ ನಾವು ಅವರನ್ನ ಎಕ್ಸ್ ಸರ್ವಿಸ್ ಮೆನ್ ಅವರನ್ನು ಜೊತೆಗೆ ತಗೊಂಡು ನಾವು ಬೇಸ್ ಕ್ಯಾಂಪ್ ವರ್ಗೂ ಹೋಗ್ತೀವಿ. ಸಾಕಷ್ಟು ಅವರ ಒಂದು ಪರಿಚಯನೂ ಆಗತ್ತೆ, ಯಾಕಂದ್ರೆ ಅಲ್ಲಿ ಹೇಗೆ ಲೈವ್ಲಿಹುಡ್ ಇರುತ್ತೆ. ಅದೇ ಹೇಳದಲ್ಲ, ಒಂದು ಚಿಕ್ಕ ಹಳ್ಳಿ, ಹೊರ ಜಗತ್ತಿನ ಕಾಂಟ್ಯಾಕ್ಟೇ ಇಲ್ದಂಗೆ ಇರ್ತಿದ್ರು, ಅದೇ ನಮಗೂ ಆಶ್ಚರ್ಯ. ಸೊ ಆ ಒಂದು ಪರಿಸರವನ್ನು ನೋಡಿದಾಗ
1: ಅಂದ್ರೆ ಹೀಗೆ 3 ವರ್ಷ ನೀವು 96ಕ್ಕೆ ಸೇರಿದ್ರಿ, ಸುಮಾರು 99ರವರೆಗೂ ಹೀಗೆ 3 ವರ್ಷ ಬೇರೆ ಬೇರೆ ಭಾಗಗಳಲ್ಲಿ ಅದು ವಿಭಿನ್ನವಾದ ಪರಿಸರದಲ್ಲಿ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. 3 ವರ್ಷದಲ್ಲಿ ಭಾರತದ ವಿಭಿನ್ನತೆಯನ್ನ ನೀವು ಚೆನ್ನಾಗಿ ನೋಡಿದ್ರಿ, ಅನುಭವಿಸಿದ್ರಿ ಅಂತ ಅನ್ಕೋತೀನಿ ನಾನು.
0: ವೆಸ್ಟರ್ನ್ ಸೆಕ್ಟರ್ ನನಗೆ ಒಂದು ಅವಕಾಶ ಸಿಕ್ತು, ಈಸ್ಟ್ ಅಲ್ಲೂ ಆಗಿದ್ದು. ಎಕ್ಸ್ಪೆಡಿಷನ್ ಹೋದಾಗ ನನಗೆ ಹಿಮಾಲಯ ಸ್ನೋ ಜೊತೆಗೆ ಹೇಗೆ ಜೀವನ ನಡೆಸಬೇಕು ಅನ್ನೋದೊಂದು ಅರಿವು ಕೂಡ ಬಂತು.
1: ಅದೇ ಆ ಹೊತ್ತಿಗೆ ಕಾರ್ಗಿಲ್ ಯುದ್ಧ ಆರಂಭ ಆಗಿತ್ತು, ಕಾರ್ಗಿಲ್ ಪರಿಸರದಲ್ಲಿ ನೀವು ಬರಬೇಕಾಯ್ತು, ಅದನ್ನ ನೆನ್ಪು ಮಾಡ್ಕೊಳ್ಳಿ.
0: ಆಗ ನಾವು ಜಸ್ಟ್ ನಾಗಾಲ್ಯಾಂಡ್ ಅಲ್ಲಿ ಇದ್ವಿ, ಯುದ್ಧ ಜಸ್ಟ್ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ಕೋರ್ ಆಫ್ ಇಂಜಿನಿಯರ್ಸ್ ರಿಕ್ವೈರ್ಮೆಂಟ್ ಸಾಕಷ್ಟು
1: ಇರುತ್ತೆ,
0: ಯಾಕಂದ್ರೆ ನಾವೊಂದು ಪ್ರಾಂತ್ಯನ ನಮ್ಮ ಕಡೆಗೆ ನಾವು ತಗೊಂಡ್ಬೇಕಾದ್ರೆ ಅದನ್ನ ಒಂದು ಅಟ್ಯಾಕ್ ಮಾಡಿ ಆ ಒಂದು ಜಾಗಕ್ಕೆ ನಾವು ತಲುಪಬೇಕು, ಅದೇ ರೀತಿಯಲ್ಲಿ ಆ ಜಾಗನ ಹಿಡಿದಿಟ್ಕೊಂಡು ನಾವು ಸೇಫ್ ಗಾರ್ಡ್ ಮಾಡ್ಕೊಬೇಕಾದ. ಸೊ ಹಾಗಾಗಿ ಕೋರ್ ಆಫ್ ಇಂಜಿನಿಯರ್ಸ್ ನ ಕೆಲಸಗಳು ಸಾಕಷ್ಟು ಆಕ್ಟಿವಿಟೀಸ್ ಇರುತ್ತೆ. ಸೊ ಹಾಗಾಗಿ ನನಗೆ ಆ ಒಂದು ಆಪರ್ಚುನಿಟಿ ಸಿಕ್ತು. ಮತ್ತೆ ನಮ್ಮ ಎಂಟೈರ್ ರೆಜಿಮೆಂಟ್ ನ ಓವರ್ ನೈಟ್ ನಾವು ಸುಖನಾ ಸಿಲಿಗುಡಿಯಿಂದ ಬೇಸ್ ಕ್ಯಾಂಪ್ ಅಂತ ನಮಗೆ ಸಿಲಿಗುಡಿ, ನಾವು ನಾಗಾಲ್ಯಾಂಡ್ ನಲ್ಲಿ. ಸೊ ಅಲ್ಲಿಂದ ನಮಗೆ ಓವರ್ ನೈಟ್ ಜಮ್ಮು ತಾವಿಗೆ ಬಂದು ಜಮ್ಮು ತಾವಿಯಿಂದ ಬೈ ರೋಡ್ ಬಟಾಲಿಕ್ ಬಂದು
1: ಸೇರ್ಬೇಕಾಗಿತ್ತು.
0: ಬಟಾಲಿಕ್ ಸೆಕ್ಟರ್ ನ ನಮ್ಮ ಯೂನಿಟ್ ಡಿಪ್ಲೋಯ್ ಆಗಿದೆ.
1: ಹೋಗುವಾಗ ಹೇಗೂ ಗೊತ್ತಿರಲ್ಲ ಏನಾಗ್ತಿದೆ ಅಂತ ಗೊತ್ತಿಲ್ಲ, ನಿಮ್ಮನ್ನ ಒಂದ್ ಕಡೆಯಿಂದ ಒಂದ್ ಕಡೆ ಶಿಫ್ಟ್ ಮಾಡ್ತಾರೆ ಅಂತಷ್ಟೇ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ? ಅಥವಾ ಅಲ್ಲಿ ಹೀಗೆ ಬಟಾಲಿಕ್ ಸೆಕ್ಟರ್ ಅಲ್ಲಿ ತೊಂದರೆ ಆಗ್ತಾ ಇದೆ, ಅಲ್ಲಿಂದ ಯುದ್ಧದ ಸಾಧ್ಯತೆ ಇದೆ, ಅದಕ್ಕಾಗಿ ನಾವು ಮೂವ್ ಆಗ್ತಿದೀವಿ ಅಂತ ಹೇಳ್ತಾರೆ?
0: ಯುದ್ಧ ನಡೀತಿದೆ, ಜಸ್ಟ್ ಸ್ಟಾರ್ಟ್ ಆಗಿದೆ ಅನ್ನೋದೊಂದು ಕ್ಲಿಯರ್ ಆಗಿ ಇಂಟಿಮೇಷನ್ ಇತ್ತು. ಬಟ್ ಎಲ್ಲಿ ಹೋಗ್ತೀವಿ ಅನ್ನೋದು ಗೊತ್ತಿರಲಿಲ್ಲ, ಯಾಕಂದ್ರೆ ನೀವೇ ಮ್ಯಾಪ್ ನಲ್ಲಿ ನೋಡಿದಾಗ ಫಸ್ಟ್ ನೀವು ಶ್ರೀನಗರ್ ಕಡೆಯಿಂದ ಹೋಗೋದು ನಿಮ್ಗೆ ದ್ರಾಸ್ ಸಿಗುತ್ತೆ, ಕಾರ್ಗಿಲ್ ಸಿಗುತ್ತೆ, ನಂತರ ಹೋದಾಗ ನಿಮ್ಗೆ ಬಟಾಲಿಕ್ ಸಿಗೋದು. ಸೊ ಹಾಗಾಗಿ ಎಲ್ಲಿ ಯಾವ ಎಕ್ಸ್ಟೆಂಟ್ ಹೋಗೂ ಯುದ್ಧ ನಡೀತಿದೆ ಅನ್ನೋದು ಅರಿವು ಅಷ್ಟು ಮೈಕ್ರೋ ಲೆವೆಲ್ ಅಲ್ಲಿ ನಮ್ಗೆ ಯಾರಿಗೂ ಗೊತ್ತಿರಲಿ. ನಾವು ಮುಂದಕ್ಕೆ ಹೋದಾಗ ನಮ್ಗೆ ಇನ್ಸ್ಟ್ರಕ್ಷನ್ ಸಿಕ್ತಿತ್ತು, ಓಕೆ ನೀವ್ ಇಂಥ ಜಾಗಕ್ಕೆ ಬರಬೇಕು, ಇಲ್ಲೋಗಿ ಡಿಪ್ಲಾಯ್ ಆಗಬೇಕು ಅನ್ನೋ ಒಂದು ವಿಷಯ ನಮಗೆ ತಲುಪಿಸ್ತಾ ಇದ್ರು.
1: ಹಾಗೆ ಬಟಾಲಿಕ್ ಸೆಕ್ಟರ್ ಗೆ ಹೋದ್ರಿ ನೀವು, ಬಟಾಲಿಕ್ ಆಗೂ ಮತ್ತೆ ಈಗಲೂ ಕೂಡ ಬಹಳ ಒಂಥರ ಯಾವಾಗ್ಲೂ ಪ್ರಕ್ಷುಬ್ಧವಾಗಿ ಇರುವಂತಹ ಪ್ರದೇಶ, ಅದರಲ್ಲೂ ಯುದ್ಧದ ಸಮಯ, ಆಗ ಹೇಗಿತ್ತು ಅಲ್ಲಿ
0: ಬಟಾಲಿಕ್ ಸೆಕ್ಟರ್? ನೀವು ನೋಡಕ್ ಹೋದ್ರೆ ನಮ್ಮ ಮತ್ತೆ ನಮ್ಮ ರೋಡ್ ಜಾಗಕ್ಕೂ ಬಾರ್ಡರ್ ಏರಿಯಾಗೂ ತುಂಬಾ ಡಿಸ್ಟೆನ್ಸ್ ಕಡಿಮೆ. ಸೊ ಹಾಗಾಗಿ ಪಾಕಿಸ್ತಾನ ಆ ಒಂದು ಸಮಯದಲ್ಲಿ ಸಾಕಷ್ಟು ಅವರು ಆಲ್ಮೋಸ್ಟ್ ರೋಡ್ ಎಂಡ್ ವರ್ಗೂ ಬಂದ್ಬಿಟ್ಟಿದ್ರು. ಸೊ ಹಂಗಾಗಿ ನಮ್ಮ ಜವಾಬ್ದಾರಿ ಏನು, ಫಸ್ಟ್ ಹೋಗಿ ನಮ್ಮ ಜಾಗಗಳನ್ನ ನಾವು ಅಟ್ಯಾಕ್ ಮಾಡಿ ವಾಪಸ್ಸು ಆ ಜಾಗಗಳನ್ನ ನಮ್ಮ ಕಂಟ್ರೋಲ್ಗೆ ತಗೊಬೇಕು. ಅದು ಒಂದು ತುಂಬಾ ಕಠಿಣವಾದ ಆಕ್ಟಿವಿಟಿ, ಯಾಕಂದ್ರೆ ಅಟ್ಯಾಕ್ ಹೋದಾಗ ನಾವು ಎಲ್ಲಾ ಟೀಮನ್ನು ಸೇರಿ ಒಂದು ಟೀಮ್ ಮಾಡಲಾಗುತ್ತೆ, ಎಲ್ಲ ವೇರಿಯಸ್ ಟೀಮ್ಸ್. ಲೈಕ್ ನಾನು ಒಂದು ಬಿಹಾರ್ ಜೊತೆಗೆ ಹೋಗಿದ್ದೆ, ಸೊ ಫಸ್ಟ್ ಬಿಹಾರ್ ಜೊತೆಗೆ ನಾನು ಇಂಜಿನಿಯರ್ ರೆಜಿಮೆಂಟ್ ಇಂದ ನನ್ನ ಒಂದು ಭಾಗ ಬರುತ್ತೆ, ಅದೇ ರೀತಿನಲ್ಲಿ ಆರ್ಟಿಲರಿನವ್ರು ಇರ್ತಾರೆ, ಈ ಎಲ್ಲಾ ಟೀಮ್ಗಳು ಸೇರಿ ಒಂದು ಟೀಮ್ ಆಗಿ ನಾವು ಮುಂದಕ್ಕೆ ಹೋಗ್ಬೇಕಾಗುತ್ತೆ ಅಟ್ಯಾಕ್ ಹೋದಾಗ. ಸೊ ಅಟ್ಯಾಕ್ ಹೋಗೋದನ್ನು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್, ಯಾಕಂದ್ರೆ ಅಲ್ಲಿ ನಿಮಗೆ ಟೈಮ್ ಮತ್ತೆ ಜೀವ ಎರಡೂ ಈಕ್ವಲಿ ಬ್ಯಾಲೆನ್ಸ್ ಮಾಡ್ಕೊಬೇಕು. ಅದೇ ರೀತಿನಲ್ಲಿ ನಮ್ಮ ಎಲ್ಲ ಯೋಧರ ನಮ್ಮ ಸೈನಿಕರ ಜೀವದ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೇನೆ ಇರುತ್ತೆ, ನಮ್ಮ ಶೋಲ್ಡರ್ಸ್ ಮೇಲೆ ಇರುತ್ತೆ. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅನ್ನೋದೊಂದು ಕಲಿಸಿದೆ, ಯಾಕಂದ್ರೆ ನಾರ್ಮಲಿ ಎಲ್ಲರೂ ಫಿಟ್ ಆಗಿರ್ಬೇಕಾದ್ರೆ ಪೀಸ್ ಟೈಮಲ್ಲಿ ಎಲ್ಲ ಎಕ್ಸಸೈಸ್ ಮಾಡಿ ಎಲ್ಲ ಫಿಟ್ನೆಸ್ ಇರುತ್ತೆ. ಬಟ್ ವಾರ್ ಅನ್ನೋದು ಹೋದಾಗ ಸಣ್ಣ ವಿಚಾರ ಹೇಳಬೇಕು ಅಂದ್ರೆ ನಮ್ಮ ಪ್ಲಟೂನ್ನಲ್ಲಿ ಒಬ್ರು ಬಾರ್ಬರ್ ಇದ್ರು, ಲೈಕ್ ಬಾರ್ಬರ್ ಬೈ ಟ್ರೇಡ್. ಟ್ರೇಡ್ ಅಂದ್ರೆ ನಾರ್ಮಲ್ ಕೆಲಸದಲ್ಲಿ ಹೀ ಇಸ್ ಬಾರ್ಬರ್. ಸೊ ಯುದ್ಧ ಬಂದಾಗ ಹೀ ವಾಸ್ ದ ಪರ್ಸನ್,
1: ಅವರೇನೆ
0: ಒಬ್ಬ ಸೈನಿಕನೇ, ಯಾಕಂದ್ರೆ ಅವನ್ ರೆಸ್ಪಾನ್ಸಿಬಿಲಿಟಿ ಏನು ಅಂದ್ರೆ ಫಾರ್ವರ್ಡ್ ಪೋಸ್ಟ್ ಗಳಿಗೆ ಟೈಮ್ಗೆ ಟೈಮ್ಗೆ, ಯಾಕಂದ್ರೆ ಫಾರ್ವರ್ಡ್ ಪೋಸ್ಟ್ ನಲ್ಲಿ ನಮಗೆ ಫುಲ್ ಎಲ್ಲ ಲಾಜಿಸ್ಟಿಕ್ಸ್ ಇರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, 2 ದಿವಸಕ್ಕೋ ಒಬ್ರು 1 ದಿವಸಕ್ಕೋ ಒಂದ್ಸತಿ ಊಟ ಕಳಿಸ್ಬೇಕಾಗತ್ತೆ. ಸೊ ಹಾಗಾಗಿ ಆ ಬಾರ್ಬರ್ ರೆಸ್ಪಾನ್ಸಿಬಿಲಿಟಿ ಕ್ಷೌರಿಕನೇ ಆಗಿರ್ಬೋದು ಟ್ರೇಡ್ ನಲ್ಲಿ, ಬಟ್ ಅವನ ರೆಸ್ಪಾನ್ಸಿಬಿಲಿಟಿ

0: ಯುದ್ಧದ ಟೈಮಲ್ಲಿ ಎಷ್ಟು ಪ್ರಾಮುಖ್ಯವಾಗಿರುತ್ತೆ ಅನ್ನೋದೊಂದು ಉದಾಹರಣೆ. ಯಾಕಂದ್ರೆ ಅವ್ರಿಲ್ಲ ಅಂದ್ರೆ ನಮ್ಗೆ ನಮ್ ಮುಂದೆ ಇರೋ ಟ್ರೂಪ್ಸ್ ಗೆ ಊಟನೇ ಇಲ್ಲ, ನಮಗೆ ಶೆಲ್ಲಿಂಗ್ ಆಗ್ತಿದೆ ಆದ್ರೂ ಊಟ ಬಿಡ್ತಿಲ್ಲ
1: ಅಂದ್ರೆ ಅವ್ರ ಜೀವ ಒತ್ತೆ ಇಟ್ಟು
0: ಜೀವ ಒತ್ತೆ ಇಟ್ಟು ಬರ್ಬೇಕಾಗತ್ತೆ. ಯಾಕಂದ್ರೆ ನಾವು ಫಾರ್ವರ್ಡ್ ಅಲ್ಲಿ ಮುಂದಕ್ಕೆ ಹೋಗ್ಬಿಟ್ಟಿದೀವಿ, ಸೊ ನಮ್ ಹಿಂದಕ್ಕೆ ಸಪೋರ್ಟ್ ಕೊಡ್ಬೇಕು ಅಂದ್ರೆ ಹಿಂದೆಯಿಂದ ನಮಗೆ ಲಾಜಿಸ್ಟಿಕ್ಸ್ ಇರಬೇಕು.
1: ಅಂದ್ರೆ ಯುದ್ಧದ ಹೊತ್ತಿಗೆ ಯಾರು ಯಾವುದೇ ಕೆಲಸ ಮಾಡ್ತಾ ಇದ್ರು ಆತ ಒಬ್ಬ ಸೈನಿಕ ಮಾತ್ರ ಆಗಿರ್ತಾನೆ ಅಂತ.
0: ಎಲ್ಲರಲ್ಲೂ ಒಂದೊಂದು ಕೇಪಬಿಲಿಟಿ ಇರುತ್ತೆ, ಆ ಕೇಪಬಿಲಿಟಿನ ಐಡೆಂಟಿಫೈ ಮಾಡಿ ಹೇಗೆ ನಾವು ಆ ಸಮಯಕ್ಕೆ ಉಪಯೋಗಿಸ್ಕೊಂತೀವಿ ಅನ್ನೋದೇ ಪ್ರಮುಖವಾಗಿ.
1: ಎಷ್ಟು ಜನ ಇದ್ರು ನಿಮ್ಮ ಬೆಟಾಲಿಯನ್ ಅಲ್ಲಿ?
0: ನಮ್ಮ ಬೆಟಾಲಿಯನ್ ಅಲ್ಲಿ ಟೋಟಲಿ ಬಂದು 200 ಜನ ಇರ್ತಾರೆ ಒಟ್ಟು. ಸೊ ನಮ್ಮ ಕಂಪನಿ ಬಂದಾಗ ಒಂದು ಶಾರ್ಟ್ ಟೀಮ್ ಆಗುತ್ತೆ. ಸೊ ಅದೇ ರೀತಿ ಅಟ್ಯಾಕ್ ಟೀಮ್ ಬಂದಾಗ ಅವಾಗ ಒಂದು 40 ಮೆಂಬರ್ಸ್ ಟೀಮ್ ನಾವು ಹೋಗಿದ್ದು ಅಟ್ಯಾಕ್ ಹೋಗಿದ್ದು. ಸೊ ಹಾಗಾಗಿ ಸ್ಮಾಲ್ ಟೀಮ್ಸ್ ಅಲ್ಲಿ ಮಾಡಿ ನಾವು ಅಟ್ಯಾಕ್ಸ್.
1: ಬೆಟಾಲಿಕ್ ಸೆಕ್ಟರ್ ನಲ್ಲಿ ಏನನ್ನ ಅಲ್ಲಿ ಅವಾಗ ನೋಡಿದ್ರಿ ನೀವು?
0: ಅಲ್ಲಿ ನಾವು ಪೂರ್ತಿ ಕಲ್ನಲ್ಲಿ ತುಂಬಿರೋ ಬೆಟ್ಟಗುಡ್ಡಗಳು, ಅದರಲ್ಲಿ ಮಂಜು ಸ್ನೋ ಅಲ್ಲದೆ ಬೇರೆ ಇನ್ನೇನು ಇಲ್ಲ, ಗ್ರೀನ್ರಿ ಇಲ್ಲ, ಏನೂ ಇಲ್ಲ. ಅದರಲ್ಲಿ ಒಂದು ಯುನೀಕ್ ಆಗಿರೋದು ನಾನು ನೋಡಿದ್ದು ಅಂದ್ರೆ, ಅಂದ್ರೆ ನಮಗದು ಹೊಸದು, ಅಷ್ಟು ಹೈ ಆಲ್ಟಿಟ್ಯೂಡ್ ನಲ್ಲಿ ಕೂಡ ಲೇಕ್ ಸಿಗತ್ತೆ. ಆ ಲೇಕ್ಸ್ ಎಷ್ಟು ಕ್ಲಿಯರ್ ಆಗಿರುತ್ತೆ ಅಂದ್ರೆ ಬಿಸಿಲು ಬಂದಾಗ ನೀವು ತಳ ನೋಡಬಹುದು, ಪರಿಸರ ವಾತಾವರಣ ಅಷ್ಟು ಕ್ಲಿಯರ್ ಆಗಿದ್ದಾಗ ಎಷ್ಟು ಕ್ಲಿಯರ್ ಆಗಿರುತ್ತೆ ಅನ್ನೋದಕ್ಕೆ ಅದೊಂದು ಉದಾಹರಣೆ.
1: ಅಂದ್ರೆ ಯುದ್ಧ, ಕಾರ್ಗಿಲ್ ಯುದ್ಧ ಇತ್ತೀಚೆಗೆ ಭಾರತ ಕಂಡಂತಹ ಒಂದು ಬಹಳ ಯಶಸ್ವಿಯಾದ ಮತ್ತೆ ಅಷ್ಟೇ ಕಠಿಣವಾದ ಯುದ್ಧ. 17,000 ಅಡಿಯಲ್ಲಿ ಯುದ್ಧ ಮಾಡೋದು ಅಷ್ಟು ಸುಲಭ ಅಲ್ಲ. ಹಾಗೆ ಕಾರ್ಗಿಲ್ ಅನ್ನ ನಾವು ವಶಪಡಿಸ್ಕೊಂಡಾಗ ಸಾಕಷ್ಟು ಸಾವು ನೋವುಗಳು ಕೂಡ ಆಗಿದ್ದಾವೆ. ಬೆಟಾಲಿಕ್ ಕ್ಷೇತ್ರದಿಂದ ಯುದ್ಧವನ್ನ ನೀವು ಹೇಗೆ ನೋಡ್ತಾ ಇದ್ರಿ? ಅಲ್ಲಿ ಏನೇನು ನಡೀತಾ ಇತ್ತು ಯುದ್ಧಕ್ಕೆ ಸಂಬಂಧಿಸಿದಾಗೆ?
0: ಯುದ್ಧಕ್ಕೆ ಸಂಬಂಧಿಸಿದಾಗ ನಾವು ಫಸ್ಟ್ ಅಟ್ಯಾಕ್ ಹೋದಾಗ ಆ ಒಂದು ಪ್ರಾಂತ್ಯದಲ್ಲಿ ಏನಾಗಿತ್ತು ಅಂದ್ರೆ, ಪಾಕಿಸ್ತಾನ್ ಆಲ್ರೆಡಿ ನಮ್ಮ ಹೈಯರ್ ರೇಂಜಸ್ ನಲ್ಲಿ ಇದ್ದಿತ್ತು. ಸೊ ನಾವು ಕೆಳಗಡೆ ತಳಮಟ್ಟದಿಂದ ನಾವು ಮೇಲ್ಗಡೆ ಹತ್ತುಕೊಂಡು ಹೋಗ್ಬೇಕಾಗಿತ್ತು. ಸೊ ಹಾಗಾಗಿ ಅದೊಂದು ಟಿಪಿಕಲ್ ವಾರ್ಫೇರ್ ಆಗಿದೆ. ಇದುವರೆಗೂ ಆಗಿರೋದ್ರೆ ನೀವು ನೋಡಿದ ಹಾಗೆ ಅದು 65 ಆಗಿರ್ಬೋದು, 71 ವಾರನೇ ಆಗಿರ್ಬೋದು, ಅದೆಲ್ಲ ಸಾಕಷ್ಟು ಪ್ಲೇನ್ ಏರಿಯಾಸ್ ಅಲ್ಲಿ ಆಗಿರೋದು. ಇದೇ ಒಂದೇ ಫಸ್ಟ್ ಕಾರ್ಗಿಲ್ ವಾರ್ ಹೈ ಆಲ್ಟಿಟ್ಯೂಡ್ಸ್ ಅಲ್ಲಿ ಆಗಿರೋದು. ಸೊ ಹೈ ಆಲ್ಟಿಟ್ಯೂಡ್ ನಲ್ಲಿ ಓವರ್ ಪರ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಯಾಕಂದ್ರೆ ಶತ್ರು ಬಂದು ಮೇಲ್ಗಡೆ ಕೂತಾಗ ನೀವು ಕೆಳಗಡೆ ಇದ್ದಾಗ ಯು ಆರ್ ಈಸಿ ಟಾರ್ಗೆಟ್ ಅಂತ ಹೇಳ್ತೀವಿ ಆರ್ಮಿನಲ್ಲಿ. ಸೊ ಹಾಗಾಗಿ ಅಂತ ಟೈಮ್ನಲ್ಲಿ ಸರ್ಪ್ರೈಸ್ ಈಸ್ ಓನ್ಲಿ ಬೈ ನೈಟ್, ಕತ್ತಲನ್ನು ಮಾತ್ರ ನಾವು ಮೂವ್ಮೆಂಟ್ ಮಾಡ್ಬೋದು, ಅಟ್ಯಾಕ್ ಮಾಡೋದು. ಸೊ ಅದೆಲ್ಲ ನೀವು ನೋಡಿರ್ಬೇಕು ಆ ಟೈಮ್ನಲ್ಲಿ. ಮತ್ತೆ ಇನ್ನೂ ಒಂದು ಅದರಲ್ಲಿ ತುಂಬಾ ಕ್ರಿಟಿಕಲ್ ಆದದ್ದು ಏನು ಅಂದ್ರೆ, ಫಾರ್ವರ್ಡ್ ಪೋಸ್ಟ್ಗಳು ಪೀಕ್ಸ್ ಅಲ್ಲಿ ಇದ್ದಾಗ, ಸೊ ನಾವು ಅಟ್ಯಾಕ್ ಮಾಡಿ ಪೋಸ್ಟ್ ಅನ್ನ ಕ್ಯಾಪ್ಚರ್ ಮಾಡಿಕೊಂಡು ಆ ಕ್ಯಾಪ್ಚರ್ ಮಾಡಿರೋ ಪೋಸ್ಟ್ ಅನ್ನ ನಾವು ಉಳಿಸ್ಕೊಬೇಕಾಗತ್ತೆ. ಅಟ್ಯಾಕ್ ಮಾಡಿದ ನಂತರ ಅಥವಾ ಅಟ್ಯಾಕ್ ಮಾಡಿದ ನೈಟ್ ನೆಕ್ಸ್ಟ್ 2-3 ನೈಟ್ ಸಪ್ಲೈಸ್ ಬಂದಿರಲ್ಲ, ನಾವಲ್ಲಿ ಉಳಿಬೇಕು. ಸೊ ಅದು ತುಂಬಾ ಕಷ್ಟಕರವಾದ ಕೆಲಸ. ಹೋಗಿ ಅಟ್ಯಾಕ್ ಮಾಡಿದ್ದೀನಿ, ಆ ಅಟ್ಯಾಕ್ ಮಾಡಿದಾಗ ನನಗೆ ಒಂದು ಮುಂದೆಗಡೆ ಇರೋ ಮೈನ್ ಫೀಲ್ಡ್ ಅನ್ನು ನಾವು ಹಾಕೊಬೇಕು. ಯಾಕಂದ್ರೆ ಪಾಕಿಸ್ತಾನ್ ನಮ್ಗೆ ಡೆಲಿಕೇಟ್ ಟೈಮ್ ಅದು, ಯಾಕಂದ್ರೆ ನಮ್ಮಲ್ಲಿರೋ ಅಮ್ಯುನಿಷನ್ಸ್ ನಾವು ಖರ್ಚು ಮಾಡಿರ್ತೀವಿ, ಎಲ್ಲಾನು ಉಳಿಸ್ಕೊಂಡಿರಕ್ ಆಗೋದಿಲ್ಲ. ಸೊ ಹಾಗಿರ್ಬೇಕಾದ್ರೆ ನಮ್ಮ ಸ್ಟ್ರೆಂತ್ ಕೂಡ ಸ್ವಲ್ಪ ಕಡಿಮೆ ಆಗಿರುತ್ತೆ ಆ ಟೈಮ್ಗೆ ಬಂದು ನಾವು ಪೀಕಲ್ಲಿ ಕೂತಾಗ. ಸೊ ಆ ಟೈಮ್ನಲ್ಲಿ ನಾವು ಮೈನ್ ಫೀಲ್ಡ್ ಲೇಯಿಂಗ್ ಮಾಡ್ಕೊಳೋದೇ ಆಗಿರ್ಬೋದು, ಇಮ್ಮಿಡಿಯೇಟ್ ಟೆಂಪರರಿ ಬಂಕರ್ಸ್ ನಾವು ಕನೆಕ್ಟ್ ಕನ್ಸ್ಟ್ರಕ್ಟ್ ಮಾಡ್ಕೊಬೇಕು. ಹೌದು, ಅದೇ ನಮ್ಮ ಮೈನ್ ಕೆಲಸಗಳಾಗ. ಯಾಕಂದ್ರೆ ನಾವು ನಮ್ಮ ಬಂಕರ್ ಮುಂದೆ ನಾವು ಮೈನ್ ಫೀಲ್ಡ್ ಹಾಕೊಂಡಾಗ ನಾಳೆ ಸರ್ ಪಾಕಿಸ್ತಾನ ಅವರು ತಿರ್ಗಾ ಮತ್ತೊಮ್ಮೆ ನಮ್ಮ ಮೇಲೆ ದಾಳಿ ಮಾಡಕ್ಕೆ ಬಂದಾಗ ಅದನ್ನು ದಾಟಿಕೊಂಡು ಹೋಗ್ಬೇಕು. ಅದೇ ರೀತಿಯಲ್ಲಿ ಅವ್ರು ಹಾಕಿರೋ ಮೈನ್ಸ್ ನ ನಾವು ನಿಷ್ಕ್ರಿಯ ಮಾಡಿಸಬೇಕಾಗತ್ತೆ. ಯಾಕಂದ್ರೆ ನಿಷ್ಕ್ರಿಯ ಮಾಡೋದನ್ನು ಅಷ್ಟೇ ಡೆಲಿಕೇಟ್ ಮ್ಯಾಟರ್.
1: ಅಂದ್ರೆ ಎಲ್ಲಿ ಮೈನ್ ಇದೆ ಅನ್ನೋದೇ ಮೊದಲನೇದಾಗಿ ಗೊತ್ತಾಗಲ್ವಲ್ಲ.
0: ಹೌದು, ಯಾಕಂದ್ರೆ ಬೆಟ್ಟ ಗುಡ್ಡಗಳಲ್ಲಿ ಹೇಗಂದ್ರೆ ಎಲ್ಲ ಕಲ್ಲು, ಪೂರ್ತಿ ಬೆಟ್ಟನೇ ಫುಲ್ ಸಾಲಿಡ್ ರಾಕ್ ಅಲ್ಲ, ಪೀಸ್ ಪೀಸ್ ಆಗಿರೋ ರಾಕ್. ಫುಲ್ ಸಾಲಿಡ್ ರಾಕ್ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ, ಓಕೆ ಗೋಡೆ ತರ ಇರುತ್ತೆ. ಬಟ್ ಬೆಟ್ಟ ಗುಡ್ಡಗಳಲ್ಲಿ ಬರೇ ಜಲ್ಲಿಕಲ್ ತರ ಇದ್ದಾಗ ನಿಮಗೆ
1: ಎಲ್ಲಿಟ್ಟಿದ್ದೇನೆ
0: ಗೊತ್ತಾಗಿದೆ. ಮತ್ತೆ ಇನ್ನೊಂದು, ಅದನ್ನ ಐಡೆಂಟಿಫೈ ಮಾಡಾದ್ಮೇಲೆ ಅದನ್ನ ಹಂಗೆ ನಿಷ್ಕ್ರಿಯನು ಮಾಡಬೇಕು. ಸೊ ಅದು ಒಂದು ಕ್ರಿಟಿಕಲ್ ಆಕ್ಟಿವಿಟಿ ಆಗುತ್ತೆ.
1: ಹೀಗೆ ಇದೆಲ್ಲ ನಿಮ್ ಮುಖ್ಯ ಕೆಲಸಗಳಾಗಿತ್ತು. ನಿಮ್ಮ ಎದುರಿಗೆ ಯಾವ್ದಾದ್ರು ಕ್ಯಾಶುವಲ್ಟಿ ಆ ತರದ್ದೇನಾದ್ರು ಆಗಿತ್ತು ಅವಾಗ?
0: ಆಗಿತ್ತು ಮೇಡಮ್, ಲಾಸ್ಟ್ ಡೇ ಆಫ್ ಅಟ್ಯಾಕ್ ನಲ್ಲಿ ನಮ್ಗೆ ಕ್ಯಾಶುವಲ್ಟಿ ಆಗಿತ್ತು. ಆ ಸಂಗತಿ ಹೇಳ್ಬೇಕಾದ್ರೆ ಕಷ್ಟ ನೋವು ಆಗತ್ತೆ. ಯಾಕಂದ್ರೆ ನಮ್ಮಲ್ಲಿರೋರೊಬ್ರು ನಾವು ಕಳ್ಕೊಂಡಾಗ ತುಂಬಾ ದುಃಖನೂ ಅನ್ಸುತ್ತೆ. ಆ ಸಮಯದಲ್ಲಿ ನಾವು ಬಹುಶಃ ಅದನ್ನ ಬಗ್ಗೆ ಯೋಚನೆ ಮಾಡಕ್ಕೂ ಆಗಲ್ಲ, ಯಾಕಂದ್ರೆ ನಮ್ಗೆ ಮುಂದಿರೋ ಕೆಲಸ ಅಷ್ಟೇ ದೊಡ್ಡದಾಗಿರುತ್ತೆ, ಅದರ ರೆಸ್ಪಾನ್ಸಿಬಿಲಿಟಿ ನಮ್ಗೆ ಹೆಚ್ಚಾಗಿರುತ್ತೆ, ಅವ್ರ ಫ್ಯಾಮಿಲೀಸ್ಗೆ ಅವ್ರಿಗೆ ಆಗಿರೋ ಕಷ್ಟ ಖಂಡಿತ ದೊಡ್ಡದಾಗಿರುತ್ತೆ.
1: ಹೀಗೆ ನೀವು ಅಲ್ಲಿಂದ ಹೊರಗಡೆ ಬರೋದು ಅಂತ ಯಾವಾಗ ನಿರ್ಧಾರ ಮಾಡಿದ್ರಿ? ಸೈನ್ಯವನ್ನ ಸುಮಾರು ವರ್ಷ ಮಾಡದೆ, 1-2 ದಶಕಗಳ ಕಾಲ ಮಾಡದೆ ಈಗ ಹೋಗೋಣ ಅಂತ ಅನ್ಸಿದ್ಯಾವಾಗ?
0: ಲಾಸ್ಟ್ ಪೋಸ್ಟಿಂಗ್ ನನಗೆ ಪುಣೆ ಆದಾಗ ಬಹುಶಃ ಆ ಟೈಮ್ನಲ್ಲಿ ನಾನು ಡಿಸೈಡ್ ಮಾಡಿದ್ದೆ, ಹೌದು ನಾನು ಈಗ ಆರ್ಮಿಯಿಂದ ಹೊರಗೆ ಬರಬೇಕು ಅಂತ. ದೇವ್ರ ದಯ, ನನಗೆ ಆ ಒಂದು ಟೈಮ್ ಪೀರಿಯಡ್ನಲ್ಲಿ ನನಗೆ ಎಲ್ಲ ಒಂದು ಎಕ್ಸ್ಪೀರಿಯನ್ಸಸ್ ಸಿಕ್ತು. ಅದಕ್ಕೆ ಖಂಡಿತ ಇಟ್ ಈಸ್ ಡೆಸ್ಟಿನ್ಡ್ ಅಂತ ಏನೋ ಅನ್ಕೊಂಡಿದ್ದೀನಿ ನಾನು.

0: ಅಷ್ಟು ಶಾರ್ಟ್ ಡ್ಯೂರೇಷನ್ ಅಲ್ಲಿ ಇಷ್ಟೆಲ್ಲ ನಮ್ಗೆ ಅವಕಾಶಗಳು ಸಿಕ್ತು ಅನ್ನೋದಕ್ಕೆ ಹೇಳೋದಕ್ಕೆ ಪದಗಳಿಲ್ಲ. ಸೊ ಹಾಗಾಗಿ ಅದ ನಂತರ ಫೈನಲಿ ಅಲ್ಲಿಗೆ ಬಂದಾಗ ನಾನು ಲಾಸ್ಟ್ ಪೋಸ್ಟಿಂಗ್ ಪುಣೆಯಲ್ಲಿ ಆದಾಗ
1: 2001
0: ಅಲ್ಲಿ ನಾನು ಡಿಸೈಡ್ ಮಾಡಿದೆ ಓಕೆ ಐ ವಿಲ್ ಕಮ್ ಔಟ್ ಆಫ್ ಆರ್ಮಿ ಅಂತ.
1: ಅಂದ್ರೆ 5 ವರ್ಷ ಶಾರ್ಟ್ ಕಮಿಷನ್,
0: 5 ವರ್ಷ
1: 5 ವರ್ಷ. ಕ್ಯಾಪ್ಟನ್ ಗಂಗಾಧರ್ ಅವರೇ, ಈಗ ನಮ್ಮೊಂದಿಗೆ ರೇಖಾ ಅವರು ಇದ್ದಾರೆ, ತಮ್ಮ ಮಡದಿ, ಅವರ ಅನುಭವವನ್ನ ನಾವು ಕೇಳೋಣ. ರೇಖಾ ಅವರೇ, ಹೇಗಿತ್ತು ಒಬ್ಬ ಸೈನಿಕನ ಜೊತೆಗೆ ಬದುಕು, ಹೇಗಿರುತ್ತೆ?
2: ಮದ್ವೆಯಾಗಿ ಸ್ವಲ್ಪ ದಿವಸ ಆದ್ಮೇಲೆ ಹೋದ್ವಿ ಅಲ್ಲಿಗೆ. ಹೋದಾಗ ಒಂದು 15 ದಿವಸದಲ್ಲೇ ವಾರ್ ಶುರುವಾಯ್ತು. ಸೊ ಅವರಿಗೂ ಗೊತ್ತಿಲ್ಲ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ. ನನ್ನನ್ನ ಕಲ್ಕಟ್ಟಾವರೆಗೂ ಟ್ರೈನಲ್ಲಿ ಕಳಿಸ್ಬಿಟ್ಟು ನೀನು ವಾಪಸ್ ಬೆಂಗಳೂರಿಗೆ ಹೋಗು ಅಂತ ಹೇಳಿದ್ರು. ನಾನು ಬಂದೆ, ಕಡಿಮೆ ಅವಧಿ ಇತ್ತು ನನಗೆ. ಅಂದ್ರೆ ಸೈನ್ಯ ಅಂದ್ರೇನು, ಯುದ್ಧ ಅಂದ್ರೇನು, ಯಾವುದೇ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲದೆ ಇರೋದ್ರಿಂದ ಅದರ ಬಗ್ಗೆ ಅನುಭವ ಇಷ್ಟಿರ್ಲಿಲ್ಲ. 15 ದಿವಸದಲ್ಲಿ ಏನೂ ಗೊತ್ತಾಗ್ಲಿಲ್ಲ ಮೇಡಮ್, ಇವರೆಲ್ಲ ಹೋಗ್ತಿದ್ದಾರೆ, ಏನಿದೆ, ಏನೇನು, ಟೋಟಲಿ ನನ್ನ ಮೈಂಡಲ್ಲಿ 0 ಅಷ್ಟೇ ಇದ್ದಿದ್ದು. ನಾನು ಅವ್ರಿಗೆ ಏನು ಹೇಳಲಿಲ್ಲ, ಅವ್ರು ಕೂಡ ನನ್ಗೆ ಏನು ಹೇಳಲಿಲ್ಲ. ಸೊ ವಾಪಸ್ ಬಂದ್ವಿ ಬೆಂಗಳೂರಿಗೆ. ಬೆಂಗಳೂರಿಗೆ ಬಂದಾದ್ಮೇಲೆ ಆಮೇಲೆ ಗೊತ್ತಾಗ್ತಿತ್ತು, ಪೇಪರ್ ನೋಡಿ, ಟಿವಿನ ನ್ಯೂಸ್ ನೋಡ್ತಾ ಹೋಗ್ಬೇಕಾದ್ರೆ ಪರ್ಮನೆಂಟ್ ಆಗಿ ಒಬ್ರು ಕಾಯ್ತಾ ಇದ್ವಿ ನ್ಯೂಸ್ ನೋಡೋದು, ಇವತ್ತು ಏನಾಗುತ್ತೆ, ನಾಳೆ ಏನಾಗುತ್ತೆ, ಏನಾದ್ರೂ ಕಾಲ್ ಬರುತ್ತಾ, ಏನಾಗುತ್ತೆ ಅಂತ. ಅದನ್ನ ಅಷ್ಟೇ ಬಿಟ್ರೆ ದೇವ್ರ ಹತ್ರ ಪ್ರೇಯರ್ ಮಾಡೋದ್ ಬಿಟ್ಟು ನಮ್ದೇನು ಬೇರೆ ಕೆಲ್ಸನೇ ಇರ್ಲಿಲ್ಲ. ಸೊ ಹಾಗೆ ನಡೀತು. ಅದಾದ್ಮೇಲೆ ನನ್ಗೆ ಅವ್ರ ಲಾಸ್ಟ್ ಪೋಸ್ಟಿಂಗ್ ಪುಣೆಯಲ್ಲಿತ್ತು, ಅವಾಗ ನಾನು ಹೋಗಿದ್ದೆ, ಒಂದು 4-5 ತಿಂಗಳು ಜೊತೆಲಿದ್ದೆ. ಅವಾಗ ಜೀವನ ಆರ್ಮಿದ ಏನಂತ ಗೊತ್ತಾಯ್ತು, ಜೀವನನೇ ಬೇರೆ ತರ ಇದೆ ನಮ್ದು. ಈ ತರ ಸಿವಿಲ್ ಲೈಫೇ ಬೇರೆ, ಅದ್ರ ಲೈಫೇ ಬೇರೆ. ಆದ್ರೆ ನಾವು ಅದ್ರಲ್ಲಿ ಕುಟುಂಬದ ಜೊತೆ ಇದ್ರೆ ನಾವೆಲ್ಲರೂ ಒಂದ್ ಕುಟುಂಬ ಅಂತ ಇರ್ತೀವಿ. ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಒಂದು 4-5 ಮಂತ್ಸ್ ಅಲ್ಲಿ ಆ ಕುಟುಂಬದ ಜೊತೆಗೆ ಎಲ್ಲ ಪ್ರತಿಯೊಂದು ಕಷ್ಟ ಸುಖ ನೋವು ಪ್ರತಿಯೊಂದಿರಲ್ಲೂ ಸಹ ನಮ್ಗೆ ಸಹಕಾರ ಕೊಡ್ತಾರೆ ಮೇಡಮ್ ಹಂಗೆ ಅಂತ. ಅಷ್ಟು ಚೆನ್ನಾಗಿತ್ತು, ತುಂಬಾ ನಾನು ಏನು ಹೇಳಕ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಒಬ್ಬರ ಆರ್ಮಿ ಆಫೀಸರ್ನ ಹೆಂಡತಿಯಾಗಿ ಅದು ಒಂಥರ ಲೈಫ್ ಇದೆ, ನಾವಿನ್ನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಒಂದ್ಸರಿ ಹಂಗೆ ಅನ್ಸೋದು ಸಹ ಇದೆ. ಅವ್ರ ಲಾಸ್ಟ್ನಲ್ಲಿ ನಾವು ಬರ್ಬೇಕಂದ್ರೆ ಅದೇ ಕೆಲವರು ಆಫೀಸರ್ಸ್ ಹೇಳ್ತಾ ಇದ್ರು, ಬೆನ್ ತಟ್ಟಿ ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದೆ, ನೀನು ನಿಜವಾಗ್ಲೂ ಅದೃಷ್ಟವಂತ ಅಂತ ಹೇಳಿದ್ರು. ಕೆಲವ್ರಿಗೆ ಅವಕಾಶಗಳು ಸಿಗಲ್ಲ ಮೇಡಮ್, ಆ ದೃಷ್ಟಿಯಲ್ಲಿ ನೋಡಿದ್ರೆ ಇವರು ತುಂಬಾ ಅದೃಷ್ಟವಂತರು ಅಂತ ಹೇಳ್ಬೇಕು. ಅವ್ರು ಏನೊಂದು ಒಳ್ಳೇದು ಮಾತ್ರ ಅಷ್ಟೇ ಶೇರ್ ಮಾಡ್ತಾರೆ ಅವರದು, ನನ್ಗೆ ಹಂಗ ಕಷ್ಟ ಆಗಿತ್ತು ಹಂಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಣ. ಅವ್ರು ಹೇಳ್ತಿದ್ರು, ಒಬ್ಬ ಆಫೀಸರ್ ನೋಡ್ಬೇಡ, ಒಬ್ಬ ಜವಾನ್ ನಿಂತ್ಕೊಂಡು ನೋಡು, ನಾವು ಮನೆಯಲ್ಲಿ ಬೇಕಾದಾಗ ನೀರು ಕುಡಿತೀವಿ, ಹಸಿದ್ರೆ ಊಟ ಮಾಡ್ತೀವಿ, ಆದ್ರೆ ಒಬ್ಬ ಆಫೀಸರ್ಗೆ ಆಗ್ಲಿ ಒಬ್ಬ ಜವಾನ್ಗೆ ಆಗ್ಲಿ ಆತರ ಏನು ಅವಕಾಶಗಳಿರಲ್ಲ ಮೇಡಮ್ ಅಲ್ಲಿ. ಒಬ್ಬ ಆಫೀಸರ್ ಆಗಿ ನಿಂತ್ಕೊಂಡು ನೋಡ್ಬೇಡ, ನೀನು ಒಬ್ಬ ಜವಾನನ್ನಾಗ ಸ್ಥಿತಿ ನೋಡಿ ಹೇಗಿರುತ್ತೆ ಅಂತ. ನೀನ್ ಅದ್ರಲ್ಲಿ ಖುಷಿ ಪಡಬೇಕು, ನೀವ್ ಯಾರು ಒಳದಾಗ್ಲಿ ಬೇಜಾರು ಮಾಡ್ಕೊಳೋದಾಗ್ಲಿ ಏನು ಮಾಡಬಾರ್ದು ಅಂತ ಹೇಳ್ತಿದ್ರು. ಅವಾಗ ನಮಗ್ ಗೊತ್ತಾಗ್ತಿತ್ತು, ಓ ಒಬ್ಬ ಆಫೀಸರ್ ಎಷ್ಟು ಫೆಸಿಲಿಟೀಸ್ ಇರ್ಬೇಕಾದ್ರೆ ಒಬ್ಬ ಜವಾನ್ಗೆ ಏನಿರಲ್ಲ, ಅವ್ರ ಫ್ಯಾಮಿಲಿ ಹೆಂಗಿರ್ಬೇಕು, ಅವ್ರ ಹೆಂಡತಿ ಆಗ್ಲಿ, ತಂದೆ ತಾಯಿ, ಮಕ್ಕಳು, ಅವ್ರೆಷ್ಟು ಕಷ್ಟ ಆಗತ್ತೆ ಅವ್ರಿಗೆ. ಇವ್ರಿಗೆ ಇಷ್ಟೆಲ್ಲ ಫೆಸಿಲಿಟೀಸ್ ಇದ್ರು ನಾವೆಷ್ಟು ಸಂಕಟ ಪಟ್ಟಿದ್ರು ಅರ್ಥ ಇಲ್ಲ ಅಂತ ನಮಗ್ ನಾವೇನೆ ಸಮಾಧಾನ ಪಟ್ಕೊಂತಿದ್ವಿ. ಹೌದು, ಚೆನ್ನಾಗಿದೆ, ಇನ್ನ ಬೆಟರ್ ಆಗಿದೆ ಅನ್ಕೊಂತೀವಿ.
1: ಕ್ಯಾಪ್ಟನ್ ಗಂಗಾಧರ್ ಅವರೇ,
3: ನಿಮ್ಮ ಮನೆಯವರು ನಿಮ್ಮ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನ ಹೇಳಿದ್ದು ಕೇಳಿ ಶ್ರೋತೃಗಳಿಗೆ ಹಾಗೆ ನಮ್ಗೆಲ್ಲರಿಗೂ ತುಂಬಾ ಸಂತೋಷ ಆಗಿದೆ. ಈಗ ನಿಮ್ಮೊಂದಿಗೆ ಮಾತನ್ನ ಮುಂದುವರಿಸ್ತಾ,
1: ಅನೇಕ ಬಹಳ ಕಠಿಣವಾದ ಜಾಗಗಳಲ್ಲಿ ನೀವು ಕೆಲಸ ಮಾಡಿರೋದು, ಅದು ನಾಗಾಲ್ಯಾಂಡ್ ಆಗಿರಬಹುದು ಅಥವಾ ಈ ಕಡೆ ಪಂಜಾಬ್ನ ಗಡಿಯಾಗಿರಬಹುದು ಅಥವಾ ಜಮ್ಮು ಕಾಶ್ಮೀರದ ಕಾರ್ಗಿಲ್ ಪ್ರದೇಶ ಆಗಿರಬಹುದು, ಇವೆಲ್ಲವೂ ಭಾರತಕ್ಕೆ ಯಾವತ್ತೂ ಕೂಡ ತುಂಬಾ ಎಚ್ಚರಿಕೆಯಿಂದ ಇರಬೇಕಾದಂತಹ ಪ್ರದೇಶಗಳೇ. ನಾವು ಯಾವುದೇ ದಿಕ್ಕಲ್ಲಿ ನೋಡಿದ್ರು ಇವು ಬಹಳ ಮುಖ್ಯವಾದ ಒಂದು ಆಯಕಟ್ಟಿನ ಜಾಗ ಅಂತ ಹೇಳ್ತೀವಿ ನಾವು. ಆ ಥರದಲ್ಲಿ ಇರುವಂತಹ ಗಡಿಗಳು ಇವು, ಅವೆಲ್ಲವುಗಳಲ್ಲೂ ಕೆಲಸ ಮಾಡುವಂತಹ ಅವಕಾಶ ನಿಮಗೆ ಸಿಕ್ಕಿದ್ದು ನೀವೇ ಹೇಳಿದ ಹಾಗೆ ನಿಮ್ಮ ಸುದೈವ. ಈ ಒಳ್ಳೆಯ ಕೆಲಸಗಳಿಗೆ ಯಾವತ್ತೂ ಸೈನ್ಯದಲ್ಲಿ ರಿವಾರ್ಡ್ಸ್ ಕೂಡ ಕೊಡ್ತಾರೆ, ಅದು ಪ್ರಶಸ್ತಿ ಆಗಿರಬಹುದು ಅಥವಾ ಪಾರಿತೋಷಕ ಆಗಿರಬಹುದು, ಹಾಗೆ ನಿಮಗೆ ಕೂಡ ಸಿಕ್ತು, ಅವುಗಳ ಬಗ್ಗೆ ಹೇಳಿ.
0: ನಾನು ಕಾರ್ಗಿಲ್ ವಾರ್ ಮಾಡಿರೋ ಕೆಲಸಕ್ಕೆ ಆರ್ಮಿ ಚೀಫ್ ಕಮೆಂಡೇಶನ್ ಸಿಕ್ಕಿದ್ದು. ಆ್ಯಂಡ್ ನಮ್ಮ ಯೂನಿಟ್, ಯಾಕಂದರೆ ನಮ್ಮ ಯೂನಿಟ್ ಫುಲ್ಲಿ ಕಾರ್ಗಿಲ್ ವಾರ್ನಲ್ಲಿ ಡಿಪ್ಲೋ ಆಗಿರೋದ್ರಿಂದ ಯೂನಿಟ್ ಸೈಟೇಷನ್ ಕೂಡ ಬಂತು. ಆಗಿನ ಆರ್ಮಿ ಚೀಫ್ ಜನರಲ್ ಮಲ್ಲಿಕ್ಕಿಂದ ನಮಗೆ ಸೈಟೇಷನ್ ಬಂದಿತ್ತು ಫಾರ್ ದ ಈ ಕೆಲಸ ಕಾರ್ಯಗಳನ್ನೆಲ್ಲ ನಡೆಸಿ ಅದ್ರ ಬಗ್ಗೆ ರೆಕಾರ್ಡ್ಸ್ ಎಲ್ಲ ಆದಾಗ. ಯಾಕಂದ್ರೆ ಅದೊಂದು ಕ್ರಿಟಿಕಲ್ ಆಕ್ಟಿವಿಟಿ, ಯಾಕಂದ್ರೆ ಆ ಒಂದು ಸಮಯದಲ್ಲಿ ಎಸ್ಪೆಷಲಿ ಬಟಾಲಿಕ್ ಅನ್ನೋದು ತುಂಬಾ ಟಫ್ ಅಂಡ್ ಬ್ಯಾಟಲ್ ಸೆಕ್ಟರ್ ಕಾರ್ಗಿಲ್ ಅಥವಾ ದ್ರಾಸ್ ಕಂಪೇರ್ ಮಾಡಿದೆ. ಯಾಕಂದ್ರೆ ನಮಗೆ ಪೀಕ್ಸ್ ಆಫ್ ದ ಮೌಂಟೇನ್ಸ್ ತುಂಬಾ ಹೆಚ್ಚು,
1: ಲೇಗ್ ಹತ್ರ ಆಗುತ್ತೆ.
0: ಸೊ ಆಲ್ಟಿಟ್ಯೂಡ್ ತುಂಬಾ ಹೆಚ್ಚಾಗಿರೋದ್ರಿಂದ ಅಷ್ಟೇ ಕಷ್ಟಕರವಾಗ್ತಾ ಹೋಗುತ್ತೆ ಯುದ್ಧ.
1: ಮತ್ತೆ ಆ ಸಮಯದಲ್ಲಿ ಈಗಿನ ತರ ರಸ್ತೆಗಳೆಲ್ಲ ಆಗಿರ್ಲಿಲ್ಲ. ಈಗ ನಿಮ್ಗೆ ಬಹಳಷ್ಟು ರಸ್ತೆಗಳು ಆರ್ಮಿಯವರೇ ಹೇಳೋ ಪ್ರಕಾರ ಬೆಟ್ಟ ನೀವ್ ಯಾವ ಬೆಟ್ಟದಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ ಅಂತ ಹೇಳ್ತಿರೋ, ಅಲ್ಲೆಲ್ಲ ಬಹಳಷ್ಟು ರಸ್ತೆಗಳೆಲ್ಲ ಆಗಿದಾವೆ ಈಗ, ಆದ್ರೆ ಆ ಕಾಲದಲ್ಲಿ ಇರ್ಲಿಲ್ಲ. ಅಲ್ಲಿ ನೀವು ನಡ್ಕೊಂಡೇ ಹೋಗ್ಬೇಕಿತ್ತು, ಮತ್ತೆ ಟ್ಯಾಂಕ್ಗಳು ಹೋಗೋದಕ್ಕೂ ಬಹಳ ಕಷ್ಟ ಆಗುವಂತಹ ರಸ್ತೆ ಇತ್ತು. ಅಂತ ಹೊತ್ತಿನಲ್ಲಿ ಕೆಲಸ ಮಾಡಿದಕ್ಕೆ ನಿಜವಾಗ್ಲೂ ಪ್ರಶಂಸೆ ಅಥವಾ ಪಾರಿತೋಷಕಗಳನ್ನ ಸೈನ್ಯ ಕೊಡ್ಲೇಬೇಕು. ಆ ಎಲ್ಲ ಪ್ರಶಸ್ತಿ ಪಾರಿತೋಷಕಗಳು ಕೂಡ ನಿಮ್ಗೆ ಸಿಕ್ಕಿದಾವೆ. ಕ್ಯಾಪ್ಟನ್ ಗಂಗಾಧರ್ ಅವರೇ, ನಿಮ್ಮ ಒಂದು ಇಷ್ಟೊಂದು ಅನುಭವಗಳನ್ನ ನಮ್ಮೊಂದಿಗೆ, ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡಿದ್ದೀರಿ. ಈ ಮಾತುಗಳು ಮುಂದೆ ಸೈನ್ಯಕ್ಕೆ ಸೇರೋರಿಗೆ ಸ್ಫೂರ್ತಿಯಾಗಬೇಕು. ಭಾರತದ ಸೈನ್ಯ ಪ್ರಪಂಚದ ಅತ್ಯಂತ ಬಲಿಷ್ಠವಾದ ಸೈನ್ಯಗಳಲ್ಲಿ ಒಂದು ಅನ್ನೋದನ್ನ ನಾವೆಲ್ಲರೂ ಖಂಡಿತ ಹೆಮ್ಮೆಯಿಂದ ಹೇಳ್ತೀವಿ ಸದಾಕಾಲಕ್ಕೆ. ಆರ್ಮಿಯಲ್ಲಿ ಇರುವಂತಹ ತರಬೇತಿನೇ ಅಷ್ಟು ಕಠಿಣವಾಗಿರುತ್ತೆ, ಹಾಗಾಗಿ ಭಾರತದ ಸೈನ್ಯ ಯಾವತ್ತೂ ಬಹಳ ಉನ್ನತ ಮಟ್ಟದಲ್ಲಿ ಇರುವಂತದ್ದು. ಅಂಥಲ್ಲಿ ನಿಮಗೆ ಸೇವೆ ಮಾಡುವಂತಹ ಅವಕಾಶ ಸಿಕ್ತು. ನಿಮ್ಮ ಅನುಭವಗಳನ್ನ ನಮ್ಮೊಂದಿಗೆ, ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಜೈ ಹಿಂದ್.
0: ಜೈ ಹಿಂದ್.
4: ಇದುವರೆಗೆ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಕ್ಯಾಪ್ಟನ್ ಪಿ ಗಂಗಾಧರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಶ್ರೋತೃಗಳೇ ನಮಸ್ಕಾರ. ಕಳೆದ 10 ತಿಂಗಳುಗಳಿಂದ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾರತೀಯ ರಕ್ಷಣಾ ವ್ಯವಸ್ಥೆಯ ಬೇರೆ ಬೇರೆ ವಿಭಾಗಗಳ ಹಲವರನ್ನ ಸಂದರ್ಶನಗಳ ಮೂಲಕ ನಾವು ಭೇಟಿಯಾಗಿದ್ದೀವಿ. ಅವರ ಅಪರೂಪವಾದ ಅನುಭವಗಳನ್ನು ನಾವು ಕೇಳಿದ್ದೀವಿ. ಇವರ ಅನುಭವಗಳು ರಕ್ಷಣಾ ಸೇವೆಗೆ ಸಂಬಂಧಪಟ್ಟಾಗೆ ಅವರ ಅನುಭವಗಳು ಮಾತ್ರವಲ್ಲದೆ ಭಾರತೀಯ ರಕ್ಷಣಾ ವ್ಯವಸ್ಥೆಯ ಅಪರೂಪದ ಅನುಭವಗಳು ಕೂಡ ಆಗಿದ್ವು ಅನ್ನೋದು ಈ ಕಾರ್ಯಕ್ರಮದ ವಿಶೇಷ. ಇವರ ಅನುಭವಗಳನ್ನು ಕೇಳ್ತಾ ನಾವು ಭಾರತೀಯ ರಕ್ಷಣಾ ವ್ಯವಸ್ಥೆ ಎಷ್ಟೊಂದು ಅನುಪಮವಾದ ಸೇವೆಯನ್ನು ಈ ದೇಶಕ್ಕೆ ಮಾಡ್ತಾ ಬಂದಿದೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಸ್ವಾತಂತ್ರ್ಯ ನಂತರ ಭಾರತ ಕಂಡ ಯುದ್ಧಗಳಲ್ಲಿ ಭಾಗವಹಿಸಿದ ಅನೇಕರನ್ನ ಈ ಕಾರ್ಯಕ್ರಮಗಳ ಮೂಲಕ ಭೇಟಿಯಾಗುವಂತಹ ಅನುಪಮವಾದ ಅವಕಾಶ ನಮಗೆ ಒದಗಿ ಬಂತು. ಭಾರತೀಯ ರಕ್ಷಣಾ ವ್ಯವಸ್ಥೆ ನಮ್ಮ ಹೆಮ್ಮೆ ಅಂತ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮಗೆ ಅನಿಸಿದ್ದಿದೆ. ಕಾರ್ಗಿಲ್ ಯುದ್ಧ ಆಗಿರಬಹುದು, ಚೀನಾದ ಗಡಿಭಾಗದಲ್ಲಿ ನಡೆದಂತಹ ಘರ್ಷಣೆಗಳಾಗಿರಬಹುದು, ಪಾಕಿಸ್ತಾನದ ಯುದ್ಧವಾಗಿರಬಹುದು, ಈ ಎಲ್ಲ ಯುದ್ಧಗಳನ್ನು ನಾವು ಕಣ್ಣಾರೆ ಕಂಡಂತೆ ಅನುಭವಿಸುವ ಅವಕಾಶ ಈ ಸಂದರ್ಶನಗಳ ಮೂಲಕ ನಮಗೆ ಸಿಕ್ಕಿದ್ದು ನಮ್ಮ ಬಹುದೊಡ್ಡ ಸುಯೋಗ ಅಂತಲೇ ಹೇಳಬಹುದು. ಆಕಾಶವಾಣಿಗೆ 90 ವರ್ಷ ತುಂಬಿದ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಸರಣಿಯನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರ ಪ್ರಸಾರ ಮಾಡಿದೆ. ಇದೇ ಹೊತ್ತಿಗೆ ಆಕಾಶವಾಣಿ ಬೆಂಗಳೂರು ಕೇಂದ್ರಕ್ಕೆ 70 ವರ್ಷಗಳು ಕೂಡ ಇದೇ ವರ್ಷ ತುಂಬಿದ್ದಾವೆ. ಹೀಗೆ ಭಾರತೀಯ ಸ್ವಾತಂತ್ರ್ಯ ಹಾಗೂ ಆಕಾಶವಾಣಿ ಇವೆರಡೂ ಕೂಡ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕಿದ್ದನ್ನೂ ಕೂಡ ನಾವು ಈ ಹೊತ್ತಿನಲ್ಲಿ ನೆನಪಿಸಿಕೊಳ್ಬಹುದು. ಭಾರತದ ಸ್ವಾತಂತ್ರ್ಯ ಪೂರ್ವದಲ್ಲಿ ಆಕಾಶವಾಣಿ ಅನುಪಮವಾದ ಸೇವೆಯನ್ನ ಸಲ್ಲಿಸ್ತಾ ಇದ್ದದ್ದು ಇವತ್ತಿಗೂ ಕೂಡ ಅದೇ ರೀತಿಯ ಸೇವೆಯನ್ನ ಸಾರ್ವಜನಿಕರಿಗೆ ಮಾಹಿತಿ ಹಾಗೂ ಮನರಂಜನೆ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ನೀಡ್ತಾ ಬಂದಿದೆ. ಈ ಸಂದರ್ಭದಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮೂಲಕ ಈ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವೀರಯೋಧರಿಗೂ ಮತ್ತೊಮ್ಮೆ ಎಲ್ಲ ಶ್ರೋತೃಗಳ ಪರವಾಗಿ ನಮನಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದೊಂದಿಗೆ ಈ ಸರಣಿಯನ್ನ ಮುಗಿಸೋಣ. ಮತ್ತೆ ಹೊಸ ವಿಚಾರಗಳೊಂದಿಗೆ ಹೊಸ ಸರಣಿಯೊಂದಿಗೆ ಮತ್ತೆ ಭೇಟಿಯಾಗೋಣ.

0: ಇಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರಗಳು.
1: ಆಕಾಶವಾಣಿ ಎಫ್ಎಂ ರೇನ್ಬೋ.
2: ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,00,000 ಅವಕಾಶಗಳು.
3: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ಪಾವಗಡದಲ್ಲಿ ನಕ್ಸಲ್ ಚಟುವಟಿಕೆ ಖಾತರಿಯಾದರೆ ನಿಗ್ರಹ ಪಡೆ ನಿಯೋಜನೆ, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆ, ಸ್ಮಾರಕಕ್ಕೆ ಗೌರವ ನಮನ ಸಲ್ಲಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಉದ್ಯೋಗ ನಿಧಿ ಯೋಜನೆಯಡಿ ಹಿಂದುಳಿದ 11 ಜಿಲ್ಲೆಗಳಲ್ಲಿ ಹೊಸ ಕೈಗಾರಿಕೆಗಳ ಸ್ಥಾಪನೆಗೆ ಸರ್ಕಾರ ನಿರ್ಧಾರ. ಗ್ರಾಮೀಣ ಪ್ರದೇಶಗಳಲ್ಲಿ 5-6 ಗಂಟೆಗಳ ವಿದ್ಯುತ್ ಕಡಿತ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಹಾಗೂ ಮತದಾರರ ಪಟ್ಟಿ ಪರಿಶೀಲನೆ, ಚುನಾವಣಾ ಆಯೋಗಕ್ಕೆ ಹೆಚ್ಚಿನ ಕಾಲಾವಕಾಶ ಕೋರಿದ ಎನ್ಆರ್ಐಗಳು. ತುಮಕೂರಿನ ಪಾವಗಡದಲ್ಲಿ ನಕ್ಸಲ್ ಚಟುವಟಿಕೆ ಖಾತರಿಯಾದರೆ ನಕ್ಸಲ್ ನಿಗ್ರಹ ಪಡೆ ನಿಯೋಜಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ.
1: ಇವತ್ತು ನಾನು ತುಮಕೂರಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ SP ಅವ್ರನ್ನೆಲ್ಲ ಕರೆದು ಚರ್ಚೆ ಮಾಡ್ತೀನಿ ಆತರ ಏನಿದೆ ಅಂತೇಳಿ. ಒಂದ್ ವೇಳೆ ಆ ರೀತಿ ಏನಾದ್ರು ಬೆಳವಣಿಗೆ ಇದ್ರೆ ವಿಲ್ ಪುಟ್ ಮೋರ್ ಫೋರ್ಸ್. ಮತ್ತೆ ನಾವು ಅದಕ್ಕೆ ಆಂಟಿ ನಕ್ಸಲ್ ಸ್ಕ್ವಾಡ್ ಇತ್ತಲ್ಲ ಕಾರ್ಕಳದಲ್ಲಿ, ಅದನ್ನ ನಾವು ಡಿಸ್ಮ್ಯಾಂಟಲ್ ಮಾಡಿಲ್ಲ. ಅರ್ಧ ನಾವು SAF ಅಂತ ಮಾಡಿದ್ವಿ, ಸ್ಪೆಷಲ್ ಆಕ್ಷನ್ ಫೋರ್ಸ್ ಅಂತ, ಇನ್ನರ್ಧ ಹಂಗೆ ಇಟ್ಟಿದ್ವಿ. ನಕ್ಸಲ್ ಇದು ಅವ್ರ ಹಂಗೆ ಟ್ರೈನಿಂಗ್ ಅಲ್ಲೇ ಇರ್ತಾರೆ ಅಂತ ಹೇಳಿ. ಸೊ ಅಂತದ್ದೇನಾದ್ರು ಇದ್ರೆ ವಿಲ್ ಮೂವ್ ದಟ್ ಫೋರ್ಸ್ ಟು ತುಮಕೂರು ಡಿಸ್ಟ್ರಿಕ್ಟ್.
0: ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಸತಿ ರಹಿತ ಮಾಜಿ ಯೋಧರಿಗೆ ನಿವೇಶನ ನೀಡಲಾಗುವುದು. ಮುಂದಿನ 2 ಹಂತಗಳಲ್ಲಿ ರಾಜ್ಯಾದ್ಯಂತ 5 ಲಕ್ಷ ನಿವೇಶನಗಳನ್ನು ಹಂಚಿಕೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯ ಅವರ ದೆಹಲಿ ಭೇಟಿ ಹಿಂದೆ ಯಾವುದೇ ಅಸಮಾಧಾನದ ಕಾರಣಗಳಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ಅವರು ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿರುವುದರಿಂದ ದೆಹಲಿ ಭೇಟಿ ಸಹಜ ಪ್ರಕ್ರಿಯೆಯಾಗಿದೆ ಎಂದು ತಿಳಿಸಿದ್ದಾರೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ಸಮ್ಮತಿ ಮೇರೆಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ ಎಂದು ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಇಂದು ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆ. ಬೆಂಗಳೂರಿನ ಮಲ್ಲೇಶ್ವರಂ ಅರಣ್ಯ ಭವನದಲ್ಲಿ ನಡೆದ ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಿನ ಅರಣ್ಯ ಮತ್ತು ವನ್ಯಜೀವಿ ಸಂಪತ್ತನ್ನು ರಕ್ಷಿಸಲು ಪ್ರಾಣತ್ಯಾಗ ಮಾಡಿದ ಅರಣ್ಯ ಇಲಾಖೆ ಸಿಬ್ಬಂದಿಯ ಹುತಾತ್ಮ ಸ್ಮಾರಕಕ್ಕೆ ಪುಷ್ಪಗುಚ್ಛವಿರಿಸಿ ನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ, ಪರಿಸರ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಅಂಜುಂ ಪರ್ವೇಜ್, ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮೀನಾಕ್ಷಿ ನೇಗಿ ಮತ್ತಿತರರು ಉಪಸ್ಥಿತರಿದ್ದರು. ಬಳ್ಳಾರಿಯ ಅರಣ್ಯ ಇಲಾಖೆ ಕಚೇರಿಯಲ್ಲಿ ಹುತಾತ್ಮರ ಸ್ಮಾರಕಕ್ಕೆ ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು, ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಸೇರಿದಂತೆ ಹಲವು ಅಧಿಕಾರಿಗಳು ಗೌರವಿಸಿದರು. ಪೊಲೀಸ್ ಇಲಾಖೆಯಿಂದ 3 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿ ಹುತಾತ್ಮರಿಗೆ ಗೌರವ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಸಿದ್ದಲಿಂಗ ಪ್ರಭು, ಅರಣ್ಯ ಯೋಧರಿಂದ ಪ್ರಕೃತಿಯ ಜೀವಸಂಕುಲಗಳಿಗೆ ಆಶ್ರಯ ದೊರೆಯುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹಾಗೂ ಹನೂರು ತಾಲೂಕಿನ ಗೋಪಿನಾಥಂನಲ್ಲಿ ರಾಷ್ಟೀಯ ಅರಣ್ಯ ಹುತಾತ್ಮ ದಿನ ಆಚರಿಸಲಾಯಿತು. ಚಾಮರಾಜನಗರದ ಮುಖ್ಯ ಅರಣ್ಯ ಕಚೇರಿ ಆವರಣದಲ್ಲಿ BRT ಹುಲಿ ಸಂರಕ್ಷಿತ ಪ್ರದೇಶದ ವತಿಯಿಂದ ನಡೆದ ಅರಣ್ಯ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸತ್ರ ಮತ್ತು ಪ್ರಧಾನ ನ್ಯಾಯಾಧೀಶರಾದ ಪ್ರಭಾವತಿ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಇರಿಸಿ ಗೌರವ ಸಲ್ಲಿಸಿದರು. ಕಾವೇರಿ ವನ್ಯಜೀವಿಧಾಮ ವ್ಯಾಪ್ತಿಯ ಹನೂರು ತಾಲೂಕಿನ ಗೋಪಿನಾಥಂನಲ್ಲಿ ಪಿ ಶ್ರೀನಿವಾಸನ್ ಸ್ಮಾರಕ ಸ್ಥಳದಲ್ಲಿ ಗೌರವ ನಮನ ಸಲ್ಲಿಸಲಾಯಿತು. ರಾಜ್ಯದ ಹಿಂದುಳಿದ ಜಿಲ್ಲೆಗಳಲ್ಲಿ ಕೈಗಾರಿಕಾ ಹೂಡಿಕೆ ಮತ್ತು ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸುವ ಮಹತ್ವಾಕಾಂಕ್ಷೆಯ ಉದ್ಯೋಗ ನಿಧಿ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಯೋಜನೆಯಡಿ ಅರ್ಹ ಅತಿ ಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಕೈಗಾರಿಕಾ ಸಂಸ್ಥೆಗಳು ಹೆಚ್ಚುವರಿಯಾಗಿ ಉದ್ಯೋಗಿಗಳನ್ನು ನೇಮಕ ಮಾಡಿಕೊಂಡಲ್ಲಿ ಪ್ರತಿ ಹೆಚ್ಚುವರಿ ಉದ್ಯೋಗಿಗೆ ತಿಂಗಳಿಗೆ 2,500 ರೂಪಾಯಿಯಂತೆ ಗರಿಷ್ಠ 24 ತಿಂಗಳವರೆಗೆ ಸರ್ಕಾರ ಪ್ರೋತ್ಸಾಹಧನ ನೀಡಲಿದೆ. ಈ ಯೋಜನೆಗಾಗಿ ವಾರ್ಷಿಕ 305 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಲಾಗುತ್ತಿದೆ. ಹೊಸ ನೇಮಕಾತಿ ಹಾಗೂ ಉದ್ಯೋಗಿಗಳಿಗೆ ಪಾವತಿಸಲಾಗುವ ವೇತನವನ್ನು ಪರಿಶೀಲಿಸಿದ ನಂತರವೇ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಇದರಿಂದ ಯೋಜನೆಯ ಅನುಷ್ಠಾನದಲ್ಲಿ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವವನ್ನು ಖಾತ್ರಿಪಡಿಸಲಾಗುತ್ತದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ ಮತ್ತು ಬಾಗಲಕೋಟೆ ಸೇರಿದಂತೆ ಅಭಿವೃದ್ಧಿಯಲ್ಲಿ ಹಿಂದುಳಿದ 11 ಜಿಲ್ಲೆಗಳಲ್ಲಿ ಹೊಸ ಕೈಗಾರಿಕೆಗಳ ಸ್ಥಾಪನೆ ಹಾಗೂ ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಉದ್ಯಮಗಳ ವಿಸ್ತರಣೆಗೆ ಈ ಯೋಜನೆ ಉತ್ತೇಜನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಸರ್ಕಾರ 100 ದಿನಗಳಲ್ಲಿ ಬೆಳಕಿನ ರಾಜ್ಯವನ್ನು ಕತ್ತಲೆಯ ರಾಜ್ಯವನ್ನಾಗಿ ಪರಿವರ್ತಿಸಿರುವುದೇ ಸಾಧನೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ವ್ಯಂಗ್ಯವಾಡಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಮಳೆಯ ಕೊರತೆ ನೆಪವೊಡ್ಡಿ ಸರ್ಕಾರ ಪ್ರತಿದಿನ 2-3 ಗಂಟೆಗಳ ಕಾಲ ಘೋಷಿತವಲ್ಲದ ಲೋಡ್ ಶೆಡ್ಡಿಂಗ್ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ 5-6 ಗಂಟೆಗಳ ಕಾಲ ವಿದ್ಯುತ್ ಕಡಿತವಾಗುತ್ತಿದೆ ಎಂದು ದೂರಿದ್ದಾರೆ. ರಾಜ್ಯದಲ್ಲಿ ಲಭ್ಯವಿರುವ ವಿದ್ಯುತ್ ಘಟಕಗಳಿಂದ ಪೂರ್ಣ ಪ್ರಮಾಣದ ವಿದ್ಯುತ್ ಉತ್ಪಾದಿಸಲು ಬದಲು ಕಮಿಷನ್ಗಾಗಿ ಇತರ ರಾಜ್ಯಗಳಿಂದ ಹೆಚ್ಚಿನ ದರದಲ್ಲಿ ವಿದ್ಯುತ್ ಖರೀದಿಸಲು ವೇದಿಕೆ ಸಿದ್ಧಪಡಿಸುತ್ತಿದ್ದೀರಾ ಎಂದು ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ. ಎನ್ಆರ್ಐಗಳಿಗೆ ಮತದಾರರ ಪಟ್ಟಿ ಪರಿಶೀಲನೆ ಪೂರ್ಣಗೊಳಿಸಲು ಹಾಗೂ ಅಗತ್ಯ ದಾಖಲೆಗಳನ್ನು ಸಲ್ಲಿಸಲು 1 ವರ್ಷ ಕಾಲಾವಕಾಶ ನೀಡುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ವಿದೇಶದಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದ ಸದಸ್ಯ ಮೊಹಮ್ಮದ್ ಮಿರಾನ್ ಸಾಹೇಬ್ ಮನವಿ ಮಾಡಿದ್ದಾರೆ. 1974 ದುಬೈನಲ್ಲಿ ನೆಲೆಸಿರುವ ಮಿರಾನ್ ಮುಖ್ಯ ಚುನಾವಣಾಧಿಕಾರಿಗೆ ಸಲ್ಲಿಸಿದ ಮನವಿಯಲ್ಲಿ ಉಡುಪಿ ಮತ್ತು ಕಾರವಾರ ಜಿಲ್ಲೆಗಳಲ್ಲಿ ಅನೇಕ ಯುವ ಎನ್ಆರ್ಐಗಳು ತಮ್ಮ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಿದ ಹಾಗೂ ಆಕ್ಷೇಪಣೆಗೆ ಒಳಪಡಿಸಿದ ಬಳಿಕ ಮಾರ್ಗದರ್ಶನ ಕೋರಿ ತಮ್ಮನ್ನು ಸಂಪರ್ಕಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಇಂದು ಶಿವಮೊಗ್ಗ ಜಿಲ್ಲೆಯ ಮೆಗ್ಗಾನ್ ಆಸ್ಪತ್ರೆ ಆವರಣದಲ್ಲಿರುವ ನೂತನ ಹೃದ್ರೋಗ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯ ಕಾರ್ಯವೈಖರಿ ಹಾಗೂ ವೈದ್ಯಕೀಯ ಸೌಕರ್ಯಗಳನ್ನು ಪರಿಶೀಲಿಸಿದರು. ಈ ವೇಳೆ ರೋಗಿಗಳಿಗೆ ತುರ್ತು ಚಿಕಿತ್ಸೆ ಒದಗಿಸಲು ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ಹೃದ್ರೋಗ ವಿಭಾಗದ ಮುಖ್ಯಸ್ಥರಿಗೆ ಸೂಚನೆ ನೀಡಿದ್ದಾರೆ. ಇನ್ನೊಂದೆಡೆ ಈಸೂರಿಗೆ ತೆರಳುವ ಸಂದರ್ಭದಲ್ಲಿ ಆಯನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗಕ್ಕೆ ಭೇಟಿ ನೀಡಿ ಶೈಕ್ಷಣಿಕ ಚಟುವಟಿಕೆ ಹಾಗೂ ಸೌಲಭ್ಯಗಳನ್ನು ಪರಿಶೀಲಿಸಿದರು. ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಅವರು, ಶೂ ಮತ್ತು ಸಾಕ್ಸ್ಗಳ ಗುಣಮಟ್ಟ ಪರಿಶೀಲಿಸಿದರು. ಈ ವೇಳೆ ವಿದ್ಯಾರ್ಥಿಗಳು ಶಾಲೆಗಳ ಶೌಚಾಲಯ ವ್ಯವಸ್ಥೆ ಸರಿಪಡಿಸುವಂತೆ ಸಚಿವರಲ್ಲಿ ಮನವಿ ಮಾಡಿದರು. ಶಾಲೆಯ ಮೇಲ್ಛಾವಣಿ ದುರಸ್ತಿ ಕಾರ್ಯ ವೀಕ್ಷಿಸಿ ಶೀಘ್ರವೇ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕೋಲಾರ ಜಿಲ್ಲೆಯಲ್ಲಿ ಎದುರಾಗಿರುವ ತೀವ್ರ ಬರಗಾಲ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳನ್ನು ನಿರ್ದಾಕ್ಷಿಣ್ಯವಾಗಿ ಅಮಾನತು ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಶೇಕಡ 49% ಮಳೆ ಕೊರತೆಯಾಗಿದ್ದು 39,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ತೀವ್ರ ಮೇವಿನ ಕೊರತೆ ನೀಗಿಸಲು 45,000 ಮೇವಿನ ಮಿನಿ ಕಿಟ್ಗಳಿಗೆ ಬೇಡಿಕೆ ಇಡಲಾಗಿತ್ತು. ಸರ್ಕಾರ ಬಿಡುಗಡೆ ಮಾಡಿರುವ 25 ಕೋಟಿ ರೂಪಾಯಿ ಅನುದಾನದಡಿ ಜಿಲ್ಲೆಗೆ ಮಂಜೂರಾಗಿರುವ 12,600 ಕಿಟ್ಗಳನ್ನು ತಕ್ಷಣವೇ ವಿತರಿಸಲು ಆದೇಶಿಸಿದ್ದಾರೆ. ಕುಡಿಯುವ ನೀರು ಹಾಗೂ ಜಾನುವಾರುಗಳಿಗೆ ಮೇವು ಒದಗಿಸಲು ಸರ್ಕಾರದಿಂದ ಅನುದಾನವಿದ್ದರೂ ಟಾಸ್ಕ್ ಫೋರ್ಸ್ ಅನುಮೋದನೆ ನೆಪದಲ್ಲಿ ತಿಂಗಳುಗಟ್ಟಲೆ ಕಾಮಗಾರಿ ವಿಳಂಬ ಮಾಡುತ್ತಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗ್ರಾಮ, ತಾಲ್ಲೂಕು ಮತ್ತು ಜಿಲ್ಲಾ ಪಂಚಾಯಿತಿಗಳ ಲಭ್ಯವಿರುವ ಅನುದಾನದಲ್ಲಿ 50% ಹಣವನ್ನು ಕಡ್ಡಾಯ

0: ಕುಡಿಯುವ ನೀರಿಗಾಗಿ ಮಾತ್ರ ಮೀಸಲಿಡಲು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾವಗಡದಲ್ಲಿ ನಕ್ಸಲ್ ಚಟುವಟಿಕೆ ಖಾತರಿಯಾದರೆ ನಿಗ್ರಹ ಪಡೆ ನಿಯೋಜನೆ, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆ, ಸ್ಮಾರಕಕ್ಕೆ ಗೌರವ ನಮನ ಸಲ್ಲಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಉದ್ಯೋಗ ನಿಧಿ ಯೋಜನೆಯಡಿ ಹಿಂದುಳಿದ 11 ಜಿಲ್ಲೆಗಳಲ್ಲಿ ಹೊಸ ಕೈಗಾರಿಕೆಗಳ ಸ್ಥಾಪನೆಗೆ ಸರ್ಕಾರ ನಿರ್ಧಾರ. ಗ್ರಾಮೀಣ ಪ್ರದೇಶಗಳಲ್ಲಿ 5-6 ಗಂಟೆಗಳ ವಿದ್ಯುತ್ ಕಡಿತ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಹಾಗೂ ಮತದಾರರ ಪಟ್ಟಿ ಪರಿಶೀಲನೆ, ಚುನಾವಣಾ ಆಯೋಗಕ್ಕೆ ಹೆಚ್ಚಿನ ಕಾಲಾವಕಾಶ ಕೋರಿದ ಎನ್ಆರ್ಐಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,00,000 ಅವಕಾಶಗಳು.
2: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
3: ಇವತ್ತು 2:43 ಹೊತ್ತಿನಲ್ಲಿ ಎವರ್ ಗ್ರೀನ್ ಕನ್ನಡ ಹಾಡುಗಳನ್ನ ಕೇಳುವಂತ ಈ ಸಮಯದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೇನೆ, ನಿಮ್ಮ ಆರ್ಜಿ ರಮ್ಯಾ. ಮೊದಲ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಸಂಭ್ರಮ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ ಗೀತೆಗಿದೆ, ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಹಾಡಿಗಿದೆ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

ಎವರ್ ಗ್ರೀನ್ ಕನ್ನಡ ಹಾಡುಗಳನ್ನ ಆಲಿಸ್ತಾ ಇದ್ರಿ. ಇನ್ನೆರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಪ್ರಸಾರವಾಗುತ್ತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM Rainbow 101.3 ಕನ್ನಡ ಕಾಮನ ಬಿಲ್ಲು.

0: ಕರಗಲಿ ಎದೆಯೊಳಗಿನ ಕ್ಲೇಶ, ಗಣಪ ತರಲಿದ್ದಾನೆ ಭಕ್ತಿಯ ಸಂದೇಶ. ಕಡುಬು ಮೋದಕದ ಸಿಹಿ, ದೂರವಾಗಲಿದೆ ಮನಸ್ಸಿನ ಕಹಿ.
1: ನಗುವ ನಮ್ಮ ಜಮನ
2: ಓ ಗಣೇಶ,
1: ನಗಿಸೋ ನಮ್ಮ ಜನನ
2: ಓ ಗಣೇಶ,
1: ಕಾಪಾಡು ಕಾಪಾಡು.
0: ಮನೆ ಮನೆಗಳಲ್ಲಿ ಭಕ್ತಿಯ ಕಳೆ, ಅಡೆತಡೆಗಳೆಲ್ಲವೂ ದೂರವಾಗಲಿದೆ ಇನ್ಮೇಲೆ.
1: ಗಣಪತಿ ಬಪ್ಪ ಮೋರಿಯ, ಅರಸೋ ನಮ್ಮ
0: ಸುಖ ಸಮೃದ್ಧಿ ನೀಡಲಿದ್ದಾನೆ ವಿಘ್ನ ನಿವಾರಕ. ಎಲ್ಲರೂ ಒಟ್ಟಾಗಿ ಹೇಳೋಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು, ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಘೋಷಣೆ, ಉದ್ಯೋಗ ನಿಧಿ ಯೋಜನೆಯ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ, 2028 ಹೊತ್ತಿಗೆ ನಶೆಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ, ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ, ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ, ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ. ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ ಟೀಂ ಕರ್ನಾಟಕದ ಸಂಕಲ್ಪ. ಶತಕದ ಪಥ ಪ್ರಗತಿಯ ರಥ. ಇದು ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.

ನಮ್ಮ ಹಿಗ್ಗಿದ ಎಫ್ ಎಂ ರೇನ್ಬೋ ಇದು ಟ್ಯೂನ್ ಮಾಡಿದ್ದೀರಾ 101.3 ಕನ್ನಡ ಕಾಮನ ಬಿಲ್ಲು. 3:42:46 ಹೊತ್ತಿನಲ್ಲಿ ಹೊಂಬೆಸಿಲು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಪ್ರಶ್ನೆಗಳನ್ನ ಕೇಳುವಂತ ಹೊತ್ತು ಉತ್ತರ ಕೊಡೋದಕ್ಕೆ ನೀವು ರೆಡಿಯಾಗಿ ಕಾಯ್ತಾ ಇರ್ತೀರಾ, ಇನ್ನ ತಡ ಮಾಡೋ ಮಾತೇ ಇಲ್ಲ. ಮೊದಲ ಪ್ರಶ್ನೆ ಹೀಗಿದೆ, ರಿಷಿ ಕಪೂರ್ ನೀತು ಸಿಂಗ್, ರಿಷಿ ಕಪೂರ್ ಮತ್ತು ನೀತು ಸಿಂಗ್ ಮೊದಲ ಬಾರಿಗೆ ಒಟ್ಟಿಗೆ ನಟಿಸಿದ್ದು ಯಾವ ಚಿತ್ರದಲ್ಲಿ? ರಿಷಿ ಕಪೂರ್ ಹಾಗೆ ನೀತು ಸಿಂಗ್ ಅವರು ಮೊದಲ ಬಾರಿಗೆ ಒಟ್ಟಿಗೆ ಅಭಿನಯಿಸಿದ್ದು ಯಾವ ಚಿತ್ರದಲ್ಲಿ? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಪ್ರಶ್ನೆ ಕೇಳಿಯಾಗಿತ್ತು, ರಿಷಿ ಕಪೂರ್ ಹಾಗೆ ನೀತು ಸಿಂಗ್ ಮೊದಲ ಬಾರಿಗೆ ಒಟ್ಟಿಗೆ ನಟಿಸಿದ್ದು ಯಾವ ಚಿತ್ರದಲ್ಲಿ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ನಿಮ್ಮ ಉತ್ತರ ಸರಿಯಾಗಿದೆ. ಹಾಗೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಜೊತೆಗೆ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಕಣದಾಳು ಹೊಸ ಬಡಾವಣೆಯಿಂದ ಹೆಚ್ ಆರ್ ರುದ್ರಸ್ವಾಮಿ ಅವರ ಉತ್ತರ ಹಾಗೆ ಸರಿ ಉತ್ತರವನ್ನ ಕಳಿಸಿಕೊಟ್ಟಿರೋದು ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ರಾಧಾಕೃಷ್ಣ ಚಲ್ಹಳ್ಳಿಯಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ ಸರಿಯಾದ ಉತ್ತರ ಕಳಿಸಿದ್ದಾರೆ, ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ, ಚಂದ್ರಪ್ಪ ಉತ್ತರಹಳ್ಳಿಯಿಂದ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಸರಿ ಉತ್ತರ ಕೊಟ್ಟಿದ್ದಾರೆ ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ, ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಮುನಿರಾಬಾದ್ನಿಂದ ಡೇವಿಡ್ ನೊಬೆಲ್ ಅವರ ಉತ್ತರ ಕೂಡ ಸರಿ. ರಾಜ್ಕುಮಾರ್ ಕಾತರಕಿ ಕೆಎಚ್ಪಿ ಕಾಲೋನಿ ಹರಿಹರದಿಂದ ಇನ್ನು ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ರು. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ಜಹರಿಲ್ಲಾ ಇನ್ಸಾನ್ ಚಿತ್ರ, ಕನ್ನಡದ ನಾಗರಾವು ಚಿತ್ರದ ರಿಮೇಕ್ ಜಹರಿಲ್ಲಾ ಇನ್ಸಾನ್, 1974 ತೆರೆ ಕಂಡಂತ ಚಿತ್ರ. ರಿಷಿ ಕಪೂರ್ ಹಾಗೆ ನೀತು ಸಿಂಗ್ ಮೊದಲ ಬಾರಿಗೆ ಒಟ್ಟಾಗಿ ತೆರೆ ಮೇಲೆ ಕಾಣಿಸಿಕೊಂಡಿದ್ದು ಇದೇ ಚಿತ್ರದಲ್ಲಿ. ಜಹರಿಲ್ಲಾ ಇನ್ಸಾನ್ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ, ಸರಿ ಉತ್ತರ ಬರಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಆಫ್ಘಾನಿಸ್ತಾನದ ಸುಂದರ ತಾಣಗಳಲ್ಲಿ ಚಿತ್ರೀಕರಿಸಲಾದಂಥ ಮೊದಲ ಭಾರತೀಯ ಸಿನಿಮಾ ಯಾವುದು? ಆಫ್ಘಾನಿಸ್ತಾನದ ಸುಂದರ ತಾಣಗಳಲ್ಲಿ ಚಿತ್ರೀಕರಿಸಲಾದಂಥ ಮೊದಲ ಭಾರತೀಯ ಸಿನಿಮಾ ಯಾವುದು? ಸರಿಯಾದ ಉತ್ತರ ಗೊತ್ತಾ ಇದೆಯಲ್ಲ, ನಮ್ಮ ವಾಟ್ಸಪ್ ಸಂಖ್ಯೆಗೆ ರವಾನಿಸಿ ನಿಮ್ಮ ಮುದ್ದಾದ

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,00,000 ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಪ್ರಶ್ನೆ ಕೇಳಿಯಾಗಿತ್ತು, ಅಫ್ಘಾನಿಸ್ತಾನದ ಸುಂದರ ತಾಣಗಳಲ್ಲಿ ಚಿತ್ರೀಕರಿಸಲಾದಂಥ ಮೊದಲ ಭಾರತೀಯ ಸಿನಿಮಾ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟು

ಕೊಟ್ಟಿದ್ದಾರೆ ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಹಾಗೆ ಸರಿ ಉತ್ತರವನ್ನ ಕೊಟ್ಟಿದ್ದಾರೆ ನೇತ್ರ ಕೆಂಗೇರಿಯಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಜೊತೆಗೆ ನಮ್ಮ ಉತ್ತರ ಕೂಡ ಸರಿಯಲ್ವೇ ಅಂತ ಹೇಳಿ ಈ ಸಂದೇಶವನ್ನ ಕಳಿಸಿ ಕೊಟ್ಟಿರೋದು. ಎಸ್, ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ ಸುಮಿತ್ರ ಅವರು ಸಂಡೂರಿನಿಂದ. ಚಂದ್ರಶೇಖರ ಕುಮಾರ ಪಾರ್ಕ್ ನಿಂದ, ಆಫ್ರಿಕಾದಲ್ಲಿ ಶೀಲಾ ಇರಬಹುದಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ನಾನು ಅಫ್ಘಾನಿಸ್ತಾನದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಗೆ ಸರಿ ಉತ್ತರ ಕೊಟ್ಟಿರೋದು ಮತ್ತಾರು ಅಂತ ನೋಡೋದಾದ್ರೆ ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಬಿಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ, ಜೊತೆಗೆ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಎಸ್, ವಿಲ್ಫ್ರೆಡ್ ಬೈರತಿ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಉಸ್ಮಾನ್ ಸುಳಿಯಾಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ, ಹಾಗೆ ಹ್ಯಾಬಿಲ್ ರಾಘವೇಂದ್ರ ಭದ್ರಾವತಿಯಿಂದ ಸರಿಯಾದ ಉತ್ತರ, ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಭೋಜರಾಜ್ ಕಾಮನಹಳ್ಳಿ ಪಂಜಾಬಿನಿಂದ ಸರಿಯಾದ ಉತ್ತರ, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ ಸರಿ ಉತ್ತರವನ್ನ ಕಳಿಸಿದರೆ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಮೇರಿ ಜೋನ್ಸ್ ಕೊಡತಿ ಗೇಟ್ನಿಂದ, ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿರೋದು ಮತ್ತಾರು ಅಂದ್ರೆ ಎಸ್, ನಮ್ಮ ಉತ್ತರ ಕೂಡ ಸರಿ ಇದೆ ಅಂತ ನಂಬರ್ ಎಂಡಿಂಗ್ ವಿತ್ 8458 ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಶಿವಕುಮಾರ್ ಸಿಂಗಟಗೆರೆಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಎಸ್ ಎಂ ಶೋಭಾ ಹಾಸನ್ನಿಂದ ನಿಮ್ಮ ಉತ್ತರ ಸರಿ. ಸುಭಾನ್ ಕೋರಿ ಹಂಪಸಾಗರದಿಂದ, ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ, ಇನ್ನೂ ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ನೀವು ಓದೋದಿಲ್ವೇ ನಮ್ಮ ಹೆಸರು ಅಂತ ಎ ಹರಿಹರನ್ ವಿಜ್ಞಾನ ನಗರದಿಂದ ಸರಿ ಉತ್ತರ ಕಳಿಸಿ ಕೇಳ್ತಾ ಇದ್ದಾರೆ. ನಾನು ಓದಿದ್ದೀನಿ ನಿಮ್ಮ ಹೆಸರು. ಸರಿ ಉತ್ತರ ಏನಾಗಿತ್ತು? ಅಫ್ಘಾನಿಸ್ತಾನದ ಸುಂದರ ತಾಣಗಳಲ್ಲಿ ಚಿತ್ರೀಕರಿಸಲಾದಂಥ ಮೊದಲ ಭಾರತೀಯ ಅಥವಾ ಬಾಲಿವುಡ್ ಸಿನಿಮಾ ಧರ್ಮಾತ್ಮ ಚಿತ್ರ. 1975 ತೆರೆ ಕಂಡಂತ ಧರ್ಮಾತ್ಮ ಚಿತ್ರ ಅಫ್ಘಾನಿಸ್ತಾನದ ಸುಂದರ ತಾಣಗಳಲ್ಲಿ ಚಿತ್ರೀಕರಣಗೊಂಡಿದೆ. ಒಂದ್ಸಲ ಸಿನಿಮಾ ನೋಡಿ, ಆ ಪ್ಲೇಸ್ನೆಲ್ಲ ನೋಡಿದಾಗ ಆಗತ್ತೆ. ಓಕೆ, ಧರ್ಮಾತ್ಮ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಕನ್ನಡದಲ್ಲಿ ಆಂಥಾಲಜಿ ಮಾದರಿಯ ಸಿನಿಮಾಗಳಿಗೆ ಬಲವಾದ ಅಡಿಪಾಯ ಹಾಕಿದಂತ ಚಲನಚಿತ್ರ ಯಾವುದು? ಕನ್ನಡದಲ್ಲಿ ಆಂಥಾಲಜಿ ಮಾದರಿಯ ಸಿನಿಮಾಗಳಿಗೆ ಬಲವಾದ ಅಡಿಪಾಯ ಹಾಕಿದಂತ ಕನ್ನಡದ ಚಿತ್ರ ಯಾವುದು? ಸರಿಯಾದ ಉತ್ತರ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ ಬಂದು ತಲುಪಲಿ.

ಕನ್ನಡದಲ್ಲಿ ಆಂಥಾಲಜಿ ಮಾದರಿಯ ಸಿನಿಮಾಗಳಿಗೆ ಬಲವಾದ ಅಡಿಪಾಯ ಹಾಕಿದಂತ ಚಿತ್ರ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ ಜಯಶ್ರೀ. ಸುನಿಲ್ ರಾಜಾಜಿ ನಗರದಿಂದ ಜಗದಾಂಬಿಕಾ ಹಂಸವೇಣಿ ಅವರ ಉತ್ತರ ಕೂಡ ಸರಿಯಾಗಿದೆ. ಹಾಗೆಯೇ ಸರಿ ಉತ್ತರ ಕೊಟ್ಟಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ ಎಸ್ ನಮ್ಮ ಉತ್ತರ ಕೂಡ ಸರಿಯಲ್ವೇ ಅಂತ ಹೇಳಿ ಪ್ರಸನ್ನ ಕುಮಾರ್ ಅವರು ಕೇಳ್ತಾ ಇದ್ದಾರೆ. ಹೌದು. ಹಾಗೆ ಅನಿಲ ಭೀಷಣ್ ಅವರ್ ಶಮ್ನೇವಾಡಿಯಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ನಗುವ ಹೂವು ಇರಬಹುದಾ ಅಂತ ಕೇಳ್ತಾ ಇದ್ದೀರಾ. ಸರಿ ಉತ್ತರ ಅಲ್ಲ. ಬಿವಿ ಭೂಮಿಕಾ ಬಸವರಾಜ್ ಕೆಂಗೇರಿ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಹಾಗೆ ಸರಿಯಾದ ಉತ್ತರ ಕೊಟ್ಟಿರೋದು ಮತ್ಯಾರು ಅಂತ ಹೇಳಿದ್ರೆ ಲತಾ ವಿನಯ್ ಚಿತ್ರದುರ್ಗದಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಮೊಹಮ್ಮದ್ ಉಮರ್ ರಾಯಚೂರಿನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಿ. ಹಾಗೆ ನಂಬರ್ ಎಂಡಿಂಗ್ ವಿತ್ 9761 ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ವಿಜಯ ದಾವಣಗೆರೆಯಿಂದ ಸರಿ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ವಸುಧಾ ನಾಗರಾಜ್ ಚೆನ್ನೈ ತೀರ್ಥಹಳ್ಳಿಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಕಿಟ್ಟು ಪುಟ್ಟು ಇರಬಹುದಾ ಅಂತ ಕೇಳ್ತಾ ಇದ್ದೀರಾ. ಆಹಾ. ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ರೆ ಮಂಜುನಾಥ್ ಲಗ್ಗೆರೆಯಿಂದ ನಮ್ಮ ಉತ್ತರ ಕೂಡ ಸರಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸರಿ ಉತ್ತರ ಕೊಟ್ಟಿರೋದು ನಂಬರ್ ಎಂಡಿಂಗ್ ವಿತ್ 8458 ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ನಾನು ಮೆಸೇಜ್ ಮಾಡಿದ್ದೀನಿ ನಮ್ಮ ಉತ್ತರ ಸರಿ ಇರಬಹುದಾ ಅಂತ ಕೇಳ್ತಾ ಇದ್ದಾರೆ. ಯಶೋಧ ಮಹಾರಾಷ್ಟ್ರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಖಂಡಿತ ನಿಮ್ಮ ಉತ್ತರ ಸರಿಯಾಗಿದೆ. ಎಸ್, ಹಾಗಿದ್ರೆ ಸರಿ ಉತ್ತರ ಏನಾಗಿತ್ತು ಅಂತ ಹೇಳಿ ನೋಡೋದಾದ್ರೆ ಕಥಾ ಸಂಗಮ ಚಿತ್ರ, ಪುಟ್ಟಣ ಕಣಗಾಲ್ ಅವರು ನಿರ್ದೇಶನ ಮಾಡಿದಂತ ಕಥಾ ಸಂಗಮ ಚಿತ್ರ. 1976 ತೆರೆ ಕಂಡಂತ ಈ ಕಥಾ ಸಂಗಮ ಚಿತ್ರ ಕನ್ನಡದಲ್ಲಿ ಆಂಥೋಲಜಿ ಮಾದರಿಯ ಸಿನಿಮಾಗಳಿಗೆ ಬಲಪಾದ ಅಡಿಪಾಯವನ್ನ ಹಾಕಿಕೊಡತ್ತೆ. ಸೊ ಕಥಾ ಸಂಗಮ ಸರಿಯಾದ ಉತ್ತರ ಆಗಿತ್ತು. ಇದಾಗಿತ್ತು ಇವತ್ತಿನ ಹೊಂ ಬಿಸಿಲು ಕಾರ್ಯಕ್ರಮ. ಮಾಹಿತಿ ಜೊತೆಗೆ ಮನರಂಜನೆ ಕೂಡ ನಿಮ್ಮದಾಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ 4 ಗಂಟೆಗೆ ಇವತ್ತು ಶುಕ್ರವಾರ ವಿಸ್ಮಯ ಜಗತ್ತು, ಒಂದು ವಿಸ್ಮಯಕಾರಿ ಊರಿಗೆ ನನ್ನ ನಿಮ್ಮ ಪಯಣ ಇರುತ್ತೆ. ನನ್ನ ಜೊತೆ ಯಾರೆಲ್ಲ ಪ್ರವಾಸಕ್ಕೆ ಬರೋದಕ್ಕೆ ಸಿದ್ಧರಿದ್ದೀರಿ, ನಿಮ್ಮ ಸಂದೇಶ ಹರಿದು ಬರಲಿ ನನ್ನ ಕಡೆಗೆ. ಗೊತ್ತೇ ಇದೆಯಲ್ಲ ನಮ್ಮ ವಾಟ್ಸಪ್ ಸಂಖ್ಯೆ 9480901013 ನಮ್ಮ ನಂಬರ್. ಎಸ್, ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM ರೈನ್ಬೋ. ನಾನು ನಿಮ್ಮ ಆರ್ಜಿ ರಮ್ಯಾ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

0: ಸಾರ್ವಜನಿಕರಿಗಾಗಿ
1: ಸೇವಾ ನಿರತರು
0: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ RP ರವಿಶಂಕರ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಗುಡ್ ಈವ್ನಿಂಗ್, ಶುಭ ಸಂಜೆ. 4:02 ಹೊತ್ತಿನಲ್ಲಿ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೇನೆ, ನಿಮ್ಮ ಆರ್ಜೆ ರಮ್ಯಾ. ಈಗಾಗಲೇ ಹೇಳಿದ್ದೆ, ನನ್ನ ಜೊತೆ ಪ್ರವಾಸಕ್ಕೆ ಹೊರಡೋಕ್ಕೆ ಯಾರೆಲ್ಲ ಸಿದ್ಧರಾಗ್ತೀರಿ, ಸಂದೇಶ ಕಳಿಸಿ, ಬೇಗ ನಿಮ್ಮ ಸಂದೇಶಗಳು ನಮ್ಮ ಕಡೆ ಹರಿದು ಬರಲಿ ಅಂತ ಹೇಳಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಾಯಿದೆಯಲ್ಲ, 9480901013 ನಮ್ಮ ನಂಬರ್. ಹೌದು, ನನಗೆ ಲೆಕ್ಕ ಬೇಕಲ್ವಾ ನಾನು ಎಷ್ಟು ಜನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಹಾಗಾಗಿ ಬೇಗ ಬೇಗ ಬೇಗ ನಾವು ಬರ್ತೀವಿ, ಐ ಆಮ್ ರೆಡಿ ಅನ್ನೋ ಸಂದೇಶ ನಿಮ್ಮ ಕಡೆಯಿಂದ ನಮಗೆ ಬರಲಿ.

ಬಕ್ಕು ಚಿಕ್ಕ ಬಕ್ಕು ಚಿಕ್ಕ ಬಕ್ಕು ಕೇಳ್ತಾ ಇದ್ರೆ ಟ್ರೈನಲ್ಲಿ ನಮ್ಮ ಪ್ರವಾಸ ಹೋದ್ರೆ ಹೇಗಿರುತ್ತೆ ಅಂತ ನಾನಂತೂ ಕಲ್ಪಿಸ್ಕೊಳ್ತಾ ಇದ್ದೆ ಇಡೀ ಹಾಡಿನ ಸಮಯದಲ್ಲಿ. ಸದ್ಯಕ್ಕೆ ನನ್ನ ಜೊತೆ ಬರೋದಕ್ಕೆ ಎಷ್ಟೊಂದು ಜನ ರೆಡಿ ಆಗಿಬಿಟ್ಟಿದ್ದಾರೆ, ನನಗಂತೂ ಲೆಕ್ಕ ಸಿಕ್ಬಿಟ್ಟಿದೆ. ಎಸ್, ನಾವು ಕೂಡ ಬರೋದಕ್ಕೆ ರೆಡಿ ಅಂತ ಹೇಳಿ ಪ್ರವಾಸಕ್ಕೆ ಅಂತ ಹೋಗ್ತೀವಿ ಅಂದಮೇಲೆ ಏನೇನೆಲ್ಲ ಬೇಕು ಅಂತ ಸಿದ್ಧ ಮಾಡಿಕೊಂಡು ಸಂದೇಶವನ್ನು ಕಳ್ಸಿಕೊಟ್ಬಿಟ್ಟಿದ್ದಾರೆ. ಬಿ ಕೆ ಶಿವಕುಮಾರ್, ಖರ್ಚಿಲ್ಲದೆ ನೋಡ್ಕೊಂಡು ಬರೋದಂದ್ರೆ ನಾವು ಬಿಡ್ತೀವಾ? ನಾವು ರೆಡಿ ಅಂತ ಹೇಳ್ತಿದ್ದಾರೆ. ಅಬ್ಬಬ್ಬ, ಎಂಥ ಜಾಣರು ನೋಡಿ. ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ ಹೇಳ್ತಿದ್ದಾರೆ, ಪ್ರವಾಸಕ್ಕೆ ರೆಡಿ, ಕುರುಕಲ್ ತಿಂಡಿ ವ್ಯವಸ್ಥೆ ಮಾಡಿ, ನಾವು ನೀರು ತರ್ತೀವಿ. ಆಹಾ, ತುಂಬ ಬುದ್ಧಿವಂತರು ನೀವು. ಹೊಲದಲ್ಲಿ ಮೆಕ್ಕೆಜೋಳದ ಕಟಾವು ಮಾಡ್ತಾ ಇದ್ದೀವಿ, ಈಗ ಮಾಡ್ತಾ ಹಂಗೆ ಪ್ರವಾಸಕ್ಕೆ ಬರಕ್ಕೆ ರೆಡಿನೂ ಆಗ್ಬಿಟ್ಟಿದ್ದೀವಿ ಅಂತ ಹೇಳಿ ಬಿಳೆಬಾವಿಯಿಂದ ಮಂಜುನಾಥ್ ಇಂದ್ರಗಿ ಅವರು ಹೇಳ್ತಾ ಇದ್ದಾರೆ. ಬಂದ್ವಿ ಬಂದ್ವಿ ಬಂದ್ವಿ, ಇನ್ನೇನು ಬಂದ್ಬಿಟ್ವಿ ಅಂತ ಶ್ರೀಕಾಂತ್ ಸಾಗರದಿಂದ ಹೇಳ್ತಾ ಇದ್ದಾರೆ. ನೀವು ಕರೆಯೋದೆ ಹೆಚ್ಚ, ನಾವು ಬರೋದೆ ಹೆಚ್ಚ, ಕಾಯ್ತಾ ಇದ್ವಿ ನಿಮ್ಮ ಕರೆಯುವಿಕೆಗೆ ಅಂತ ಹೇಳಿ ಎಸ್ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಹೇಳ್ತಾ ಇದ್ದಾರೆ. ನಾನು ಬರ್ತೀನಿ, ಹೊತ್ಸಲ ಪ್ರವಾಸಕ್ಕೆ ಕರ್ಕೊಂಡು ಹೋಗಿದ್ರಲ್ಲ, ಮಿಕ್ಕಿದ ಹಣ ಎಲ್ಲ ನಿಮ್ಮ ಹತ್ರನೇ ಬಿಟ್ಟಿದ್ದೀವಿ, ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ. ನಂಬಿಟ್ವಿ ಬಿಡ್ರಿ ರೀ. ಹಾಗೆ ಹೊರಗಡೆ ತುಂಬ ಬಿಸಿಲು, ಹೊರಡೋದ ಬೇಡ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಗಜನನ ಬಟ್ ಬೋಳನ ಮಕ್ಕಿ ಹೊನ್ನಾವರದಿಂದ ಹೇಳ್ತಾ ಇದ್ದಾರೆ. ನೋಡಿ, ನೀವು ಯೋಚನೆ ಮಾಡ್ತಾ ಇದ್ರೆ ನಾವು ಪ್ರವಾಸ ಮುಗಿಸ್ಕೊಂಡು ಬಂದೇ ಬಿಡ್ತೀವಿ. ಹಾಗೆ ಸಂದೇಶ ಕಳಿಸಿದ್ದಾರೆ, ಪ್ರವಾಸಕ್ಕೆ ನಾವು ಬರ್ತೀವಿ, ಯಾವ ಜಾಗ ಅಂತ ಹೇಳಿ ಬಿ ಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ ಕೇಳ್ತಿದ್ದಾರೆ. ಹೇಳ್ತೀನಿ, ಐ ಆಮ್ ರೆಡಿ ಮ್ಯಾಮ್ ಅಂತ ಹೇಳಿ ಗೋಪಾಲ ಕಾಂಬ್ಳೇಕರ್ ಶಿವಪುರ ಕೊಪ್ಪಳಿಂದ ಹೇಳ್ತಾ ಇದ್ದಾರೆ. ನಾವು ಕೂಡ ಬರ್ತೀವಿ ರಮ್ಯ, ಆದರೆ ಪ್ಲೇಸ್ ಇನ್ನೂ ಡಿಸೈಡ್ ಆಗಿಲ್ವಲ್ಲ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಸುಮಿತ್ರ ಸಣ್ಣೂರಿನಿಂದ ಹೇಳ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗ್ಬಿಡುತ್ತೆ. ನಾನು ರೆಡಿಯಾಗಿ ನಿಂತಿದ್ದೀನಿ ದಾರಿಲಿ, ತಿನ್ನಕ್ಕೆ ಕೋಡ್ಬಳೆ ಖಾರ ಶೇಂಗಾ ಉಂಡೆ ಎಲ್ಲನೂ ಮನೇಲೇ ರೆಡಿ ಮಾಡಿ ತುಂಬಿಟ್ಕೊಂಡು ಕಾಯ್ತಾ ಇದ್ದೀನಿ ಅಂತ ಚಂದ್ರಮುಖಿ ಐ ಟಿ ಐ ಲೇಔಟ್ ಮಲ್ಲತ್ತಹಳ್ಳಿಯಿಂದ ಹೇಳ್ತಾ ಇದ್ದಾರೆ. ಆ ಕಡೆನೆ ಬರ್ತೀನಿ ರೀ ನಾನು ಕೂಡ. ಯಾವ ಪ್ಲೇಸ್ಗೆ ಹೋಗೋದು ಮೇಡಮ್, ಫಸ್ಟ್ ಹೇಳ್ಬಿಡಿ, ನಾವು ರೆಡಿಯಾಗಿ ಕಾಯ್ತಾ ಇದ್ದೀವಿ ಅಂತ ಹೇಳಿ ಇಚಲ್ ಕಾರಂಜಿಯಿಂದ ಮಹಾರಾಷ್ಟ್ರದಿಂದ ಯಶೋಧ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಯಶೋಧ ಅವರೇ, ಕರ್ಕೊಂಡು ಹೋಗ್ತೀನಿ. ಹಾಗೆ ಅಯ್ಯೋ, ನಾ ಬಂದೇ ಬಿಟ್ಟೆ ರಮ್ಯ, ಸ್ವಲ್ಪ ಸ್ವಲ್ಪ 80ರ ಗುಂಗಿನಲ್ಲಿ ಇದ್ದುಬಿಟ್ಟಿದ್ದೆ. ಓ, ಎಲ್ಲೋ ಫುಲ್ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿಬಿಟ್ಟಿದ್ರಿ ಅನ್ಸುತ್ತೆ. ನನಗೂ ಒಂದು ಸೀಟ್ ಇರಲಿ ಪ್ಲೀಸ್ ಅಂತ ಹೇಳಿ ಗೀತಾ ಜೋಶಿ ಕಲ್ಬುರ್ಗಿಯಿಂದ ಹೇಳ್ತಾ ಇದ್ದಾರೆ. ವಿಸ್ಮಯ ಲೋಕಕ್ಕೆ ಕರ್ಕೊಂಡು ಹೋಗ್ತೀರಾ? ನಾವು ಬರಲ್ಲ ಅಂತ ಹೇಳ್ತೀವ, ಆದರೆ ಮಾಯ ಮಾಡಬೇಡಿ ನಮ್ಮನ್ನು ಅಷ್ಟೇ ಅಂತ ಹೇಳಿ ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಹರೀಶ್ ಅವರು. ಹಾಗೆ ಎಸ್, ಅಷ್ಟೇ ಕೇರ್ಫುಲ್ಲಾಗಿ ವಾಪಸ್ಸು ಕೂಡ ಕರ್ಕೊಂಡು ಬರಬೇಕು, ಹಾಗೆ ಕರ್ಕೊಂಡು ಹೋಗಬೇಕು ಕೂಡ ಅಂತ ಹೇಳಿ ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ನಾನು ರೆಡಿಯಾಗಿದ್ದೀನಿ ಪಂಜಾಬ್ನಲ್ಲಿದ್ದರೂ ನನ್ನ ಟ್ರಿಪ್ಪಿಗೆ ಬರಕ್ಕೆ ರೆಡಿ ಅಂತ ಭೋಜರಾಜ್ ಕಾಮ್ನಳ್ಳಿ ಪಂಜಾಬಿನಿಂದ ಹೇಳ್ತಾ ಇದ್ದಾರೆ. ಹೌದು, ಇಷ್ಟು ಜನ ರೆಡಿ ಆದಮೇಲೆ ಎಷ್ಟು ದೊಡ್ಡ ಜವಾಬ್ದಾರಿ ಈಗ ನನ್ನ ತಲೆ ಮೇಲಿದೆ. ಆದರೂ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಮೇಲೆ ಬಹುಶಃ ಇನ್ನಷ್ಟು ಜನ ಆ್ಯಡ್ ಆಗ್ತಿರೇನೋ. ಓ ಹೌದಾ, ಇಂಥದ್ದೊಂದು ಪ್ಲೇಸ್ ಇದೆಯಾ ಅಂತ ಹೇಳಿ ಖಂಡಿತ ಭಾರತದ ಉತ್ತರ ಭಾಗದಲ್ಲಿರುವಂಥ ಕೊನೆಯ ಗ್ರಾಮಕ್ಕೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವಾಗಲೂ ನಮ್ಮೂರು ನಮ್ಮೂರು ನಮ್ಮೂರು ಅಂತ ಎಷ್ಟು ಹೆಮ್ಮೆಯಿಂದ ಖುಷಿಯಿಂದ ಹೇಳ್ತೀವೋ ಹಾಗೆ ಭಾರತದ ಕೊನೆಯ ಊರನ್ನು ಕೂಡ ನೋಡೋದು ಅಷ್ಟೇ ಮುಖ್ಯ ಆಗುತ್ತೆ. ಹಾಗಿದ್ರೆ ಭಾರತದ ಕೊನೆಯ ಗ್ರಾಮದ ಕಡೆ ನನ್ನ ನಿಮ್ಮ ಪಯಣ ಈಗ ಶುರು ಆಗ್ತಾ ಇದೆ. ಗೊತ್ತಾಯ್ತಲ್ಲ ಯಾವ ಊರಿಗೆ ಹೋಗ್ತಾ ಇದ್ದೀನಿ ಅಂತ? ಕೊನೆಯ ಗ್ರಾಮ. ಹಾಗಿದ್ರೆ ಆ ಗ್ರಾಮಕ್ಕೊಂದು ಹೆಸರು ಬೇಕಲ್ಲ? ಖಂಡಿತ ಹೇಳ್ತೀನಿ, ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ 101.3 FM ರೇನ್ಬೋ ಕನ್ನಡ ಕಾಮನ ಬಿಲ್ಲು.

ಹೌದ್ರಿ, ಭಾರತದ ಈ ಕೊನೆಯ ಗ್ರಾಮಕ್ಕೆ ನೀವು ಹೋದ್ರೆ ಇಡೀ ಜಗತ್ತನ್ನೇ ಪ್ರೀತಿ ಮಾಡಬೇಕು ಅನ್ನೋಂತ ಮನಸ್ಸಾಗತ್ತೆ. ಅಷ್ಟು ಶುದ್ಧವಾದಂತ ಪರಿಸರ, ಜೊತೆಗೆ ನೋಡೋದಕ್ಕೂ ಕೂಡ ಅಷ್ಟೇ ಆಕರ್ಷಣೀಯವಾದಂತ ಸ್ಥಳ ಅದು. ಹೌದೌದು, ನಮಗಂತೂ ಗೊತ್ತಾಯ್ತು ನೀವೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅಂತೇಳಿ. ನೇತ್ರಾ ಕೆಂಗೇರಿಯಿಂದ ಹೇಳ್ತಾ ಇದ್ದಾರೆ, ಸುಮಿತ್ರಾ ಸಂಡೂರ್ನಿಂದ ಪ್ಲಸ್ ನ ಗೆಸ್ ಮಾಡ್ಬಿಟ್ಟಿದ್ದಾರೆ, ಹಾಗೆ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ, ಜೊತೆಗೆ ಲಾವಣ್ಯ ಸಂದೇಶವನ್ನು ಕಳಿಸಿದ್ದಾರೆ ಚಿತ್ರದುರ್ಗದಿಂದ. ನಾನಂತೂ ಪಾರ್ಕಲ್ಲಿ ವಾಕ್ ಮಾಡ್ತಾ ಇದ್ದೆ, ಈಗ ಗೊತ್ತಾಗೋಯ್ತು ಟ್ರಿಪ್ ವಿಷಯ. ಇನ್ನೇನಿದ್ರು ರಯ್ಯ ರಯ್ಯ ಅಂತ ಹೇಳಿ ಜಯಶೀಲ ಜೆ ಪಿ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಓಹ್, ಇದೇ ಗ್ರಾಮನಾ ಅಂತ ಸಿದ್ಧಲಿಂಗ ಮೂರ್ತಿ ಅವರು ಕೇಳ್ತಾ ಇದ್ದಾರೆ. ಗೊತ್ತಾಯ್ತು ಬಿಡ್ರಿ ನಮಗೆ ನೀವು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿ. ನಾವು ಅಂತೂ ಬರ್ತೀವಿ, ನಮ್ಮನ್ನು ಬಿಟ್ಟು ಹೋಗ್ಬಿಡ್ಬೇಡಿ, ಮರಿಬೇಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿ ಕೊಟ್ಟಿರೋದು ಗೀತಾ ಜೋಶಿಯವರು. ಹಾಗೆ ಹರೀಶ್ ಮಲ್ಲೇಶ್ವರಂನಿಂದ ಪ್ಲೇಸ್ನ ಗೆಸ್ ಮಾಡಿದ್ದಾರೆ, ಜೊತೆಗೆ ನಾವು ಕೂಡ ಬರ್ತಿದ್ದೀವಿ. ಕೊನೆಯ ಗ್ರಾಮ ನೋಡದೆ ಇರೋದಕ್ಕೆ ಸಾಧ್ಯನಾ? ಪ್ಲೀಸ್ ಪ್ಲೀಸ್ ಪ್ಲೀಸ್ ಬಂದೇ ಇರಿ ಇನ್ನೇನು ಅಂತ ಹೇಳಿ ಯಶೋಧ ಸಮರ್ಥ ಮಹಾರಾಷ್ಟ್ರದಿಂದ ಹೇಳ್ತಾ ಇದ್ದಾರೆ. ಎಸ್, ಇದೇ ವಿಲೇಜ್ ಮೇಡಮ್ ನೀವು ಕರ್ಕೊಂಡು ಹೋಗ್ತಾ ಇರೋದು, ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಬರೋದಕ್ಕೆ ಅಂತ ಡೇವಿಡ್ ನೊಬೆಲ್ ಮುನಿರಾಬಾದ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮನಾ ಗ್ರಾಮದ ಕಡೆ ನಮ್ಮ ಪಯಣ ಈಗ ಶುರು ಆಗ್ತಾ ಇದೆ. ಭಾರತದ ಉತ್ತರ ಭಾಗದಲ್ಲಿರುವಂಥ ಕೊನೆಯ ಗ್ರಾಮ ಅಂತಲೇ ಪ್ರಸಿದ್ಧಿ ಪಡ್ಕೊಂಡಿರುವಂಥದ್ದು ಉತ್ತರಾಖಂಡ್ನ ಚಮೋಲಿ ಜಿಲ್ಲೆಯಲ್ಲಿ ಇರುವಂಥದ್ದು. ಸದ್ಯಕ್ಕೀಗ ನಾವು ಚಮೋಲಿ ಜಿಲ್ಲೆಯ ಕಡೆಗೆ ನಮ್ಮ ಪ್ರಯಾಣವನ್ನು, ಪ್ರವಾಸವನ್ನು ಆರಂಭ ಮಾಡಿಬಿಟ್ಟಿದ್ದೀವಿ. ಕೊನೆಯ ಗ್ರಾಮ ನೋಡೋದಕ್ಕೆ ಸಿಕ್ಕಾಪಟ್ಟೆ ಟೂರಿಸ್ಟ್ ಹೋಗ್ತಾರಂತೆ, ಸದ್ಯಕ್ಕೆ ಆ ಲಿಸ್ಟ್ನಲ್ಲಿ ನಾವು ಕೂಡ ಇದ್ದೀವಿ. ಕೇವಲ ಕೊನೆ ಗ್ರಾಮ ಅನ್ನೋದಷ್ಟೇ ಅಲ್ಲ, ಪವಿತ್ರ ಯಾತ್ರಾ ಸ್ಥಳವಾದಂಥ ಬದ್ರಿನಾಥ್ ಕೂಡ ಇದಕ್ಕೆ ತುಂಬ ಹತ್ತಿರದಲ್ಲೇ ಇದೆ. ನಂಗೆ ಸ್ವಲ್ಪ ಕಷ್ಟಪ್ಪ, ಪರ್ವತ ಎಲ್ಲ ಹತ್ತೋದು, ಅದನ್ನು ನೋಡಿದ್ರೇ ಭಯ ಆಗುತ್ತೆ. ನೀವು ಹೋಗಿ ಬನ್ನಿ, ನಾನೇನು ಬೇಡ ಅನ್ನೋದಿಲ್ಲ, ಓಕೆನಾ? ಸದ್ಯಕ್ಕೆ ನಾನು ಮನ ಕರ್ಕೊಂಡು ಹೋಗೋ ಜವಾಬ್ದಾರಿ ತೊಗೊಂಡಿದ್ದೀನಿ, ಬದ್ರಿನಾಥ ನಿಮಗೆ ಬಿಟ್ಟಿದ್ದು. ಓಕೆ, ಒಟ್ಟಾರೆ ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ಮನ ಗ್ರಾಮದ ಕಡೆ ನಮ್ಮ ಪ್ರಯಾಣ ಈಗ ಶುರು ಆಯಿತು.

0: ಪ್ರವಾಸಕ್ಕೆ ಮುನ್ನ ನಾನಂತೂ ನಿಮಗೆ ಹೂ ಮಳೆಯನ್ನ ಸುರಿಸ್ಬಿಟ್ಟಿದ್ದೀನಿ. ಅಂದಮೇಲೆ ಎಷ್ಟು ತಂಪಾದ ವಾತಾವರಣದಲ್ಲಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಯಾರು ಮಿಸ್ ಮಾಡದೆ, ಯಾರು ರಗಳೆ ಮಾಡದೆ ನೀವಿವಾಗ ನನ್ನ ಜೊತೆ ಬರಬೇಕು.
1: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
2: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
0: ಸುಂದರವಾದ ಗ್ರಾಮ ಮನಾಗೆ ನಾವಿವಾಗ ತೆರಳ್ತಾ ಇದೀವಿ. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಪ್ರವಾಸಕ್ಕೆ ಮುನ್ನ ಹೂಮಳೆ ಶುಭ ಸೂಚನೆ ಅಂತ ಹೇಳಿ ದೇವಸಿಂಗ್ ಚಾಮರಾಜಪೇಟೆಯಿಂದ ಹೇಳ್ತಾ ಇದ್ದಾರೆ. ನಾವು ಕೂಡ ನಿಮ್ ಜೊತೆ ಪ್ರಯಾಣ ಬೆಳೆಸ್ತಾ ಇದೀವಿ. ಪ್ರಯಾಣ ಮಾಡುವಾಗ ದಾರಿ ಮಧ್ಯೆ ಏನಾದ್ರೂ ತಿಂಡಿ ತಿನಿಸುಗಳು ತರಬೇಕಿದ್ರೆ ಈಗಲೇ ಹೇಳ್ಬಿಡಿ, ಯಾರ್ಯಾರಿಗೆ ಏನೇನು ಬೇಕು ಅಂತ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದ್ಬಿಡ್ತೀವಿ ಅಂತ ಕೊಪ್ಪಳದಿಂದ ಮಂಗಳೂರು ಸ್ವಾಮಿ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನಿಮ್ ಕೊಪ್ಪಳದ ಫೇಮಸ್ ತಿಂಡಿ ಏನಿರುತ್ತೆ ಅದನ್ನೆಲ್ಲ ತಗೊಂಡ್ ಬನ್ನಿ, ನಾನಂತೂ ಯಾವುದು ಬೇಡ ಅನ್ನಲ್ಲ. ಎಸ್, ಅಲ್ಲಿ ಪಾಂಡವರು ಸ್ವರ್ಗಕ್ಕೆ ಹೋದಂತಹ ಸ್ಟ್ಯಾಚುಗಳಿದೆ ಅಲ್ವಾ ಮೇಡಮ್ ಅಂತ ಕೇಳ್ತಿದ್ದಾರೆ. ಇರ್ರಿ, ಇನ್ನು ವಿಷಯಕ್ಕೆ ಬರ್ತೀನಿ ನಾನು, ಸದ್ಯಕ್ಕಿನ್ನೂ ಬಂದಿಲ್ಲ. ಎಸ್, ಹಾಗೆ ಸಂದೇಶ ಕಳಿಸಿ. ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಫೋಟೋಗ್ರಫಿ ಮಾಡ್ಕೊಳ್ಳೋದಕ್ಕೆ. ಬದ್ರಿನಾಥ್ ತುಂಬಾ ಹತ್ರ ಆಗುತ್ತೆ ಅಂತ ಹೇಳಿ ಇಡೀ ಪ್ಲೇಸ್ ಬಹುತೇಕ ಮಾಹಿತಿಯನ್ನು ಕಳ್ಸಿಕೊಟ್ಬಿಟ್ಟಿದ್ದಾರೆ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ. ಎಸ್, ನಮಗಂತೂ ಒಂದೊಳ್ಳೆ ಹಾಡಬೇಕಪ್ಪ ಟ್ರಿಪ್ಪಲ್ಲಿ ಅಂತ ಹೇಳಿ ಮಲ್ನಾಡ್ ಶೃಂಗೇರಿಯಿಂದ, ಮಲ್ನಾಡ್ ಮೊಬೈಲ್ಸ್ ಅವ್ರ ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಹಾಡೆಲ್ಲ ಸದ್ಯದ ಕೆಲಸ ನಂದು, ಟ್ರಿಪ್ಪಲ್ ಹಾಡ್ ಪ್ಲೇ ಮಾಡೋ ಕೆಲಸ ನಿಮ್ದು. ಓಕೆನಾ? ಮನ ಗ್ರಾಮಕ್ಕೆ ನಾವಿವಾಗ ಹೋಗ್ತಾ ಇದೀವಿ. ಸುಂದರವಾದಂತ ಗ್ರಾಮ. ಏನಪ್ಪ ವಿಷಯ ಅಂದ್ರೆ, ನೇಪಾಳ ಹಾಗೆ ಚೀನಾ ಗಡಿಗೆ ತುಂಬಾ ಸಮೀಪ ಇರುವಂತ ಗ್ರಾಮ ಕೂಡ ಹೌದು. ಸಮುದ್ರ ಮಟ್ಟದಿಂದ 3,200 ಮೀಟರ್ ಎತ್ತರದಲ್ಲಿ ಇರುವಂತದ್ದು, ಹಾಗಾಗಿ ನಾವು ತುಂಬಾ ಸೇಫ್ ಅಂತ ಖುಷಿಯಾಗಿರಬಹುದು. ಬದ್ರಿನಾಥ ದೇವಾಲಯಕ್ಕೆ ನೀವೇನಾದ್ರೂ ಭೇಟಿ ನೀಡಿದ್ರೆ ಅಲ್ಲಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಈ ಮನ ಗ್ರಾಮ ಇದೆ. ಮನ ಗ್ರಾಮದಲ್ಲಿ ಬೋಟೆ ಜನಾಂಗದವರು ವಾಸಿಸ್ತಾರೆ, ಆದ್ರೂ ಟಿಬೆಟಿಯನ್ ಸಂಸ್ಕೃತಿಯ ಪ್ರಭಾವ ಸಿಕ್ಕಾಪಟ್ಟೆ ಇದೆ. ಹಾಗಾಗಿ ನಾವಿವಾಗ ಅಲ್ಲಿ ಯಾಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ, ಕೇವಲ ಗ್ರಾಮವನ್ನು ನೋಡೋಕೆ ಮಾತ್ರ ಅಲ್ಲ, ವಿಭಿನ್ನ ಸಂಸ್ಕೃತಿಯ ಪರಿಚಯ ಕೂಡ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಹೋಗ್ತಾ ಇದೀವಿ. ಓಕೆನಾ? ಸೊ ಯಾರೆಲ್ಲ ಕುರುಕು ತಿಂಡಿ ತಂದಿದ್ದೀರಾ? ಎಲ್ಲ ಈಗ ಓಪನ್ ಮಾಡಿ, ನನಗೆ ಎಲ್ಲರೂ ಕೊಡೋದು ಮರಿಬೇಡಿ.

0: ಪ್ರಯಾಣ ಮಾಡ್ತಾ ಮಾಡ್ತಾ ಮಾಡ್ತಾ ಸಮಯ ಹೋಗ್ತಾ ಇರೋದೇ ಗೊತ್ತಾಗ್ಲಿಲ್ಲ. ಆಗ್ಲೇ ಅರ್ಧದಷ್ಟು ಪ್ರಯಾಣವನ್ನ ನಾವು ಮುಗಿಸ್ಬಿಟ್ಟಿದ್ದೀವಿ. ಈ ಅರ್ಧಕ್ಕೊಂದು ಬ್ರೇಕ್ ಬೇಕು ಅಂತ ಅನಿಸ್ತಾ ಇದೆಯಾ? ಮಿರ್ಚಿ ಮಂಡಕ್ಕಿ ತಿಂದ್ರೆ ಈ ಬ್ರೇಕ್ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಶಾ ನಗಲ್ಕೆರೆಯಿಂದ ಹೇಳ್ತಾ ಇದಾರೆ. ಸದ್ಯಕ್ಕೆ ಅವ್ರು ಕೊಡ್ತಾ ಇದಾರೆ, ನಾನು ತಗೊಳ್ತಾ ಇದ್ದೀನಿ. ಅಷ್ಟೊತ್ತಲ್ಲಿ ಒಂದು ಸಣ್ಣ ಪ್ರಾಯೋಜಿತ ಕಾರ್ಯಕ್ರಮವನ್ನ ಕೇಳ್ಕೊಂಡು ಬನ್ನಿ. ಇದು ಪ್ರಾಯೋಜಿತ ಕಾರ್ಯಕ್ರಮ ಆರ್ಯ ವೈಶ್ಯ ಮಹಾಸಭಾ.
1: ಶಿಕ್ಷಣ ಉದ್ಯೋಗ ಸೇವೆಯಲ್ಲಿ
2: ಸಾರ್ವಜನಿಕರಿಗಾಗಿ
3: ಸೇವಾನಿರತರು.
4: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
1: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ.
2: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
5: ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ 2026.
2: ಬನ್ನಿ, ಭಾಗವಹಿಸಿ, ಸಂಪರ್ಕಿಸಿ www.thegavs.com.
6: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ್ಮನದ ದೀಪಕ್ ಆರ್ ಸಾಗರ್. ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಆರ್ ಪಿ ರವಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸಂಸ್ಥೆ ಸರ್, ಆರೋಗ್ಯ ಕ್ಷೇತ್ರದಲ್ಲಿ ಯಾವ ರೀತಿ ಒಂದು ಕೊಡುಗೆಯನ್ನು ನೀಡ್ತಾ ಇದೆ?
7: ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮದು ವಾಸವಿ ಹೆಲ್ತ್ ಕೇರ್ ಅಂತ ಹೇಳಿದ್ದೇನೆ, ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಗುಟ್ಟಳ್ಳಿಯಲ್ಲಿದೆ. ಅಲ್ಲೊಂದು ಡಯಾಲಿಸಿಸ್ ಸೆಂಟರ್ ಇದೆ ನಮ್ಮದು. ಸಾಮಾನ್ಯವಾಗಿ ಡಯಾಲಿಸಿಸ್ ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥದ್ದು, ಒಂದು ಆಕೆ

0: ಕಿಡ್ನಿ ಪ್ರಾಬ್ಲಮ್ ಬಂದಾಗ ಲೈಫ್ ಟೈಮ್ ಅವರು ಡಯಾಲಿಸಿಸ್ ಮಾಡಿಸ್ಕೊಳ್ಳೇಬೇಕು. ಇರೋದು ಎರಡೇ, ಒಂದು ಕಿಡ್ನಿನ ರೀಪ್ಲೇಸ್ ಆಗಬೇಕು ಅಥವಾ ಡಯಾಲಿಸಿಸ್ ಮಾಡಿಸ್ತಾನೆ ಇರಬೇಕು. ಎಲ್ಲರಿಗೂ ಸಾಧ್ಯ ಆಗಲ್ಲ, ತುಂಬ ಕಾಸ್ಟ್ಲಿ ಇದಿದು. ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಹೋದರೆ 1,700 ರೂಪಾಯಿಂದ 4,000 ರೂಪಾಯಿವರೆಗೂ ಇದ್ದಾವೆ. ಇತ್ತೀಚೆಗೆ ಕಳೆದ 1-1.5 ವರ್ಷದಲ್ಲಿ ಸರ್ಕಾರ ಫ್ರೀ ಮಾಡ್ತಿದೆ, ಅಲ್ಲೂ ಕೂಡ ಒತ್ತಡ ಜಾಸ್ತಿ ಇದೆ ಅಲ್ಲಿ. ಇದು ನಾವು 2011 ಪ್ರಾರಂಭ ಮಾಡಿದ್ವಿ, ಕೇವಲ 600 ರೂಪಾಯಿಗೆ ನಾವು ಪ್ರಾರಂಭ ಮಾಡಿದ್ವಿ, ಈಗ 650 ಮಾಡ್ತಾ ಇದ್ವಿ. ಇಲ್ಲೂ ಕೆಲವು ಬಡವರಿಗೆ ಉಚಿತವಾಗಿದೆ, ಕೆಲವರಿಗೆ ಅರ್ಧ ಚಾರ್ಜ್ ಮಾಡ್ತೀವಿ. ಸುಮಾರು 1,27,000 ಡಯಾಲಿಸಿಸ್ ಮಾಡಿದ್ವಿ. ನಮಗೆ ತುಂಬ ಖುಷಿ ಕೊಡೋದಂದರೆ ನಾವು ಯಾವ ರೀತಿ ಕ್ವಾಲಿಟಿ ಕೊಟ್ಟು ಯಾವ ರೀತಿ ಮೈಂಟೈನ್ ಮಾಡ್ತೀವಿ, ಇದುವರೆಗೂ ನಮ್ಮ ಯೂನಿಟಲ್ಲಿ ಒಂದೇ ಒಂದು ಸಾವಾಗಿಲ್ಲ, ಭಾಳ ಚೆನ್ನಾಗಿ ನಡ್ಕೊಂಡೋಗಿದೆ. ಯಾರ್ಯಾರು ಟ್ರೀಟ್ಮೆಂಟ್ ತೊಗೊಂತಾರೆ ಅವ್ರು ಇನ್ಯಾರ್ದಾದ್ರೂ ಇದ್ರೆ ಅವರೇ ರೆಫರ್ ಮಾಡ್ತಾರೆ ಇಲ್ಲಿ ಹೋಗಿ ಚೆನ್ನಾಗಿದೆ ಅಂತೇಳಿ.
1: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.
2: ಸರ್, ನಮ್ಮ ಅಪ್ಪಂಗೆ ತುಂಬಾ ಹುಷಾರಿಲ್ಲ, ನನ್ನ ಹತ್ರ ದುಡ್ಡು ಬೇರೆ ಇಲ್ಲ, ಟ್ರೀಟ್ಮೆಂಟ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ಅದು ಕೂಡ ಡಾಕ್ಟ್ರು ಮಾರಕ ಕಾಯಿಲೆ ಅಂತ ಹೇಳ್ತಾ ಇದ್ದಾರೆ.
3: ಎಲ್ಲ ಸಮಸ್ಯೆಗೂ ಪರಿಹಾರ ಇದ್ದೇ ಇದೆ ನೋಡು. ನಾನು ಆಕಾಶವಾಣಿ ಕೇಳ್ತಾ ಬೆಳೆದವನು, ನನಗೆ ಮನರಂಜನೆ ಜೊತೆಗೆ ಮಾಹಿತಿನೂ ಸಿಗ್ತಾ ಇತ್ತು. ಒಂದು ಕೆಲಸ ಮಾಡು, ಒಂದು ಸಂಸ್ಥೆದು ವಿಳಾಸ ಕೊಡ್ತೀನಿ, ಅಲ್ಲಿ ಹೋಗಿ ಅವ್ರನ್ನ ಭೇಟಿಯಾ, ಖಂಡಿತ ಅವರು ನಿಮ್ಮ ಅಪ್ಪನ ಟ್ರೀಟ್ಮೆಂಟಿಗೆ ಸಹಾಯ ಮಾಡ್ತಾರೆ ಅಂತ ಭರವಸೆ ನನಗಿದೆ.
2: ಥ್ಯಾಂಕ್ ಯು ಸರ್, ತುಂಬ ಉಪಕಾರ ಆಯಿತು.
3: ಹಾಂ, ತಿಳಿತಲ್ಲ, ಆಕಾಶವಾಣಿ ಕೇಳೋ, ಮನರಂಜನೆ ಜೊತೆಗೆ ಮಾಹಿತಿನೂ ಸಿಗತ್ತೆ.
0: ಇದ್ರ ಜೊತೆಗೆ ವಾಸವಿ ಪರೋಪಕಾರಿ ಔಷಧ ಅಲ್ಲಿದೆ, ಮಲ್ಲೇಶ್ವರ 8ನೇ ಕ್ರಾಸಲ್ಲಿದೆ. ಅದು 40 ವರ್ಷಗಳ ಸೇವೆ ಮಾಡ್ತೀವಿ. ಅಲ್ಲಿ ಸಂಜೆ 4-8 ಗಂಟೆವರೆಗೂ ಡಾಕ್ಟರ್ ಇರ್ತಾರೆ. ಅಲ್ಲಿ ಜನರಲ್ ಅದು ಕೇವಲ 5 ರೂಪಾಯಿ ಚಾರ್ಜ್ ಮಾಡ್ತೇವೆ. ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು 5 ದಿನಕ್ಕೆ ಬೇಕಾದ ಮೆಡಿಸನ್ಸ್ ಕೊಟ್ಟು ಕಳಿಸ್ತೀವಿ ಅಲ್ಲಿ ನಾವು. ಇದು ಕೂಡ ಕಳೆದ 40 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದು. 1982
1: ತಮ್ಮ ಮಹಾಸಭಾದ ವಿಶೇಷ ಕಾರ್ಯಕ್ರಮಗಳನ್ನು ಈ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೋತೃಗಳು ಕೇಳಿದ್ದಾರೆ. ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಮಹಾಸಭಾದ ಅಧ್ಯಕ್ಷರಾಗಿ ನಮ್ಮ ರೇಡಿಯೋ ಕೇಳುಗರಿಗೆ ನೀವು ಏನು ಒಂದು ಸಂದೇಶ ಅನ್ಕೊಡಕ್ಕೆ ಇಷ್ಟಪಡ್ತೀರಾ ಸರ್?
0: ಈ ರಾಜ್ಯದ ತುಂಬೆಲ್ಲ ಸಮಾಜ ಸೇವಾ ಸಂಸ್ಥೆಗಳು ಲಕ್ಷಗಟ್ಟಲೆ ಇದ್ದಾವೆ. ಸೇವಾ ಸಂಸ್ಥೆಗಳು ದೊಡ್ಡ ದೊಡ್ಡ ಆಚರಣೆಗಳನ್ನು ಮಾಡಿ ಹಣ ಪೋಲು ಮಾಡೋದಕ್ಕಿಂತ ಹೆಚ್ಚಾಗಿ ಪ್ರತಿಯೊಂದು ಸಂಸ್ಥೆನೂ ಕನಿಷ್ಠ ಒಂದು 5-6 ಬಡ ಕುಟುಂಬಗಳಿಗೆ ಕೈ ಹಿಡಿಬೇಕು. ಆ ಕೈ ಹಿಡಿದ ಮೂಲಕ ರಾಜ್ಯದಲ್ಲಿ ಬಡತನ ನಿರ್ಮೂಲನೆಗೆ ನಾವೆಲ್ಲರೂ ಸೇರಿ ಕೈ ಜೋಡಿಸೋಣ. ಸಮಾಜ ಸೇವೆ ಅಂದ ತಕ್ಷಣಕ್ಕೆ ಬರೀ ಪೂಜೆ ಮಾಡಬೇಕು, ಹೋಮ ಮಾಡಬೇಕು, ಇನ್ಯಾವುದೋ ದೊಡ್ಡದಾಗಿ ಹಾಸ್ಪಿಟಲಲ್ಲಿ ಹಣ್ಣಂಚಬೇಕು ಅನ್ನೋದಲ್ಲ. ಬಡ ಮನೆಗಳಿಗೆ ಕೈ ಜೋಡಿಸಿ ಮನೆಯಲ್ಲಿ ಒಬ್ಬೊಬ್ಬರು ಬೆಳೆಯೋ ರೀತಿಯಲ್ಲಿ ಅನುಕೂಲ ಮಾಡಿಕೊಡಿ. ಅದು ಶಿಕ್ಷಣಕ್ಕಿರ್ಬೋದು, ಆರೋಗ್ಯಕ್ಕಿರ್ಬೋದು, ಯಾವುದೇ ಇರಲಿ. ಇದರ ಮೂಲಕ ರಾಜ್ಯದ ಬಡತನ ನಿರ್ಮೂಲನೆಗೆ ಸೇವಾ ಸಂಸ್ಥೆಗಳು ಬೆನ್ನೆಲುಬಾಗಿ ನಿಂತ್ಕೋಬೇಕು ಅಂತ ಈ ಮೂಲಕ ಸೇವಾ ಸಂಸ್ಥೆಗಳಿಗೆ ವಿನಂತಿಸ್ತೇನೆ.
1: ಸಾಮಾಜಿಕ ಕಳಕಳಿ ಮತ್ತು ಸಮಾಜ ಸೇವೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹಲವಾರು ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ರಿ. ಕೇಳಿದ್ರೆ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಆರ್ಪಿ ರವಿಶಂಕರ್ ಇವರೊಂದಿಗೆ ವಿಶೇಷ ಸಂದರ್ಶನವನ್ನ ಕೇಳಿದಿರಿ. ನಾಳೆ ಇದೇ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿಮ್ಮ ಜೊತೆಗಿರ್ತೇನೆ. ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ್ಭನದ ದೀಪಕ್ ಆರ್ ಸಾಗರ್, ನಮಸ್ಕಾರ.
4: ಸಾರ್ವಜನಿಕರಿಗಾಗಿ ಸೇವಾನಿರತರು.
5: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
6: ಕರ್ನಾಟಕ
4: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
7: ಗ್ಲೋಬಲ್ ಆಕ್ಸಲರೇಟರ್ ವಿಷನ್ ಸಮಿಟ್ 2026
4: ಬನ್ನಿ ಭಾಗವಹಿಸಿ. ಸಂಪರ್ಕಿಸಿ www.thegavs.com.
8: ಮ್ಯೂಸಿಕಲ್ ಯೋಸ್ ಮ್ಯಾಜಿಕಲ್ ಯೋಸ್ 101.3 FM ರೈನ್ಬೋ ಕನ್ನಡ ಕಾಮನ ವಿಲನ್ನ ಟ್ಯೂನ್ ಮಾಡಿಕೊಂಡು ನಾವು ಮನಾಗ್ರಾಮದ ಕಡೆ ನಮ್ಮ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ಯಾಕೆ ಮನ ಅನ್ನೋ ಹೆಸರು ಬಂತು ಅದನ್ನು ತಿಳ್ಕೊಳ್ಳದೆ ಆ ಜಾಗಕ್ಕೆ ನಾವು ಕಾಲಿಡೋದು ಬಹಳ ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಮನ ಅನ್ನೋ ಹೆಸರು ಅದರ ಹಳೆಯ ಹೆಸರಾದಂಥ ಮಣಿಭದ್ರ ಆಶ್ರಮ ಅನ್ನೋ ಹೆಸರಿನಿಂದ ಬಂದಿದೆ. ಈಗಂತ ಅಲ್ಲಿನ ಜನರು ಕೂಡ ನಮಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಗ್ರಾಮದ ರಕ್ಷಕ ದೇವರು ಇವತ್ತಿಗೂ ಕೂಡ ಮಣಿಭದ್ರ. ಗ್ರಾಮದ ಬಳಿ ಅಲಕನಂದ ಸರಸ್ವತಿ ನದಿಗಳು ಸಂಗಮಿಸುವಂಥ ಸ್ಥಳವಾದಂಥ ಕೇಶವ ಪ್ರಯಾಗದಲ್ಲಿ ವಾಸ ಮಾಡ್ತಾ ಇತ್ತು ಈ ಮಣಿಭದ್ರ ಅನ್ನೋ ದೇವರು ಅನ್ನುವಂಥ ನಂಬಿಕೆ ಕೂಡ ಇದೆ. ಈ ಮಣಿಭದ್ರ ಆಶ್ರಮ ಕಾಲಾನಂತರದಲ್ಲಿ ಮನಾ ಅನ್ನೋ ಹೆಸರಿನಿಂದ ಕರೆಯಲ್ಪಟ್ಟು ಇವತ್ತು ಭಾರತದ ಕೊನೆಯ ಗ್ರಾಮವಾಗಿ ಮನಾ ಗ್ರಾಮವನ್ನು ನಾವು ಗುರುತಿಸ್ತೀವಿ. ಮನಾ ಗ್ರಾಮದ ಇತಿಹಾಸ ಮಹಾಭಾರತಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸ್ಥಳೀಯರು ನಂಬುವಂತೆ ಪಾಂಡವರು ಸ್ವರ್ಗರೋಹಿಣಿ ಎಂದು ಕರೆಯಲ್ಪಡುವಂಥ ಸ್ವರ್ಗಕ್ಕೆ ತಮ್ಮ ಕೊನೆಯ ಪ್ರಯಾಣದಲ್ಲಿ ಈ ಸ್ಥಳದ

ಮೂಲಕವೇ ನಡೆದುಕೊಂಡು ಹೋಗಿದ್ರು. ಈ ಸ್ಥಳವನ್ನ ದಾಟಿದ ನಂತರವೇ ಅವರು ಸ್ವರ್ಗಕ್ಕೆ ಕಾಲಿಟ್ಟಿದ್ದು ಅನ್ನುವಂತ ಒಂದು ನಂಬಿಕೆ ಕೂಡ ಇದೆ. ಅಂಥ ಸ್ಥಳಕ್ಕೆ ನಾವು ಹೋಗ್ತಾ ಇದೀವಿ ಅಂದ್ರೆ ಅಬ್ಬಬ್ಬಾ, ಎಷ್ಟೊಂದು ಖುಷಿ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಎಸ್ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಒಳ್ಳೆ ಕ್ಯಾಮ್ರಾ ತಗೊಂಡ್ ಬನ್ನಿ ಅಂತ ಹೇಳಿ ಕಿರ್ಕೋಟ್ ಸಂಪತ್ ಅವರು ಹಲಸಿನಕಾಯಿ ಚಿಪ್ಸ್ ಕೂಡ ನಾನು ತರ್ತೀನಿ, ಕ್ಯಾಮ್ರಾ ನೀವ್ ತನ್ನಿ ಅಂತ ಹೇಳ್ತಾ ಇದಾರೆ. ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋ ದೊಡ್ಡ ಜವಾಬ್ದಾರಿ ನಾನು ತಗೊಂಡಿದ್ದೀನಿ ಅಂದ್ಮೇಲೆ ಕ್ಯಾಮ್ರಾ ನೀವೇ ಯಾರಾದ್ರೂ ಒಬ್ರು ತರಬಾರ್ದಾ? ತರ್ತೀರಲ್ಲ ಖಂಡಿತ. ಲಾವಣ್ಯ ವಿನಯ್ ಚಿತ್ರದುರ್ಗದಿಂದ ಹೇಳ್ತಾ ಇದಾರೆ, ಮಧ್ಯ ಮಧ್ಯ ಫೋಟೋಸ್ ತಗೊಳಕ್ಕೆ ಸ್ವಲ್ಪನಾದ್ರೂ ಬ್ರೇಕ್ ಕೊಡಿ ಅಂತ. ಈಗಷ್ಟೇ 5 ನಿಮಿಷದ ಬ್ರೇಕ್ ನಾನು ನಿಮಗೆ ಕೊಟ್ಟಿದ್ದೆ, ಹಾಗಾಗಿ ನೀವು ಫೋಟೋ ತಗೊಂಡಿದ್ದೀರಾ ಅಂತ ನಾನು ಅನ್ಕೊಳ್ತೀನಿ. ನಾವಂತೂ ಮೆಕ್ಕೆಜೋಳ ಕಟ್ ಮಾಡ್ತಾ ಇದ್ವಿ, ಇರಿ ಇರಿ ಪಾಪ್ಕಾರ್ನ್ ತಗೊಂಡು ಬಂದ್ಬಿಡ್ತೀನಿ ಅಂತ ಹೇಳಿ ಬೆಳೆ ಬಾವಿಯಿಂದ ಮಂಜುನಾಥ್ ಇಂದಿರಾಗಿ ತಗೊಂಡು ಇನ್ನೂ ಬರೋದಾ, ಬಂದ್ಬಿಟ್ಟಿದ್ದೀರಾ ನೀವು ಆಲ್ರೆಡಿ. ಸಂದೇಶವನ್ನ ಕಳಿಸಿ ಹೇಳ್ತಾ ಇದಾರೆ ರಮಾ ಭಾಸ್ಕರ್, ಅಗ್ನವರ ಸುಳ್ಯ ತಾಲೂಕಿನಿಂದ ಎಸ್ ಚಾರ್ಧಾಮ್ ಯಾತ್ರೆಯಲ್ಲಿ ಈ ಮನಾಗ್ರಾಮವನ್ನ ನೋಡಿದ್ರು, ನಿಮ್ ಜೊತೆ ಪ್ರಯಾಣ ಮಾಡೋದಕ್ಕೆ ಬಹಳ ಉತ್ಸಾಹದಿಂದ ಇದ್ದೀನಿ ನಾನು, ಜೊತೆಯಲ್ಲಿ ಹೋಗಿ ಬರೋಣವೆ ಅಂತ ಹೇಳ್ತಿದ್ದಾರೆ. ಬರೋದೇನು, ನಾವು ಈಗಾಗಲೇ ಜೊತೆಯಲ್ಲಿ ಹೋಗ್ತಾ ಇದೀವಿ, ಇನ್ನೇನಿದ್ರು ಮನಾಗ್ರಾಮಕ್ಕೆ ಎಂಟ್ರಿ ಕೊಟ್ಟು ಬಿಡೋದೆ. ಕೊಟ್ಟ ಮೇಲೆ ಫಸ್ಟ್ ಪ್ಲೇಸ್ ನಾನು ನಿಮ್ಮನೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತಾ, ಸರಸ್ವತಿ ನದಿಯ ಮೇಲೆ ಇರುವಂತ ಒಂದು ಕಲ್ಲನ್ನು ನೋಡೋದಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದೇನಿದು, ಕಲ್ಲು ತೋರಿಸೋದಕ್ಕೆ ಮನಾಗ್ರಾಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರನ್ರಿ ಅಂತ ನೀವು ಕೇಳಿದ್ರೆ ಖಂಡಿತ ಹೌದ್ರಿ. ನೋಡಿ ಎಷ್ಟು ಚಂದ ಹರಿತಾ ಇದೆ ಸರಸ್ವತಿ ನದಿ, ಅದ್ರ ಮೇಲೆ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಆ ಕಲ್ಲು? ಯಾಕೆ ನಾನೀಗ ನಿಮಗೆ ಆ ಕಲ್ಲನ್ನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ದ್ರೌಪದಿ ಸುರಕ್ಷಿತವಾಗಿ ನದಿಯನ್ನು ದಾಟೋದಕ್ಕೆ ಭೀಮಾ ಇಟ್ಟಂಥ ಕಲ್ಲು ಇದು ಅನ್ನುವಂಥ ನಂಬಿಕೆ ಇರೋವಂಥದ್ದು. ಹಾಗಾಗಿ ಈ ಕಲ್ಲಿನ ಮೇಲೆ ನಾವು ಒಂದು ಪಾದ ಸ್ಪರ್ಶ ಮಾಡಿ ಬರೋಣವೇ ಬೇಗ ಬೇಗ ಬೇಗ.

ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಯುಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು, ಗ್ಲೋಬಲ್ ಸೆಂಟರ್ಗಳು, ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ

ಸಂಕ್ಷಿಪ್ತ ಬಸ್ಪಾಸ್ ಘೋಷಣೆ. ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ. 2028 ಹೊತ್ತಿಗೆ ನಶೆಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ. ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರ್ ವಾಹನ ವಿಮಾನ ಸಂಸ್ಥೆ. ನಾಗರಿಕರ ಕುಂದು ಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ. ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ. ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ ಟೀಂ ಕರ್ನಾಟಕದ ಸಂಕಲ್ಪ. ಶತಕದ ಪಥ ಪ್ರಗತಿಯ ರಥ. ಇದು ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.

ಮಣ್ಣಿನ ಗಣಪನ ಮನೆಗೆ ತನ್ನಿ, ಪರಿಸರ ಪ್ರೀತಿಯ ಮೆರವಣಿಗೆ ಬನ್ನಿ. ಬಣ್ಣದ ಕಲ್ಮಶ ಕೆರೆಗೆ ಬಾರದು, ಗಣಪನ ಹಬ್ಬ ಪ್ರಕೃತಿಗೆ ಕಂಟಕ ಆಗಬಾರದು. ಪ್ಲಾಸ್ಟಿಕ್ ಪಿಒಪಿ ಎಲ್ಲವೂ ಹೋಗಲಿ, ಕೇವಲ ಶುದ್ಧ ಮಣ್ಣಿನ ಮೂರ್ತಿ ಮನೆಗೆ ಬರಲಿ. ವಿಸರ್ಜನೆಯಲ್ಲೂ ಜೀವ ತಳೆಯಲ್ಲಿ ಗಿಡಮರ ಇದೆ ನೋಡಿ, ನಮ್ಮ ಹಸಿರು ಹಬ್ಬದ ಸಡಗರ.

ಸರಸ್ವತಿ ನದಿ, ನದಿಯ ಮೇಲೆ ಇದ್ದಂತಹ ಭೀಮನ ಕಲ್ಲನ್ನು ನೀವು ನೋಡಿದ್ದಾಯ್ತಲ್ವಾ. ಸದ್ಯಕ್ಕೆ ನದಿಯಿಂದ ನಾವು ಗುಹೆ ಕಡೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ವ್ಯಾಸ ಗುಹೆಗೆ ಹೋಗೋಣ. ಯಾಕೆ ಗುಹೆಗೆ ನಾವು ಹೋಗಲೇಬೇಕು ಅಂತ ಹೇಳಿದ್ರೆ, ಮಹಾಭಾರತ ಬರೆಯಲ್ಪಟ್ಟಂಥ ಗುಹೆ ಇದು ಅನ್ನೋ ನಂಬಿಕೆ ಅಲ್ಲಿರುವಂಥದ್ದು. ವೇದವ್ಯಾಸರು ಕಥೆಯನ್ನು ನಿಲ್ಲಿಸದೆ ಹೇಳುವಾಗ ಗಣೇಶ ಅದನ್ನು ಬರ್ಕೊಂಡ ಅನ್ನುವಂಥದ್ದು ಕತೆ ನಮಗೆ ಗೊತ್ತಿರುವಂಥದ್ದೇ. ಆ ಸ್ಥಳ ಯಾವುದು ಅಂತ ಹೇಳಿದ್ರೆ ಇದೇ ವ್ಯಾಸ ಗುಹೆ ಅನ್ನುವಂಥ ಪ್ರತೀತಿ ನಂಬಿಕೆ ಅಲ್ಲಿದೆ. ಹಾಗಾಗಿ ಈ ವ್ಯಾಸ ಗುಹೆಯಲ್ಲಿ ಒಮ್ಮೆ ಕೂತು ನಾವು ಏನಾದರೂ ಒಂದೆರಡು ಸಾಲು ನಮ್ಮ ಪುಸ್ತಕದಲ್ಲಿ ಬರ್ಕೊಂಡು ಬರೋಣವೇ? ಖಂಡಿತ ಬರೆಯೋಣ. ಗುಪ್ತ ಸರಸ್ವತಿ ನದಿಯನ್ನು ನೀವು ಕೇಳೇ ಇರ್ತೀರಿ, ಅದನ್ನು ಕೂಡ ನೀವಿಲ್ಲಿ ಕಣ್ ತುಂಬಿಕೊಳ್ಬಹುದು. ಸರಸ್ವತಿ ನದಿಯನ್ನು ಸ್ವಲ್ಪ ದೂರದವರೆಗೆ ನಾವಿಲ್ಲಿ ನೋಡಬಹುದು. ಆನಂತರ ಅದು ಭೂಗತವಾಗತ್ತೆ. ಯಾಕಂದರೆ ವ್ಯಾಸರು ಅದನ್ನು ಅಡಗಿರುವಂತೆ ಶಪಿಸಿದ್ರು ಅನ್ನುವಂಥ ನಂಬಿಕೆ ನಮಗೆ ಪುರಾಣದಲ್ಲಿ ಇರುವಂಥದ್ದು. ಹಾಗಾಗಿ ಈ ಎರಡೂ ಸ್ಥಳವನ್ನು ಕಣ್ತುಂಬಿಕೊಳ್ಳುವಂಥದ್ದು ಭಾಗ್ಯ ಮನೋಗ್ರಾಮಕ್ಕೆ ಹೋದರೆ ನಮಗೆ ಸಿಗತ್ತೆ. ಹಾಗಾಗಿ ನಾನಿಂದು ನಿಮ್ಮನ್ನಿಲ್ಲಿ ಕರ್ಕೊಂಡು ಬಂದಿದ್ದೀನಿ, ಈ ಎರಡೂ ಸ್ಥಳದ ಪರಿಚಯ ಮಾಡೋದ್ರ ಜೊತೆಗೆ ಸ್ಥಳವನ್ನು ತೋರಿಸಿದ್ದೀನಿ ಕೂಡ. ಸಂದೇಶವನ್ನು ಕಳಿಸಿದ್ದಾರೆ ಬಹಳಷ್ಟು ಜನ. ಎಸ್, ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಮೇ ತಿಂಗಳಿಂದ ಜುಲೈ ಹಾಗೆ ಸೆಪ್ಟೆಂಬರ್ನಿಂದ ನವೆಂಬರ್ ಈ ಒಂದು ಕಾಲಮಾನ ಏನಿದೆ ಈ ಸಮಯದಲ್ಲಿ ನಾವು ಈ ಒಂದು ಸ್ಥಳವನ್ನು ನೋಡೋದಕ್ಕೆ ಸೂಕ್ತವಾಗಿ ಇರುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿ ಕೊಟ್ಟಿರೋದು ನಂಬರ್ ಎಂಡಿಂಗ್ ವಿತ್ 7957 ಸಂಪೂರ್ಣ ಮಾಹಿತಿ ಕೊಟ್ಬಿಟ್ಟಿದ್ದಾರೆ. ಹಾಗೆ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಾವು ಕೂಡ ನಿಮ್ಮ ಜೊತೆಗೆ ಬಂದಿದ್ದೀವಿ, ಗಣೇಶ ಹಬ್ಬಕ್ಕೆ ಒಳ್ಳೆ ಟ್ರಿಪ್ ಆಗ್ತಾ ಇದೆ ನಮಗೆ ಅಂತ ನಾಗಪತಿ ವಿ ಹೆಗಡೆ SN ನಗರ ಸಾಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನೋಡಿಪ್ಪ, ಇಲ್ಲಂತೂ ಯಾವುದೇ ಕಾರಣಕ್ಕೂ ಕಾಫಿ ಸಿಗಲ್ಲಂತೆ. ಕಾಫಿ ಪ್ರಿಯರೆಲ್ಲ ಬೇಜಾರು ಮಾಡ್ಕೋಬೇಡಿ, ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು ಟೀ, ಚಹಾ. ಹಾಗಾಗಿ ಎಲ್ಲರೂ ಚಹಾದ ಸವಿಯನ್ನು ಸವೆದು ಬೇಗ ಬೇಗ ಬೇಗ ವಾಪಸ್ ಬನ್ನಿ.

ನಾನಂತೂ ಟೂರ್ನ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ. ನನಗಂತೂ ಯಾರು ಡಿಸ್ಟರ್ಬ್ ಮಾಡಲೇಬೇಡಿ ಆಯ್ತಾ. ಸಖತ್ತಾಗಿ ಎಲ್ಲ ತಿಂಡಿಗಳ ಸವಿಯನ್ನು ಸವೆದು ಹಂಚಿಕೊಂಡು ರಮ್ಯಾನ್ ಜೊತೆ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಈ ಟ್ರಿಪ್ನ ಅಂತ ಹೇಳಿ ಸಂದೇಶವನ್ನು ಕಳಿಸಿಕೊಟ್ಟಿರೋದು ಯಾರು? ಗೀತಾ ಜೋಶಿ ಕಲಬುರಗಿಯಿಂದ. ಎಸ್ ಎಸ್, ನಾನು ಕೂಡ ನಿಮ್ಮ ಜೊತೆ ಟ್ರಿಪ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಗೀತಾ. ಲಾವಣ್ಯ ವಿಲಯ್ ಅವರು ಹೇಳ್ತಾ ಇದ್ದಾರೆ, ಎಸ್ ನನ್ನಂತೂ ಬಿಟ್ಬಿಟ್ಟು ಹೋಗ್ಬಿಡ್ಬೇಡಿ, ಇಲ್ಲೆಲ್ಲರೂ ಮಧ್ಯ ನನ್ನ ಜೊತೆಲೇ ಇರಿ ಅಂತ ಹೇಳಿ. ಇಲ್ಲ ಇಲ್ಲ, ಯಾರನ್ನೂ ಬಿಟ್ಟು ಹೋಗೋ ಮಾತೇ ಇಲ್ಲ. ಕ್ಯಾಮ್ರಾ ನಾನು ತಂದಿದ್ದೀನಿ, ಆದರೆ ನಾನು ಪರಿಸರದ ಫೋಟೋ ಮಾತ್ರ ತೆಗಿತೀನಿ ಅಂತ ಹೇಳ್ತಾ ಇದ್ದಾರೆ. ಆಹಾ, ಯಾರು? ಎಡದೊರೆ ರಾಯಚೂರಿನಿಂದ ಈರಣ್ಣ ಬೆಂಗಾಲಿ ಅವರು ಹೇಳ್ತಾ ಇದ್ದಾರೆ, ಇದು ಮೋಸ, ನಿಮ್ಮ ಜೊತೆ ಟೂ ಬಿಟ್ಟಿದ್ದೀನಿ ನಾನು. ಸಂದೇಶವನ್ನು ಕಳಿಸಿದರೆ, ಜರ್ನಿ ಮಾಡಿ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೆ ಮೇಡಮ್, ಬಿಸಿಲು ಬೇರೆ ಅಲ್ವಾ, ಪವಿತ್ರವಾದ ಸರಸ್ವತಿ ನದಿಲಿ ಈಜಾಡ್ಕೊಂಡು ಹೋಗೋಣವಾ ಅಂತ ಹೇಳಿ ಕೊಪ್ಪಳದಿಂದ ಮಂಗಳೇಶ ಸ್ವಾಮಿ ಅವರು ಕೇಳ್ತಾ ಇದ್ದಾರೆ. ಓಕೆ, ಒಂಚೂರು ಸಮಯ ಕೊಡ್ತೀನಿ ಅಷ್ಟೇ, ಜಾಸ್ತಿ ಕೊಡೋದಿಲ್ಲ. ಕಂಪ್ಲಿಯಿಂದ ವಾಲ್ಮೀಕಿ ಮರಿಲಿಂಗಪ್ಪ ಹೇಳ್ತಾ ಇದ್ದಾರೆ, ಕ್ಯಾಮ್ರಾ ತೊಗೊಂಡು ಬಂದಿದ್ದೀನಿ, ಹಾಗಂತ ಹೇಳ್ಬಿಟ್ಟು ಫೋಟೋ ತೆಕ್ಕೊಂಡು ತೆಕ್ಕೊಂಡು ನನ್ನೇ ಮರೆತು ಬಿಟ್ಬಿಟ್ಟು ಹೋಗ್ಬಿಡ್ಬೇಡಿ ಅಂತ. ಖಂಡಿತ ಬಿಡೋ ಮಾತಿಲ್ಲ ರೀ, ಕ್ಯಾಮ್ರಾ ವಾಪಸ್ ಕೊಡೋಕ್ಕಾದ್ರೂ ನಿಮ್ಮನ್ನು ನೆನ್ಪಿಟ್ಕೊಂಡಿರ್ತೀನಿ. ಕೊಪ್ಪಳದಿಂದ ನಾಗರಾಜ್ ಕಮತಿ, ಸರಸ್ವತಿ ನದಿಯ ಇನ್ನೊಂದು ಹೆಸರು ಗುಪ್ತಗಾಮಿನಿ ಕೂಡ. ಹೌದು, ಯಾಕಂದರೆ ಹಾಗೆ ಭೂಗತವಾಗಿಬಿಡ್ತಾಳಲ್ಲ, ಹಾಗೆ ಖಂಡಿತವಾಗಿಯೂ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಸೊಗಸಾಗಿ ಮುಡಿ ಬರ್ತಾ ಇದೆ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿದರೆ, ಐ ಟಿ ಲೇಔಟ್ ಮಲತಹಳ್ಳಿಯಿಂದ ಚಂದ್ರಮುಖಿ ಅವರು, ಹಬ್ಬಕ್ಕೆ ಎರಡೇ ದಿನ ತಯಾರಿ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಇದೆ. ಈ ಮಧ್ಯೆ ಟ್ರಿಪ್ಪಿಗೆ ಬೇರೆ ಕರ್ಕೊಂಡು ಹೋಗಿಬಿಡಿದಿರಲ್ಲ, ತಯಾರಿ ಮಾಡ್ಕೊಳ್ಳೋಕೆ ವಾಪಸ್ ಬಂದಮೇಲೆ ಕಷ್ಟ ಆಗುತ್ತೋ ಏನೋ ಅಂತ ಅನ್ನಿಸ್ತಾ ಇದೆ. ವರಿನೇ ಮಾಡಬೇಡಿ, ಇನ್ನು 10 ನಿಮಿಷದಲ್ಲಿ ವಾಪಸ್ ನಿಮ್ಮ ಮನೆಗೆ ನಾನು ನಿಮ್ಮನ್ನು ಬಿಟ್ಬಿಡ್ತೀನಿ. ಎಸ್, ಈಗ ಸದ್ಯಕ್ಕೆ ನಾನು ಗುಪ್ತಗಾಮಿನಿನ ತೋರಿಸಿದ ಮೇಲೆ ಪವಿತ್ರವಾದಂಥ ಈ ಮನಾ ಗ್ರಾಮದಲ್ಲಿ ಕರಕುಶಲ ವಸ್ತುಗಳ ಕಡೆ ಕೂಡ ನಾವು ಹೋಗಲೇಬೇಕು, ನೋಡಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಹಳ್ಳಿಯಲ್ಲಿರುವಂಥ ಮಹಿಳೆಯರು ಕೈಯಿಂದ ಮಾಡಿರುವಂಥ ವಸ್ತುಗಳನ್ನು ಆಹಾ, ಎಷ್ಟು ಚಂದವಾಗಿ ಮಾಡಿರ್ತಾರೆ ಅಂದರೆ ಅಷ್ಟೇ ಚಂದವಾಗಿ ಮಾರಾಟ ಕೂಡ ಮಾಡ್ತಾರೆ ರೀ. ಅದನ್ನು ಪರ್ಚೇಸ್ ಮಾಡೋಕ್ಕೆ ನಾವು ಹೋಗಲೇಬೇಕಲ್ವಾ? ಸ್ವಲ್ಪ ಶಾಪಿಂಗಾಗಿ ನಾನು ನಿಮ್ಗೆ ಅವಕಾಶ ಕೊಡ್ತಾ ಇದ್ದೀನಿ, ಕಳ್ಕೊಬೇಡಿ ಅವಕಾಶನ. ಸುಂದರವಾಗಿ ತಯಾರಿಸಿದಂಥ ಕಾರ್ಪೆಟ್ ನೋಡಿ ಎಷ್ಟು ಚಂದ ಇದೆ. ಶಾಲುಗಳು ಅಬ್ಬಬ್ಬಾ, ಚಳಿಗೆ ಬೇಕೇ ಬೇಕು. ಇನ್ನು ಸ್ವೆಟರ್, ಮಫ್ಲೇರ್ಗಳು, ಸ್ಕಾರ್ಫ್ಗಳು, ಆಹಾ, ಒಂದಕ್ಕಿಂತ ಒಂದು ಅವರು ಕೈಯಿಂದ ಹೆಣೆದಿರುವಂಥ ರೀತಿ ಅದ್ಭುತವಾಗಿದೆ ನೋಡಿ. ಬಾರ್ಗಿನ್ ಮಾಡ್ತಿರೋ ಏನು ಮಾಡ್ತಿರೋ ಬೇಗ ನೋಡಿ, ತಗೊಂಡು ವಾಪಸ್ ಬಂದು ಹೀಗೆ ಬೇಗ ನನ್ನ ಜೊತೆಯಾಗಿ.

ಮನಸ್ಸಿನ ಮುಗಿಲು ಮಾತ್ರವಲ್ಲ, ಇಲ್ಲೊಂದು ಜಲಪಾತದ ಹತ್ರ ನಿಂತು ನೀವು ಮುಗಿಲನ್ನ ನೋಡಬೇಕು, ಆಹಾ ಅದ್ಭುತ ಅನ್ಸ ಅಂತತ್ತೆ. ಹಾಗಾಗಿ ವಸುಧಾರಾ ಜಲಪಾತದ ಕಡೆಗೆ ಈಗ ನಾವು ಸದ್ಯಕ್ಕೆ ಚಾರಣ ಹೊರಟ್ಬಿಟ್ಟಿದ್ದೀವಿ. ಸಿಗೋ ಅಲ್ಪ ಸಮಯದಲ್ಲೇ ಚಾರಣಕ್ಕೂ ಹೋಗೋದಾ? ಏ ಖಂಡಿತ ಕರ್ಕೊಂಡು ಹೋಗ್ತಾ ಇದ್ದೀನಿ ರೀ. ಮನ ಗ್ರಾಮದ ಬಳಿ ಭೇಟಿ ನೀಡೋದಕ್ಕೆ ಆಸಕ್ತಿದಾಯಕ ಮತ್ತೊಂದು ಸ್ಥಳ ಅಂತ ಹೇಳಿದ್ರೆ ಅದು ವಸುಧಾರಾ ಜಲಪಾತ. ಈ ಜಲಪಾತದ ನೀರು ನಮ್ಮ ಎಲ್ಲ ಪಾಪಗಳನ್ನು ಕಳೆದು ಬಿಡುತ್ತೆ ಅನ್ನೋಂಥ ನಂಬಿಕೆ ಇದೆ. ಹಾಗಾಗಿ ಜಲಪಾತನ ಒಂದು ಸ್ಪರ್ಶ ಮಾಡಿ ಆದರೂ ಬರೋಣ ರೀ. ಎಷ್ಟು ಪಾಪಗಳಿದೆಯೋ ಗೊತ್ತಿಲ್ಲ ಅಲ್ವಾ, ಎಲ್ಲ ಕಳೆದೋಗ್ಬಿಡಲಿ. ಆ ಶಾಂತವಾದಂಥ ವಾತಾವರಣ ಇದೆ, ದಯವಿಟ್ಟು ಯಾರೂ ಗಲಾಟೆ ಮಾಡಬೇಡಿ. ಬೆರಗುಗೊಳಿಸುವಂಥ ಪರ್ವತಗಳನ್ನು ಹಾಗೆ ಕಣ್ ತುಂಬಿಕೊಳ್ಳಿ, ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಲ್ಲ. ಎಲ್ಲಿ ನೋಡಿದ್ರು ಹಿಮಗಿರಿ ಅನ್ನೋ ಹಾಗೆ ಅದ್ಭುತವಾದಂಥ ಸ್ಥಳ. ಇದರಿಂದ ಹಾಗೆ ನಾವು ಸತೋಪಂತ ಸರೋವರಕ್ಕೆ ಕೂಡ ಚಾರಣವನ್ನು ಹೋಗ್ಬೋದು. ಇದು ಮನಾಗ್ರಾಮದಿಂದಲೇ ಪ್ರಾರಂಭ ಆಗುತ್ತೆ. ಏನು ವಿಶೇಷ ಅಂತ ಹೇಳಿದ್ರೆ, ಬ್ರಹ್ಮ ವಿಷ್ಣು ಮಹೇಶ್ವರ ಈ ಒಂದು ಸತೋಪಂತ ಸರೋವರದಲ್ಲಿ ಶುದ್ಧ ನೀರಲ್ಲಿ ಸ್ನಾನ ಮಾಡಿದ್ರಂತೆ. ಹಾಗಾಗಿ ಅದು ಅದ್ಭುತವಾದಂಥ ಸ್ಥಳ ಅಂತ ಕೂಡ ನಂಬಿಕೆ ಇದೆ. ಇಷ್ಟೆಲ್ಲ ನೋಡಿದ್ಮೇಲೆ ಆಹಾ, ನನಗಂತೂ ಮನಾಗ್ರಾಮವನ್ನು ಬಿಟ್ಟು ವಾಪಸ್ ಬರೋಕೆ ಮನಸ್ಸೇ ಆಗ್ತಾ ಇಲ್ಲ. ಏನು ಮಾಡೋದು, ನೀವು ಕೂಡ ನಿಮ್ಮ ಊರುಗಳಿಗೆ ಬೇಗ ತಲುಪಬೇಕಲ್ವಾ, ನಿಮ್ಮನ್ನು ಹುಷಾರಾಗಿ ಕಳಿಸ್ಕೊಡೋ ಜವಾಬ್ದಾರಿ ನಂದೇ ಅಲ್ವಾ. ಹಾಗಾಗಿ ಎಲ್ಲರನ್ನೂ ವಾಪಸ್ ನಾನು ನಿಮ್ಮ ನಿಮ್ಮ ಊರಿನ ಕಡೆ ಕರ್ಕೊಂಡು ಬರ್ತಾ ಇದ್ದೀನಿ. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಅಬ್ಬ ಮೇಡಮ್ ಏನ್ ಚೆನ್ನಾಗಿತ್ತು ಮನಾ ಗ್ರಾಮದ ಭೀಮನ ಕಲ್ಲು, ಭೀಮನಷ್ಟೇ ಗಟ್ಟಿ ಇತ್ತು, ನಾನಂತೂ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಮಾಡಿದೆ, ಚೆನ್ನಾಗಿತ್ತು ಅಂತ ಹೇಳಿ ಮಂಜುನಾಥ್ ಇಂದ್ರಗಿಯಿಂದ ಹೇಳ್ತಾ ಇದ್ದಾರೆ. ಎಸ್, ಎಷ್ಟು ಚಂದ ಕರ್ಕೊಂಡು ಹೋದ್ರಿ, ಕರ್ಕೊಂಡು ಬಂದ್ರಿ. ನಾನು ತಂದಿದ್ದು ಜೋಳದ ರೊಟ್ಟಿ, ಕೆಂಪು ಖಾರ ಚಟ್ನಿ, ಶೇಂಗಾ ಚಟ್ನಿ, ಅಗಸೆ ಚಟ್ನಿ, ಉಳ್ಳಾಗಡ್ಡಿ ಎಲ್ಲ ಚೆನ್ನಾಗಿತ್ತು ತಾನೇ ಅಂತ ದಿಲೀಪ್ ಕಲ್ಯಾಣ್ಕರ್ ಕೇಳ್ತಿದ್ದಾರೆ. ಅದ್ಭುತವಾಗಿತ್ತು, ನಾನಂತೂ ಸಕ್ಕತ್ತು ಎಂಜಾಯ್ ಮಾಡಿದೆ. ಹಾಗೆ ಸಂದೇಶವನ್ನು ಕಳಿಸಿ, ಸರಸ್ವತಿ ಗುಪ್ತಗಾಮಿನಿ ನದಿಗಳನ್ನು ನೋಡಿ ತುಂಬ ಖುಷಿಯಾಯಿತು ಮೇಡಮ್, ಪ್ರವಾಸಕ್ಕೆ ನಿಮ್ಮಿಂದೆ ಬಂದಿದ್ದು ನೋಡಿದ್ದು ಬಹಳ ಖುಷಿಯಾಯಿತು ನಮಗೂ ಅಂತ ಹೇಳಿ ಬಿ ಎಂ ವಿಶ್ವನಾಥ್ ರಾಮಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊ ಕಾರ್ಯಕ್ರಮದಲ್ಲಿ ಎಷ್ಟು ಚಂದ ಪ್ಲೇಸ್ಗಳ ಎಕ್ಸ್ಪ್ಲೈನ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ನಮ್ಮನ್ನು ಟ್ರಿಪ್ ಕರ್ಕೊಂಡು ಹೋಗಿದ್ದಕ್ಕೆ ಅಂತ ನೇತ್ರ ಕೆಂಗೇರಿಯಿಂದ ಹೇಳ್ತಾ ಇದ್ದಾರೆ. ಎಸ್, ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಈ ಕಾರ್ಯಕ್ರಮದಲ್ಲಿ ಕಣ್ಣು ಕಟ್ಟೋ ಹಾಗೆ ಪ್ರತಿ ಪ್ಲೇಸ್ ಎಕ್ಸ್ಪ್ಲನೇಷನ್ ನಮ್ಮ ಕಣ್ಮುಂದೆ ಬಂತು, ಹಾಗೆ ಹಾದು ಹೋಯಿತು. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಕಾರ್ಯಕ್ರಮ ಬಹಳ ಖುಷಿಯಾಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸಿಕೊಟ್ಟಿರೋದು ಯಾರು ಯಾರು ಯಾರು ಅಂತ ನೋಡಿದ್ರೆ, ಎಸ್ ನಿಮ್ಮ ಹೆಸರು ಟೈಪ್ ಮಾಡಿ ಕಳಿಸಿ. ಖಂಡಿತ ನಿಮ್ಮ ಹೆಸರು ಓದೋದ್ರಲ್ಲಿ ನಮಗೆ ಖುಷಿ ಇದ್ದೇ ಇರುತ್ತೆ. ನಂಬರ್ ಎಂಡಿಂಗ್ ವಿತ್ 7957 ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಸ್, ಸಂದೇಶಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಯಶೋಧ ಇಚಲಕರಂಜಿ ಮಹಾರಾಷ್ಟ್ರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಇದಾಗಿತ್ತು ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮ. ಒಳ್ಳೆ ಪ್ರವಾಸಕ್ಕೆ ಹೋದ್ವಿ ಹಬ್ಬದ ಸಮಯದಲ್ಲಿ. ಈಗಾಗಲೇ ಗೊತ್ತಾಯಿದೆ ನೀವು ಕಾರ್ಯಕ್ರಮದ ಮಧ್ಯ ಆಲಸ್ತಾನೆ ಇದ್ದೀರಾ. ಪರಿಸರ

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಕರಗಲಿ ಎದೆಯೊಳಗಿನ ಕ್ಲೇಶ, ಗಣಪ ತರಲಿದ್ದಾನೆ ಭಕ್ತಿಯ ಸಂದೇಶ. ಕಡುಬು ಮೋದಕದ ಸಿಹಿ, ದೂರವಾಗಲಿದೆ ಮನಸ್ಸಿನ ಕಹಿ.
3: ನಗುವ ನಮ್ಮ ಜಮನ
4: ಓ ಗಣೇಶ,
3: ನಗಿಸೋ ನಮ್ಮ ಜನನ
4: ಓ ಗಣೇಶ,
3: ಕಾಪಾಡು.
2: ಮನೆ ಮನೆಗಳಲ್ಲಿ ಭಕ್ತಿಯ ಕಳೆ, ಅಡೆತಡೆಗಳೆಲ್ಲವೂ ದೂರವಾಗಲಿದೆ ಇನ್ಮೇಲೆ.
3: ಗಣಪತಿ ಬಪ್ಪ ಮೋರ್ಯ, ಅಗಸೋ ನಮ್ಮ ಏರಿಯಾ.
2: ಸುಖ ಸಮೃದ್ಧಿ ನೀಡಲಿದ್ದಾನೆ ವಿಘ್ನ ನಿವಾರಕ. ಎಲ್ಲರೂ ಒಟ್ಟಾಗಿ ಹೇಳೋಣ,
5: ಕೇಳುಗರೆ. ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 FM ರೈನ್ಬೋ 101.3 MHz ನಲ್ಲಿ, ಬೆಳಗ್ಗೆ 8:45

ಐದಕ್ಕೆ ಹಾಗೂ ಸಂಜೆ 6 ಗಂಟೆಗೆ ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕೇಳ್ತಾ ಇದ್ರ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ್ನ. ಸಮಯ ಆಗ್ತಾ ಇದೆ 5:04 ನಮ್ಮ ಸ್ಟುಡಿಯೋ ಕ್ಲಾಕ್ ನಲ್ಲಿ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಏನ್ ಮಾತಾಡ್ತಾ ಇದ್ದೀವಿ, ಏನು ಹೊಸ ವಿಷಯ? ಹೊಸ ವಿಷಯ ಏನಿಲ್ಲ ಬಿಡ್ರಿ, ಎಲ್ಲ ಕಾಮನ್ ಆಗಿರುವಂತಹ ವಿಷಯನೇ. ಸೊ ಇದ್ರ ಬಗ್ಗೆ ನಾವು ಈ ಮಾತಾಡ್ತಾ ಇದ್ದೀವಿ. ಯಾವ್ದ್ರ ಬಗ್ಗೆ ಇದ್ರ ಬಗ್ಗೆ ಅಂತ ಹೇಳ್ತಾ ಇದ್ದಾರಲ್ಲ, ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ನಾನು ಇವತ್ತು ಮಾತಾಡ್ತಾ ಇರುವಂತಹ ವಿಚಾರ ಏನಪ್ಪ ಅಂತಂದರೆ, ನಾವು ಸಾಕಷ್ಟು ಬಾರಿ ತುಂಬ ಅನಗತ್ಯವಾಗಿರುವಂತಹ ಖರೀದಿಗಳನ್ನು ಮಾಡ್ತೀವಿ, ಅನ್ನೆಸೆಸರಿ ಪರ್ಚೇಸ್ ಅಂತ ಹೇಳ್ತಾರಲ್ವಾ. ಸೊ ಅದು ಬೇಕಿರುತ್ತೋ ಬೇಡವೋ ಗೊತ್ತಾಗದೇ ಇಲ್ಲ, ಬಟ್ ನಾವು ಅದನ್ನು ತೊಗೊಂಡು ಬಂದು ಮನೆಯಲ್ಲಿ ಇಟ್ಕೋತೀವಿ ಅಥವಾ ಏನಕ್ಕೋ ಉಪಯೋಗ ಆಗುತ್ತೆ ಅಂತ ಇಟ್ಕೊಂಡೇ ಇರ್ತೀವಿ. ಸೊ ಈ ವಿಷಯವಾಗಿ ಇವತ್ತಿನ ಸಂಜೆಯನ್ನು ನಾವು ಮಾತಾಡ್ತಾ ಕಾಲ ಕಳೆಯೋಣ, ಆಯಿತಾ? ಹಾಗೆ ಸ್ವಲ್ಪ ನೀವು ಲೈಟರ್ ಮೂಮೆಂಟಾಗೂ ಈ ಒಂದು ಟಾಪಿಕ್ನ ತೊಗೋಬೋದು. ನಿಮ್ಗೇನಾದರೂ ಕಾಮಿಡಿಯಾಗಿ ನೀವು ಯಾವುದಾದ್ರೂ ವಸ್ತುಗಳನ್ನು ಪರ್ಚೇಸ್ ಮಾಡಿದರೆ ಅಥವಾ ಏನನ್ನಾದರೂ ತೊಗೊಂಡು ಬಳಸೇ ಇಲ್ಲ, ನೀವು ಅದನ್ನು ತೊಗೊಳ್ಬೇಕಾದ್ರೆ ಇದು ಬೇಕು ಅಂತ ಅನ್ನಿಸ್ತಿತ್ತು, ಬಟ್ ತೊಗೊಂಡಾದ್ಮೇಲೆ ಏನಕ್ಕೂ ಉಪಯೋಗ ಬಂದಿಲ್ಲಪ್ಪ ಅಂತ ಯಾವುದಾದ್ರೂ ವಸ್ತು ನಿಮಗಿದ್ರೆ ನೀವು ನಮಗೆ ಸಂದೇಶವನ್ನು ಕಳಿಸ್ಕೊಡಿ. 9480901013 ಈ ಒಂದು ಸಂಖ್ಯೆಗೆ ವಾಟ್ಸಾಪ್ ಮುಖಾಂತರ ಯಾವುದು ಅನ್ನೆಸೆಸರಿ ಪರ್ಚೇಸ್. ಸಾಮಾನ್ಯವಾಗಿ ನಾವು ಪರ್ಚೇಸ್ ಮಾಡ್ತಾನೆ ಇರ್ತೀವಲ್ವ, ಎಲ್ಲಾದರೂ ಒಂದು ಕಡೆ ಹೋದರೆ ಅಲ್ಲಿ ಏನಾದರೂ ತೊಗೊಂಡು ಬರ್ತೀವಿ, ತೊಗೋಬಾರ್ದು ಅಂತ ಅಂದ್ಕೊಂಡು ಹೋದರೂ ಕೂಡ ಎಷ್ಟೋ ಬಾರಿ ತೊಗೊಂಡು ಬಂದುಬಿಟ್ಟಿರ್ತೀವಿ. ಸೊ ಈ ಥರ ಅನ್ನೆಸೆಸರಿಯಾಗಿ ಎಷ್ಟು ಪರ್ಚೇಸ್ ಮಾಡಿದ್ದೀರಾ, ನೀವು ಏನನ್ನು ಪರ್ಚೇಸ್ ಮಾಡಿದ್ದೀರಾ ನಮಗೆ ಸಂದೇಶದ ಮುಖಾಂತರ ತಿಳಿಸ್ಕೊಡಿ. ನೀವು ನಮ್ಮ ಜೊತೆ ಹಂಚ್ಕೊಂಡಂತಹ ಸಂದೇಶವನ್ನು ನಾವು ಆನ್ ಏರ್ ಹೇಳ್ತೀವಿ. ಸೊ ಜನರು ಕೂಡ ಸ್ವಲ್ಪ ಖುಷಿ ಪಡಲಿ ಅಥವಾ ಎಚ್ಚೆತ್ಕೊಳ್ಳಿ, ಅವರು ಕೂಡ ಇದನ್ನು ಮಾಡಬಾರ್ದು ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇರೋದು ನಾನು ಆರ್ ಜೆ ಚೈತ್ರ. ಕಾರ್ಯಕ್ರಮದ ಮೊದಲನೇ ಗೀತೆ ಬರ್ತಾ ಇದೆ, ಫೀಲ್ ದ ಪವರ್ ಅನ್ನುವಂತಹ ಗೀತೆ ಬರ್ತಾ ಇದೆ. ನಿಮ್ಮೆಲ್ಲರಿಗೋಸ್ಕರ ಶಶಾಂಕ್ ಶೇಷಗಿರಿ ಅವರ ಧ್ವನಿಯಲ್ಲಿ ಕೇಳ್ತಾ ಇರಿ ಇದು ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಸಮಯ ಆಗಿದೆ 5:15. ಕೇಳ್ತಾ ಇರೋದು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ಇವತ್ತಿನ ಟಾಪಿಕ್ ಸಖತ್ತಾಗಿದೆ ಅಂತ ಅನ್ಸುತ್ತೆ. ಸಾಕಷ್ಟು ಜನ ಸ್ನೇಹಿತರು ಆಲ್ರೆಡಿ ನಮಗೆ ಸಂದೇಶ ಕಳಿಸ್ತಾ ಇದ್ದಾರೆ, ಯಾಕಂದ್ರೆ ಸಾಕಷ್ಟು ಜನರ ಹತ್ರನೂ ಈ ಥರ ಪರ್ಚೇಸ್ ಮಾಡಿ ವೇಸ್ಟ್ ಆಗಿರುವಂಥ ಪ್ರಾಡಕ್ಟ್ಸ್ ಬೇಕಾದಷ್ಟಿದೆ ಅಂತ ಅನ್ಸುತ್ತೆ. ನಮ್ಮ ಥರನೇ ಎಲ್ಲರ ಹತ್ರನೂ ಇದೇ ಥರ ಪ್ರಾಡಕ್ಟ್ಸ್ ಇರುತ್ತೆ ಅಂತ ಅನ್ಸುತ್ತೆ. ಏನೇ ಆಗಲಿ ನೋಡೋಣ. ನಮಗೊಂದು ಸಂದೇಶ ಬಂದಿದೆ. ರಯಾನ್ ಲೋಬೋ ಅವರು UKಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಯಾವುದಾದ್ರೂ ವಸ್ತುಗಳು 3 ತಿಂಗಳಿಗಿಂತ ಜಾಸ್ತಿ ಯೂಸ್ ಆಗಿಲ್ಲ ಅಂತಂದರೆ ಅದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಹೌದು, 3 ತಿಂಗಳಾಗೋಷ್ಟಕ್ಕೆ ಬಹುಶಃ ಮರ್ತೇ ಹೋಗ್ಬಿಟ್ಟಿರುತ್ತೆ ಅನ್ಸುತ್ತೆ ನಮ್ಗೆ ಈ ಥರ ಒಂದು ವಸ್ತುನ ತೊಗೊಂಡಿದ್ವಿ ನಾವು ಅಂತ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ ನಮಗೆ. ಸೌಮ್ಯ ಅವರು ಎಲೆಬೆತ್ತೂರು ದಾವಣಗೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಿವಿ ಓಲೆ ತುಂಬ ತೊಗೋತೀನಿ, ಚೆನ್ನಾಗಿರುತ್ತೆ ಅಂತ, ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಳ್ತೀನಿ, ಬಟ್ ತೊಗೊಂಡ್ಮೇಲೆ ಹಾಕೊಂಡಾಗ ಚೆನ್ನಾಗಿ ಅನಿಸಲ್ಲ. ಸೊ ತುಂಬ ಓಲೆನ ಸುಮ್ಮನೆ ಇಟ್ಟು ತುಂಬ ದಿನ ಆದಮೇಲೆ ಬಿಸಾಕ್ತೀನಿ. ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಬಟ್ ಹಾಕೋವಾಗ ಕಂಫರ್ಟ್ ಇರಲ್ಲ ಅಂತ ಹೇಳ್ತಿದ್ದಾರೆ. ಈ ಒಂದು ಸಿಂಡ್ರೋಮ್ ನನಗೂ ಇದೆ. ಸೊ ನಾನು ಕೂಡ ಬೇಜಾನ್ ಓಲೆಗಳನ್ನ ತೊಗೊಳ್ತೀನಿ ಬಟ್ ಹಾಕೊಳ್ಳೋಕೆ ಸಮಯ ಸಿಗಲ್ಲ ಅಥವಾ ಹಾಕೊಳ್ಳೋಕೆ ಮರ್ತೇ ಹೋಗ್ಬಿಟ್ಟಿರುತ್ತೆ ನನ್ನ ಹತ್ರ ಓಲೆ ಇದೆ ಅಂತ. ಸೊ ಈ ರೀತಿ ನಾನು ಕೂಡ ತುಂಬ ಶಾಪಿಂಗ್ ಮಾಡ್ತೀನಿ. ನಂಜುನ್ ಸ್ವಾಮಿ ಅವರು ಯಶವಂತಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಯಾವಾಗಲಾದರೂ ನಾವು ಪರ್ಚೇಸ್ಗೆ ಅಂತ ಹೋದರೆ ಕಾಸ್ಟ್ಲಿ ಬಟ್ಟೆಗಳನ್ನು ಮಾತ್ರ ತೊಗೋಬೇಡಿ ಮೇಡಮ್. ಸ್ಲಿಪ್ಪರ್ಗಳು ಇವು ಯಾವುದಕ್ಕೂ ಜಾಸ್ತಿ ದುಡ್ಡನ್ನು ಹಾಕಬೇಡಿ, ಇಟ್ ವೇಸ್ಟ್ ಆಫ್ ಮನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮನೇಲಿ ಸ್ಲಿಪ್ಪರ್ಗಳು ತೊಗೊಳ್ಳೋದು ತುಂಬ ಆಗೋಗ್ಬಿಟ್ಟಿದೆ. ಇದು ವೇಸ್ಟ್ ಆಗಿರೋ ಒಂದು ಪರ್ಚೇಸು, ಎಲ್ಲಿ ಹೋದರೂ ತೊಗೋತೀವಿ ಅಂತ ಹೇಳ್ತಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 3873, ನಿಮ್ಮ ಹೆಸರನ್ನ ನೀವು ಮೆನ್ಷನ್ ಮಾಡಿಲ್ಲ. ಹಾಗೆ ಪಾರ್ವತಿ ಮೋಹನ್ ಅವರು KHP ಕಾಲೋನಿ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾನು ಮಾರ್ಕೆಟ್ಗೆ ಹೋದರೆ ತರ ತರ ಸೊಪ್ಪನ್ನು ತರ್ತೀನಿ ಬಟ್ ಮರೆಯೋದೇ ಇಲ್ಲ, ಮನೆಯಲ್ಲಿದ್ದರೂ ಕೂಡ ತರುತ್ತೇನೆ, ನನಗೆ ಸೊಪ್ಪಂದರೆ ತುಂಬ ಇಷ್ಟ ಅಂತ ಹೇಳ್ತಿದ್ದಾರೆ. ಇವರು ಮರೆಯೋದೇ ಇಲ್ವಂತೆ ಸೊಪ್ಪನ್ನು ತರೋದಕ್ಕೆ, ಹಾಗೆ ಸೊಪ್ಪನ್ನು ತಂದಿದ್ದೀನಿ ಅಂತ. ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಶುಭ ಸಂಜೆ ನಿಮಗೂ ಕೂಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಬಸವರಾಜ್ ಅಂತ ಹೇಳಿ ಅಂತ ಹೇಳ್ತಿದ್ದಾರೆ. ನನ್ನ ಹೆಸರು ಹೇಳಬೇಡಿ ಮೇಡಮ್ ಅಂತ ಹೇಳ್ತಿದ್ದಾರೆ, ಆದರೂ ನಿಮ್ಮ ಹೆಸರನ್ನ ಹೇಳಿಬಿಟ್ಟೆ ನಾನು. ಒಂದು ಕಿವಿ ಓಲೆನ ತಂದಿದ್ದೆ ಮೇಡಮ್, ಒಂದು ಹುಡುಗಿಗೆ ಕೊಡಬೇಕು ಅಂತ. ನಾನು ಭಾಳ ಇಷ್ಟಪಟ್ಟು ಇಟ್ಕೊಂಡಿದ್ದೆ, ಆದರೆ ಕೊಡೋಕ್ಕೆ ಆಗಿಲ್ಲ. ಯಾಕಂದರೆ ಮರ್ತೇ ಹೋಗ್ಬಿಡ್ತು ಅಥವಾ ಸುಮ್ಮನೆ ದುಡ್ಡು ವೇಸ್ಟ್ ಆಯಿತು ಅಂತ ಇವಾಗ ಅನ್ನಿಸ್ತಾ ಇದೆ. ಅದನ್ನು ನಾನು ನನ್ನ ತಂಗಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸಿಕ್ಕಾಕೊಂತೀರಾ, ನಿಮ್ಮ ತಂಗಿ ಏನಾದರೂ ಕೇಳಿಸ್ಕೊಳ್ತಾ ಇದ್ದರೆ ಸಿಕ್ಕಾಕೊಂತೀರಾ ಖಂಡಿತವಾಗ್ಲೂ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ. ಗುಡ್ ಈವ್ನಿಂಗ್ ಮೇಡಮ್ ಅವರು, ಯಶೋಧ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಏನು ಸಂದೇಶ ಕಳಿಸಿದ್ದಾರೆ ಓದ್ತೀನಿ, ಅದಕ್ಕಿಂತ ಮುಂಚೆ ಈ ಒಂದು ಗೀತೆನ ಕೇಳಿ ಬೇಗ ವಾಪಸ್ ಬನ್ನಿ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಸಮಯ ಆಗಿದೆ 5:28. ನೀವೆಲ್ಲರೂ ಟ್ಯೂನ್ ಮಾಡಿರೋದು FM 101.3 ಮೆಗಾ ಹರ್ಟ್ಸ್. ಯಶೋಧ ಅವರು ಸಂದೇಶವನ್ನ ಕಳಿಸಿದ್ರು ಅಂತ ನಾನು ಹೇಳಿದ್ನಲ್ವಾ, ಯಶೋಧ ಅವರು ಮಹಾರಾಷ್ಟ್ರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಏನ್ ಹೇಳ್ತಾರೆ ಗೊತ್ತಾ, ಅವ್ರಿಗೆ ಈ ಟಾಪಿಕ್ ತುಂಬಾ ಇಷ್ಟ ಆಯ್ತಂತೆ. ಯಾಕಂದ್ರೆ ಈ ಟಾಪಿಕ್ಗೆ ಸೂಕ್ತವಾಗಿರೋ ವ್ಯಕ್ತಿ ಅವರೇ ಅಂತೆ. ಹೇಳಬೇಕು ಅಂತಂದ್ರೆ, ಮಾರ್ಕೆಟಿಗೆ ಏನೋ ತರೋದಕ್ಕೆ ಹೋಗ್ತೀನಿ, ಬಟ್ ಇನ್ನೇನೋ ತಗೊಂಡು ಬರ್ತೀನಿ. ಬೇಡವಾದ ವಸ್ತುಗಳನ್ನ ಈ 2 ದಿನದ ಹಿಂದೆ ಮಾರ್ಕೆಟ್ಗೆ ಹೋಗಿದ್ದೆ, ಸೇಲ್ ಇತ್ತು, ಇಯರ್ಬಡ್ಸ್ದು ಅಂತ ಎಲ್ಲ ತೊಗೊಳ್ತಾ ಇದ್ರು ಅಂತ ನಾನು ತೊಗೊಳ್ಳೋಣ ಅಂತ ಅನ್ನಿಸ್ತು ತೊಗೊಂಡೆ. ಅಲ್ಲಿ ಸರಿ ಇತ್ತು, ಬಟ್ ಮನೆಗೆ ಬಂದ್ಮೇಲೆ ಕೆಟ್ಟೋಯ್ತು, ಅದು ಹಾಗೆ ಮೂಲೆಯಲ್ಲಿ ಬಿದ್ದಿದೆ ಮೇಡಮ್. ಮನೇಲಿ ಸಿಕ್ಕಾಬಟ್ಟೆ ಬೊಯ್ದು ಏನೋ ತರದಿಕ್ಕೆ ಹೋಗಿದ್ದೆ, ಇನ್ನೇನೋ ತೊಗೊಂಡು ಬಂದೆ, ಮಾರ್ಕೆಟಿಗೆ 200 ರೂಪಾಯಿ ಖರೀದಿ ಮಾಡೋಕ್ಕೆ ಹೋಗಿ 2,000 ರೂಪಾಯಿ ಖರ್ಚು ಮಾಡ್ಕೊಂಡು ಬಂದೆ. ಸೊ ಈ ಥರ ತುಂಬ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಸತಿ ಇದಾಗತ್ತಲ್ವಾ, ನೀವು ಯಾವ್ದಾದ್ರು ಶಾಪಿಂಗ್ ಕಾಂಪ್ಲೆಕ್ಸು ಅಥವಾ ಎಲ್ಲಿಗಾದ್ರೂ ಹೋದ್ರಿ ಅನ್ಕೊಳ್ಳಿ, ಜಸ್ಟ್ ಇದು ಒಂದೇ ಐಟಮ್ ತಗೋಬರ್ಬೇಕು ಅಂತ ನಾವು ಹೋಗಿರ್ತೀವಿ, ಬಟ್ ನೋಡಿದ್ರೆ ಅಲ್ಲಿ ಬಿಲ್ ಮಾತ್ರ ಇಷ್ಟು ಉದ್ದ ಆಗಿರುತ್ತೆ. ಅಷ್ಟು ಐಟಮ್ಸ್ನ ನಾವು ತೊಗೊಂಡು ಬಂದಿರ್ತೀವಿ. ಅದು ಬೇಕೋ ಬೇಡವೋ, ಆ ಮಾರ್ಟ್ ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ನೋಡಿದ್ರೆ ನಮಗೆ ಬೇಕೇ ಬೇಕು. ಸಮುದ್ರ ಹಾಡುಗಳನ್ನು ಪ್ರಸಾರ ಮಾಡ್ತಿದ್ದೀರಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದ ಶ್ರೀಧರ್ ಪದ್ಮ ಪನ್ನಗ ಟಿ ಅನಂತಕುಮಾರ್ ಅವರು, ಧನ್ಯವಾದಗಳು. ಸಂಜೀವ್ ರೆಡ್ಡಿ, ತುಂಬ ಒಳ್ಳೆ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಬಂಗಾರದಂತಹ ಗೀತೆಗಳನ್ನು ಆಯ್ಕೆ ಮಾಡಿ ಪ್ರಸಾರ ಮಾಡ್ತಿದ್ದೀರಿ. ಹೆಬ್ಬಾಳದಿಂದ ರಮೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ನಿಮಗೂ ಕೂಡ ಧನ್ಯವಾದಗಳು. ಸುಧೀಂದ್ರ ಅವರು ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳಿಸಿದ್ದಾರೆ, ನಾನು ಯಾವುದೇ ಪ್ರಾಡಕ್ಟ್ ತಂದರೂ ಕೂಡ ಅದನ್ನು ವೇಸ್ಟ್ ಮಾಡಿಲ್ಲ, ಒಂದಲ್ಲ ಒಂದು ರೀತಿ ನಾನು ಅದನ್ನು ಯೂಸ್ ಮಾಡ್ತೀನಿ. ಇತ್ತೀಚೆಗಷ್ಟೇ ನಾನು ಒಂದು ಹಳೆ ಟೇಪ್ ರೆಕಾರ್ಡರ್ ಹಾಗೂ ಒಂದು DVD ಪ್ಲೇಯರ್ನ ತೊಗೊಂಡೆ. ಎಲ್ಲರೂ ಯಾಕೆ ಯಾಕೆ ಯಾಕೆ ಅಂತ ಕೇಳ್ತಿದ್ರು, ಆದರೆ ನನ್ನ ಹತ್ರ ಇರುವಷ್ಟು ಕ್ಯಾಸೆಟ್ಸ್ ಹಾಗೂ CD ಯಾರ ಹತ್ರನೂ ಇಲ್ಲ. ನನ್ನ ವಾಯ್ಸ್ ರೆಕಾರ್ಡ್ ಮಾಡಬೇಕು ಅಂತ ನಾನು ಟೇಪ್ ರೆಕಾರ್ಡರ್ನ ತೊಗೊಂಡು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಯುನೀಕ್ ಆಗಿದೆ ರೀ ನಿಮ್ಮ ಐಡಿಯಾ, ಬಿಕಾಸ್ ಟೇಪ್ ರೆಕಾರ್ಡರು DVD ಪ್ಲೇಯರ್ ಎಲ್ಲ ಬಹುಶಃ ಇವಾಗ ಇಲ್ವೇ, ಒಂಥರ ನಾಸ್ಟಾಲ್ಜಿಕ್ ಮೂಮೆಂಟ್ಸ್ ಅಂತ ಅಂದ್ಕೊಳ್ಳಿ, ಕಾಣಿಸೋದೇ ಇಲ್ಲ ಹೆಚ್ಚೆಚ್ಚು ಟೇಪ್ ರೆಕಾರ್ಡರ್ಗಳಾಗಿರ್ಬೋದು. ಮುಂಚೆ ನಾವು CD ಹಾಕ್ಕೊಂಡು ಮತ್ತು ಕ್ಯಾಸೆಟ್ಗಳನ್ನ ಹಿಂದೆ ಮುಂದೆ ತಿರುಗಿಸಿ ಸೈಡ್ A ಸೈಡ್ B ಅಂತೆಲ್ಲ ಹಾಕ್ಕೊಂಡು ಪ್ಲೇ ಮಾಡ್ತಿದ್ವಲ್ವ, ಸೊ ಎಷ್ಟು ಮಜಾ ಇರ್ತಿತ್ತು ಅಲ್ವಾ.

ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯನ್ನ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು, ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಘೋಷಣೆ, ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ, 2028 ಹೊತ್ತಿಗೆ ನಶೆ ಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ, ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ, ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ, ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ, ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ, ಟೀಂ ಕರ್ನಾಟಕದ ಸಂಕಲ್ಪ, ಶತಕದ ಪಥ ಪ್ರಗತಿಯ ರಥ, ಇದು ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.

ಸಮಯ ಆಗಿದೆ 5:41. ಟ್ಯೂನ್ ಮಾಡಿದ್ದೀರಿ ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್. ನಾವು ಇವತ್ತು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಂತಹ ವಿಚಾರ ಏನಪ್ಪ ಅಂತಂದ್ರೆ, ಸಾಕಷ್ಟು ಬಾರಿ ನಾವು ಏನೋ ಒಂದು ಪರ್ಚೇಸ್ ಮಾಡಿರ್ತೀವಿ, ಬಟ್ ಅದು ತುಂಬಾ ಸತಿ ಉಪಯೋಗಕ್ಕೆ ಬರಲ್ಲ. ಇದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಕಂಡು ಬರುವಂತಹ ಒಂದು ಸಂಗತಿ. ಆನ್ಲೈನ್ ಶಾಪಿಂಗ್ ನೋಡಿರ್ತೀರಾ ನೀವು? ಆನ್ಲೈನಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ 5 ನಿಮಿಷಕ್ಕೆ ಅಂತ ಶುರು ಮಾಡ್ತೀರಾ, ಆದರೆ ಕಾರ್ಟ್ ತುಂಬಿಸಿ ತುಂಬಿಸಿ ತುಂಬಿಸಿ ತುಂಬಿಸಿ ಇದು ಎಷ್ಟು ಬಿಲ್ ಮಾಡ್ತೀವೋ ಅದೆಷ್ಟೋ ಗೊತ್ತೇ ಆಗಲ್ಲ. ಇನ್ನು ಡಿಸ್ಕೌಂಟ್ ನೋಡಿ, ಇನ್ನೂ ಇದು ಕಡಿಮೆ ಸಿಗುತ್ತೆ, ಇದು ಇಲ್ಲಿ ಎಲ್ಲರಿಗಿಂತ ಇವರೇ ಕಡಿಮೆ ಕೊಡ್ತಾ ಇದ್ದಾರೆ ಅಂತ ನಾವು ಸಾಕಷ್ಟು ಬಾರಿ ಸೇಲಲ್ಲಿ ಕೂಡ ಪರ್ಚೇಸ್ ಮಾಡ್ಕೊಳ್ತೀವಿ. ಹಾಗೆ ಒಂದು ಸಲ ಬಳಸಿದ ವಸ್ತು ಇರುತ್ತಲ್ಲ, ಕೆಲವು ವಸ್ತುಗಳು ಜೀವನದಲ್ಲಿ ನಮ್ಮ ಜೊತೆಗಿನ ಸಂಬಂಧ ಒಂದು ದಿನಕ್ಕೆ ಮಾತ್ರ ಮುಗ್ದೋಗುತ್ತೆ. ಒಂದು ಫಂಕ್ಷನ್ಗೆ ಬೇಕು ಅಂತ ಒಂದು ಡ್ರೆಸ್ ತೊಗೊಳೋದು, ಕಿಚನಲ್ಲಿ ಉಪಯೋಗ ಆಗುತ್ತೆ ಒಂದು ಗ್ಯಾಜೆಟ್ ತೊಗೊಳೋದು, ವರ್ಕೌಟ್ ಮಾಡ್ತೀನಿ ಅಂತ ಒಂದು ಎಕ್ವಿಪ್ಮೆಂಟ್ ತೊಗೊಳೋದು, ಆದರೆ ಅದೆಲ್ಲ ಒಂದೇ ದಿನ ಮಾತ್ರ. ಅದರಲ್ಲೂ ಹೆಣ್ಮಕ್ಳಂತೂ ಪ್ರತಿಯೊಂದು ಫಂಕ್ಷನ್ಗೆ ಹಾಕಿದ್ದು ಇನ್ನೊಂದು ಫಂಕ್ಷನ್ಗೆ ಹಾಕೋದಿಕ್ಕಾಗಲ್ವಾ? ಸೊ ಹೊಸ ಹೊಸ ಅದನ್ನು ಪ್ರತಿ ಫಂಕ್ಷನ್ಗೂ ತಗೊಂಡೇ ತಗೊಳ್ತಾರೆ. ದುಡ್ಡು ಹೋಯ್ತು ಆದರೆ ಪಾಠ ಸಿಕ್ತು. ಕೆಲವೊಂದು ಶಾಪಿಂಗ್ ಮಿಸ್ಟೇಕ್ಸ್ ದುಡ್ಡಿನ ಜೊತೆಗೆ ನಮಗೆ ಒಂದು ಒಳ್ಳೆಯ ಲೆಸನ್ ಕೂಡ ಕೊಡುತ್ತೆ. ಇನ್ನು ಮುಂದೆ ನೋಡಿಕೊಂಡು ಖರೀದಿಸಬೇಕು ಅಂತ ನಿರ್ಧಾರ ಮಾಡ್ತೀವಿ, ಆದರೆ ಕೆಲವು ದಿನ ಆದಮೇಲೆ ಮತ್ತೆ ಅದೇ ಕತೆ.

0: ನಮ್ಗೆ ಸಂದೇಶವನ್ನ ಕಳಿಸಿರೋದು ಪ್ರಭಾಕರ್ ಪಾಸ್ತಿ ಅವರು, ವಿದ್ಯಾನಗರ ಹುಬ್ಳಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಾನು ಒಂದು ಪರದೇಶದ ಚಾಕ್ಲೇಟ್ ಬಹಳ ಕ್ಯೂಟ್ ಆಗಿತ್ತು ಅಂತ ತಗೊಂಡಿದ್ದೆ ಮೇಡಮ್, ಎಲ್ಲರಿಗೂ ತೋರಿಸ್ತಾ ಇದ್ದೆ. ಒಂದಿನ ಅದನ್ನ ಮತ್ತೊಮ್ಮೆ ನನ್ನ ಗೆಳೆಯರಿಗೆ ತೋರಿಸೋದಕ್ಕೆ ಹೋದಾಗ ಕೇವಲ ರ್ಯಾಪರ್ ಮಾತ್ರ ಇತ್ತು ಮೇಡಮ್, ಚಾಕ್ಲೇಟ್ ಇರುವೆ ತಿಂದೇ ಹೋಗ್ಬಿಟ್ಟಿತ್ತು. ನೋಡಿದ್ರಾ, ಚಾಕ್ಲೇಟ್ ನೀವಾದ್ರೂ ತಿನ್ಬೋದಾಗಿತ್ತಾ? ನಾವು ಇಟ್ಕೊಂಡು ಕೆಲವು ಸತಿ ವಸ್ತುಗಳು ಹಾಗೆ ಹಾಳೆ ಆಗ್ಬಿಡತ್ತೆ. ಹಾಗೆ ಬಳೆಗಳು, ಕಿವಿಗಳು, ಓಲೆಗಳು, ಬಿಂದಿ, ಸ್ಟಿಕ್ಕರು, ಬಟ್ಟೆ, ಸ್ಲಿಪ್ಪರು, ಅಡುಗೆ ಮನೆ ಐಟಮ್ಸು, ಸೋಪು, ಶ್ಯಾಂಪು, ಚಂದ ಕಾಣಿಸೋದು ಎಲ್ಲ ಬೇಕು ಅನ್ಸತ್ತೆ. ತಂದ್ಮೇಲೆ ಮೂಲೆ ಗುಂಪು ಮೇಡಮ್, ಅಗತ್ಯಕ್ಕಿಂತ ಹೆಚ್ಚಿಗೆ ಇದೆ. ಏನು ಮಾಡೋದು ಮೇಡಮ್, ಇದಕ್ಕೆಲ್ಲ ಒಂದು ಪರಿಹಾರ ಕೊಡಿ. ಖಂಡಿತ ನಾನು ನಿಮ್ಮದೇ ಕ್ಯಾಟಗರಿಯಲ್ಲಿ ಸೇರ್ತೀನಿ ಮೇಡಮ್. ಪರಿಹಾರ ಏನು ಅಂತಂದರೆ ನಾವು ಮನ್ಸು ಮಾಡ್ಕೋಬೇಕು ಅಷ್ಟೆ. ಆನಂದ್ ಕುಲಕರ್ಣಿ ಅವರು ಶುಭ ಸಂಜೆ ಮೇಡಮ್ ಅಂತ ಹೇಳ್ತಿದ್ದಾರೆ. ಇವತ್ತಿನ ವಿಷಯ ಹಾಗೂ ಹಾಡುಗಳು ತುಂಬ ಇಷ್ಟ ಆಯಿತು, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ನಿಮಗೂ ಕೂಡ. ಕೇಳ್ತಾ ಶಾನೆ ಪಸಂದಾಗದೆ ಮೇಡಮ್ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ ಸತೀಶ್ ಚಂದ್ರ ಅವರು ತೀರ್ಥಹಳ್ಳಿ ಶಿವಮೊಗ್ಗದಿಂದ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ. ಹಾಗೆ ನೀವು ಕೂಡ ಆನ್ಲೈನ್ನಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ತೊಗೊಂಡಿರೋದು ಇದೆಯಾ, ಅಥವಾ ಎಲ್ಲಾದರೂ ಹೋಗ್ಬಿಟ್ಟು ಪರ್ಚೇಸ್ ಮಾಡಿಕೊಂಡು ಒಂದೇ ಟೈಮ್ ಉಪಯೋಗ ಮಾಡಿ ಮೂಲೆ ಗುಂಪು ಮಾಡಿರುವಂತಹ ವಸ್ತು ಇದೆಯಾ, ಹಾಗಾದರೆ ನಮಗೆ ಬೇಗ ಬೇಗ ಸಂದೇಶವನ್ನು ಕಳಿಸ್ಕೊಡಿ. 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ.
1: ಸ್ನಾನ ಮಾಡ್ಕೊಳ್ಳು,
2: ತಲೆ ಬಚ್ಕೊಳ್ಳು, ಪೌಡ್ರಕ್ಕಳು.

0: ಉದ್ಯೋಗಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,000 ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಸಮಯ ಆಗಿದೆ 5:52 ಟ್ಯೂನ್ ಮಾಡಿದಿರಿ ಎಫ್ ಎಂ ರೈನ್ಬೋ 101.3 MHz. ಸಾಕಷ್ಟು ಬಾರಿ ನಾವು ಮಾಡಿದಂತಹ ಪರ್ಚೇಸು ವೇಸ್ಟ್ ಆಗಿದೆ, ಅಂದ್ರೆ ಒಂದ್ಸತಿ ಮಾಡಿರ್ತೀವಿ ಮತ್ತೆ ಉಪಯೋಗಕ್ಕೆ ಬರಲ್ಲ ಅನ್ನುವಂತಹ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾರೆಲ್ಲ ಸಂದೇಶಗಳನ್ನ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಲತಾ ದಿನೇಶ್ ಅವರು ಒಂದಕ್ಕಿಂತ ಒಂದು ಹಾಡುಗಳು ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ರಿಗೂ ಶುಭ ಸಂಜೆ ಮೇಡಮ್. ನಾನು ನನ್ನ ಅಕ್ಕನ ಜೊತೆ ಎಲ್ಲಾದರೂ ಹೋದರೆ ಸುಮ್ಮನೆ ಅವಳು ಹೋಗುವಾಗ ಜೊತೇಲಿ ಹೋಗೋದು ಅಂತ ಅಂದ್ಕೊಂಡು ಹೋಗ್ತೀನಿ, ನಂತರ ಅವಳು ತೊಗೊಳ್ಳೋದೇ ಇಲ್ಲ. ಹಾಗೆ ನಾನು ವಾಪಸ್ ಬರಬೇಕಾದ್ರೆ ಕಂಡಿದ್ದು ಆಸೆ ಆಗಿದ್ದು ಎಲ್ಲನೂ ತೊಗೊಂಡು ಹಿಡ್ಕೊಂಡು ಮನೆಗೆ ಬಂದೇ ಬರ್ತೀನಿ, ನನ್ನ ಅಕ್ಕನ ಕೈಗೂ ಕೊಟ್ಟು ಹಿಡ್ಕೊಂಡು ಬಾ ಅಂತ ಹೇಳ್ತೀನಿ. ಅಷ್ಟೇ ಅಲ್ಲ, ಆನ್ಲೈನ್ ಪರ್ಚೇಸ್ ಅಂತೂ ಹೇಳೋ ಹಾಗೆ ಇಲ್ಲ, ಆದರೆ ತಂದಿದ್ದಷ್ಟೇ ಉಪಯೋಗ ಅಥವಾ ಉಪಯೋಗಿಸೋದು ಮಾತ್ರ ಅಪರೂಪ, ಅದು ಬಟ್ಟೆ ಇತ್ಯಾದಿ ಅಂತ ಹೇಳ್ತಿದ್ದಾರೆ. ಪಲ್ಲವಿಗೌಡ ಅವರು ಮೈಸೂರು ರಸ್ತೆ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇದು ಸರ್ವೇ ಸಾಮಾನ್ಯವಾಗಿ ಹೆಣ್ಮಕ್ಳು ಮನೆಯಲ್ಲಿ ಇದು ಕಾಮನ್ ಆಗಿರುವಂತಹ ವಿಚಾರ ಅಂತ ಅನಿಸುತ್ತೆ. ಶುಭ ಸಂಜೆ ಅಂತ ಹೇಳ್ತಿದ್ದಾರೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ. ಹಾಗೆ ಇವತ್ತಿನ ವಿಷಯ ಸಾಮಾನ್ಯ ಅಂತ ಕಂಡುಬಂದರೂ ಜವಾಬ್ದಾರಿ ಇರುವಂತಹ ವಿಷಯ. ಇಷ್ಟು ವಸ್ತುಗಳಿದೆ ನಮ್ಮ ಮನೆಯಲ್ಲೂ, ಎಷ್ಟು ವಸ್ತುಗಳಿರುತ್ತೆ, ಉತ್ತಮ ವಿಷಯ ವಸ್ತು ವಾಸ್ತವವಾಗಿದೆ. ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ ಸತೀಶ್ ಗೌಡರು ಅರಕಲಗೂಡು ತಾಲೂಕಿನಿಂದ ಸಂದೇಶವನ್ನು. ಸೊ ಇವತ್ತು ನೀವೆಲ್ಲರೂ ಏನು ಮಾಡಬೇಕು ಅಂತಂದರೆ, ಒಂದು ಸಣ್ಣ ಶಾಪಿಂಗ್ ಕನ್ಫೆಷನ್ ಮಾಡಿ ನೀವು ನನ್ನ ಜೊತೆ, ಆಯಿತಾ? ನೀವು ಖರೀದಿಸಿದಂತಹ ವಸ್ತುಗಳಲ್ಲಿ ಅತ್ಯಂತ ಅನಗತ್ಯವಾದದ್ದು ಯಾವುದಿದೆಯೋ ಆ ವಸ್ತುವನ್ನು ಖರೀದಿಸುವ ಅವಶ್ಯಕ ಸಿಕ್ಕರೆ ಖಂಡಿತ ಖರೀದಿಸ್ತೀರಾ, ಅದನ್ನು ಪರ್ಚೇಸ್ ಮಾಡ್ತೀರಾ, ಅಥವಾ ಬೇಡಪ್ಪ ಸಾಕು ಮನೆಯಲ್ಲೇ ಬೇಕಾದಷ್ಟಿದೆ ಅಂತ ಬರ್ತೀರಾ? ಈ ಕನ್ಫೆಷನ್ ಒಂದನ್ನು ನೀವು ಮಾಡ್ಕೊಳ್ಳಿ. ನಿಮಗೆ ನೀವೇ, ನಿಮ್ಮ ಹತ್ರ ಆಲ್ರೆಡಿ ಇದ್ದರೆ ಮತ್ತೆ ಬೇಕಾ ಅಂತ ಒಂದೇ ಸತಿ ಪ್ರಶ್ನೆ ಮಾಡ್ಕೊಳ್ಳಿ. ನೀವು ನೆಕ್ಸ್ಟ್ ಟೈಮ್ ಏನಾದರೂ ಶಾಪಿಂಗ್ ಹೋದರೆ ಅಲ್ಲಿ ಬೇಕಾ ಅಂತ ಯೋಚನೆ ಮಾಡಿದ ತಕ್ಷಣ ದುಡ್ಡು ಖರ್ಚಾಗುತ್ತಲ್ಲ ಅಂತಲೂ ಯೋಚನೆ ಮಾಡಿ. ದುಡ್ಡು ಸಂಪಾದನೆ ಮಾಡೋದು ಭಾಳ ಕಷ್ಟ ರೀ ಇವಾಗ. ಸೊ ನೀವು ಕೂಡ ಆ ರೀತಿ ಯೋಚನೆ ಮಾಡಿದ್ರೆ ತೊಗೋಬೇಕಾ ಬೇಡವಾ ಅಂತ ನಿಮ್ಮ ತಲೆಗೆ ಬರುತ್ತೆ. ಹಾಗೆ ತುಂಬ ವಸ್ತುಗಳು ಒಂದೇ ಸತಿ ಯೂಸ್ ಮಾಡಿರ್ತೀವಿ, ಅದನ್ನು ಮತ್ತೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಬಳಸೋದಕ್ಕೆ ಪ್ರಯತ್ನ ಮಾಡಿ. ಹಾಗೆ ತುಂಬ ಇನೋವೇಟಿವ್ ಐಡಿಯಾ ಸಿಗುತ್ತೆ. ಈಗಂತೂ ಎಷ್ಟು ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಎಷ್ಟು ಐಡಿಯಾಗಳನ್ನು ಕೊಡ್ತಾರೆ ವೇಸ್ಟ್ ವಸ್ತುಗಳಲ್ಲಿ ಏನೇನೆಲ್ಲ ಮಾಡ್ಬೋದು, ಯಾವ್ಯಾವ ಥರ ಎಲ್ಲ ಮಾಡ್ಬೋದು. ಸೊ ಆ ರೀತಿ ನೀವು ಒಳ್ಳೊಳ್ಳೆ ಇದಕ್ಕೋಸ್ಕರ, ಒಳ್ಳೊಳ್ಳೆ ಕಾಸ್ಗೋಸ್ಕರ ಉಪಯೋಗಿಸ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಹತ್ರ ಬಟ್ಟೆಗಳು ಜಾಸ್ತಿ ಇದ್ದರೆ ಯಾರಿಗಾದರೂ ದಾನ ಮಾಡಿ, ಪುಣ್ಯ ಬರುತ್ತಲ್ವಾ? ಸೊ ಒಂದ್ಸತಿ ಹಾಕಿದ್ ಮತ್ತೆ ಬೇಡ ಅಂತ ಅನ್ಸಿದ್ರೆ ಪಾಪ ಇಲ್ದಿರೋರ್ಗೆ ಕೊಡಿ. ಸೊ ಪ್ರತಿ ಒಂದು ವಸ್ತುವಲ್ಲೂ ಪ್ರತಿ ಒಂದು ಅದರದೇ ಆದಂತಹ ಮಹತ್ವ ಇರುತ್ತಲ್ವಾ? ಸೊ ಅದನ್ನು ನಾವೆಲ್ಲರೂ ಪರಿಗಣಿಸೋಣ. ಸೊ ಇನ್ ಮುಂದೆ ಶಾಪಿಂಗ್ ಮಾಡಬೇಕಾದ್ರೆ ಯೋಚನೆ ಮಾಡಿ ಶಾಪಿಂಗ್ ಮಾಡೋಣ. ಹಾಗಾದರೆ ಇವತ್ತಿನ ಸೆಗ್ಮೆಂಟ್, ಇವತ್ತಿನ ನಾನ್ ಸ್ಟಾಪ್ ಸಂಜೆಯನ್ನು ಇಲ್ಲಿಗೆ ಮುಗಿಸುವಂತಹ ಹಂತಕ್ಕೆ ನಾವು ಬಂದಿದ್ದೀವಿ. ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಸ್ನೇಹಿತರು ನಮಗೆ ಸಂದೇಶಗಳನ್ನು ಕಳಿಸಿದ್ದೀರಿ, ಧನ್ಯವಾದಗಳು ನಿಮ್ಮೆಲ್ಲರ ಸಮಯಕ್ಕೆ. ಹಾಗೆ ಕಾರ್ಯಕ್ರಮವನ್ನು ಕೇಳ್ತಾ ಇರಿ, ಒಳ್ಳೊಳ್ಳೆ ಗೀತೆಗಳು ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗ್ತಾ ಇರುತ್ತೆ ಅಂತ ಹೇಳ್ತಾ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೀವೆಲ್ಲರೂ ಎಲ್ಲೂ ಹೋಗಬೇಡಿ, ಟ್ಯೂನ್ ಮಾಡಿರಿ FM ರೈನ್ಬೋ 101.3 MHz. ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಬರುತ್ತೆ ಸರಿಯಾಗಿ 6 ಗಂಟೆಗೆ, ಮಕ್ಕಳಲ್ಲಿ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್. ಸೊ ಇದನ್ನು ಖಂಡಿತ ಮಿಸ್ ಮಾಡ್ಕೋಬೇಡಿ, ಜಸ್ಟ್ 3 ಮಿನಿಟ್ಸ್ ಪ್ರೋಗ್ರಾಮ್ ಇದು, ಕೇಳಿಸ್ಕೊಳ್ಳಿ, ಜಾಗೃತಿಯನ್ನು ಮೂಡಿಸೋಣ ಎಲ್ಲ ಕಡೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ.

0: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಪ್ರಿಯ ಕೇಳುಗರೇ ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
0: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಮಣ್ಣಿನ ಗಣಪನ ಮನೆಗೆ ತನ್ನಿ, ಪರಿಸರ ಪ್ರೀತಿಯ ಮೆರವಣಿಗೆ ಬನ್ನಿ. ಬಣ್ಣದ ಕಲ್ಮಶ ಕೆರೆಗೆ ಬಾರದು, ಗಣಪನ ಹಬ್ಬ ಪ್ರಕೃತಿಗೆ ಕಂಟಕ ಆಗಬಾರದು. ಪ್ಲಾಸ್ಟಿಕ್ ಪಿಒಪಿ ಎಲ್ಲವೂ ಹೋಗಲಿ, ಕೇವಲ ಶುದ್ಧ ಮಣ್ಣಿನ ಮೂರ್ತಿ ಮನೆಗೆ ಬರಲಿ. ವಿಸರ್ಜನೆಯಲ್ಲೂ ಜೀವ ತಳೆಯಲ್ಲಿ ಗಿಡಮರ, ಇದೇ ನೋಡಿ ನಮ್ಮ ಹಸಿರು ಹಬ್ಬದ ಸಡಗರ.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ.
1: This is Akashvani. The news read by Abhishek Mukhopadhyay. Prime Minister Narendra Modi and Russian President Vladimir Putin reviewed the progress in bilateral cooperation in political, economic, defense, energy, space, skill mobility and people-to-people domains today. During the bilateral talks in New Delhi, the two leaders also shared perspectives on key regional and global issues of mutual interest, including the conflicts in West Asia and the Black Sea region. Prime Minister Modi reiterated that dialogue and diplomacy is the way forward in resolving conflicts, and India stood ready to assist in peace efforts. The External Affairs Ministry said in a statement that Prime Minister Modi and President Putin welcomed Russia's International Industrial Exhibition, InnoProm India. The exhibition was held for the first time in India since the 9th of this month till today and underscored its importance in further expanding trade and industrial ties. The two leaders also visited the InnoProm India exhibition and interacted with the participants. President Putin invited Prime Minister to visit Russia for the 24th India-Russia Annual Summit. Prime Minister accepted the invitation. Mr. Modi gifted Mr. Putin a Russian translation of the Thirukural, the ancient Tamil classic by poet-philosopher Thiruvalluvar during the meeting. President Putin arrived in the national capital in the early hours today. Prime Minister Modi will also hold talks with the Iranian President Masoud Pezeshkian this evening. The meeting assumes significance in view of the prevailing situation in West Asia. Regional developments are expected to be among the key issues to be discussed by the two leaders. The stage is all set for the 18th BRICS summit to be held at Bharat Mandapam in New Delhi tomorrow. During the summit, Prime Minister Narendra Modi will play host to world leaders including Russian President Vladimir Putin, Chinese President Xi Jinping, South African President Cyril Ramaphosa, Egyptian President Abdel Fattah el-Sisi, Indonesian President Prabowo Subianto, Iran President Masoud Pezeshkian, and Crown Prince of Abu Dhabi Sheikh Khalid bin Mohammed bin Zayed Al Nahyan. The summit will get underway tomorrow with a closed session for BRICS member countries on inclusive global governance and strengthening multilateralism. Leaders of BRICS member countries will witness the Bharat Innovates exhibition at Bharat Mandapam. They will also undertake a joint tree plantation, which will be followed by gala dinner hosted by Prime Minister Modi. The Prime Minister will hold a series of bilateral meetings with BRICS leaders on the sidelines of the summit. The leaders' session of BRICS Business Forum is underway at Bharat Mandapam in New Delhi. Heads of state of BRICS member countries, including Prime Minister Narendra Modi, Russian President Vladimir Putin, Iranian President Masoud Pezeshkian, and South African President Cyril Ramaphosa are attending the session. In his address, Union Minister of Commerce and Industry Piyush Goyal said that during India's chairship, BRICS has been driven by a clear purpose to achieve more balanced trade amongst member nations and to explore expansion of trade in services across the bloc.
2: Merchandise exports increased from about $900 billion in 2003 to now nearly $6 trillion in 2024. This remarkable expansion demonstrates the scale of the BRICS market and our potential to deepen trade further in the years ahead. Our task now is to translate this momentum of growth into stronger intra-BRICS trade, more resilient supply chain and greater opportunities for our businesses.
1: Traffic restrictions, diversions and regulated movement will be enforced on several key roads in the national capital tomorrow in view of the BRICS summit. The restrictions will remain in force from 8:15 p.m. to 11 p.m. with traffic regulations along India Gate, Kartavya Path, Janpath, Mandi House, Tilak Marg, Bhagwan Das Road, Mathura Road, Pragati Maidan, along with other connecting stretches. Commuters have been advised to plan their journeys in advance use the metro wherever possible, and allow additional travel time while traveling through or towards the affected areas. In the Junior Asia Cup hockey, Indian junior men's team defeated Malaysia 3-1 in the first semi-final today to book a place in the final at Mochi in China. And that is the end of this news bulletin.
3: Akashwani, Bengaluru. Idiga nama
4: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಜವಾಹರಲಾಲ್ ನೆಹರು ಅವರ ಸಂಪುಟದಲ್ಲಿ ವಾರ್ತಾ ಮತ್ತು ಪ್ರಸಾರ ಖಾತೆ ನಿರ್ವಹಿಸಿದ ಕನ್ನಡಿಗ ರಾಜಕೀಯ ಮುತ್ಸದ್ದಿ ಆರ್ ಆರ್ ದಿವಾಕರ್. ಸಾಹಿತ್ಯದಲ್ಲಿ ಇವರಿಗೆ ಅಪಾರ ಒಲವು. ಕರ್ನಾಟಕ ಏಕೀಕರಣದಲ್ಲಿ ಪಾತ್ರ ವಹಿಸಿದವರು. 1952 ಬಿಹಾರದಲ್ಲಿ ರಾಜ್ಯಪಾಲರಾಗಿದ್ದರು. 1962 ರಾಜ್ಯಸಭೆಯಲ್ಲಿ ಇದ್ದರು. ಅವರು ಆಕಾಶವಾಣಿಯ ಅಜ್ಜ ಅಜ್ಜಿ ಮಾಲಿಕೆಯಲ್ಲಿ ಭಾಗವಹಿಸಿದ್ದು ವಿಶೇಷ. ಕೇಳಿ ಆರ್ ಆರ್ ದಿವಾಕರ್ ಅವರ ಧ್ವನಿ.
5: ನಾವು ಆಗ ಶಾಲೆಗೆ ಹೋಗ್ಬೇಕಾದ್ರೆ ಈಗಿನ ಹಂಗ ದೊಡ್ಡ ದೊಡ್ಡ ಪುಸ್ತಕ ಅದು ಇದು ಇಂಥವ್ ಯಾವೂ ಇರ್ತಿರ್ಲಿಲ್ಲ. ನಾವು ಆ ಶಿಕ್ಷಕರು ಮುಂತಾದವರು ಏನು ಹೇಳ್ತಾರೋ ಅದನ್ನೇ ಕೇಳಿಕೊಂಡು ಅದರಿಂದನೇ ನಾವು ದೊಡ್ಡ ಹಾಕೋತ ಬಂದೆವು. ಪುಸ್ತಕ ಓದ್ಕೋತ ಜನರ ಭೇಟಿ ಹಾಕೋತ ಮಾಡ್ಕೋತ ನಮ್ಮಲ್ಲೇ ಬ್ರಿಟಿಷ್ ರಾಜ್ಯ ನಡೀತಿತ್ತು. ಜನರೊಳಗೆ ಇದೇನು ಬ್ರಿಟಿಷ್ ರಾಜ್ಯ ಹೋಗಬೇಕು, ಇದು ನಮಗೆ ಥರ ಅಲ್ಲ, ನಮ್ಮ ದೇಶದ ಜನ ಅಲ್ಲ ಇದು, ನಮ್ಮೇಲೆ ಅಧಿಕಾರ ನಡೆಸಲಿಕ್ಕೆ ಅಂತೇಳಿ ಬಂದಾರೆ ಅಂಬೋ ಮಾತನ್ನು ನಮ್ಮ ಶಿಕ್ಷಕರು ಮುಂತಾದವರು ಮಾತಾಡ್ತಿದ್ರು. ಈ ಬ್ರಿಟಿಷ್ ರಾಜ್ಯ ಹೋಗ್ಲಿಕ್ಕೆ ಬೇಕು ಅಂತ ಹೇಳಿದರು. ಅದೇ ಎಲ್ಲ ನಮ್ಮ ಕರ್ನಾಟಕ ಏನದಲ್ಲ ಇದೆಲ್ಲ ಒಡೆದು ಅಲ್ಲೇ ಇಲ್ಲೇ ಚೆನ್ನ ಮುಟ್ಟ ಆಗಿಬಿಟ್ಟದೆ, ಇದನ್ನೆಲ್ಲ ಕರ್ನಾಟಕ ಬಂದ್ ಮಾಡಬೇಕು. ಸ್ವತಂತ್ರ ಭಾರತ, ಏಕತಂತ್ರ ಕರ್ನಾಟಕ, ಇವು ಎರಡೂ ಕಣ್ಣು ಮುಂದಿಟ್ಟುಕೊಂಡು ನಾವು ಏನಾದರೂ ಕೆಲಸ ಮಾಡಬೇಕು. ನಾವು ದೊಡ್ಡವರಾದೆವು, ಇಂದ ಅಡುಗೆ ನಾವು ಗ್ರ್ಯಾಜುಯೇಟ್ ಬಿ ಎ ಆದೆವು. ಹಾಗಾದ್ರೆ ನಾವು ಸರ್ಕಾರಿ ನೌಕರಿ ಮಾಡೋ ಹಾಗಿಲ್ಲ. ಆಗಿನ ಸರ್ಕಾರ ಅಂದರೆ ಪ್ರದೇಶ ಸರ್ಕಾರ, ಅದಕ್ಕೆ ನಾವು ನೌಕರಿ ಮಾಡಿದ್ರೆ ಅದಕ್ಕೆ ಸಹಾಯ ಮಾಡಿದಂಗೆ ಆಗ್ತದೆ, ಅದಕ್ಕೆ ನಾವು ಸಹಾಯ ಮಾಡಬಾರ್ದು ಅಂಥೇಳಿ ನಾವು ಶಿಕ್ಷಕ ಆಗಬೇಕು ಅಂಥೇಳಿ ನನ್ನ ಮನಸ್ಸಿನಾಗಿತ್ತು. ಲೋಕಮಾನ್ಯ ತಿಲಕರನ್ನ ಕೇಳಿದೆ ಹೋಗಿ, ನಾವು ಏನು ಮಾಡಬೇಕಂತೀರಿ, ನಾವು ದೇಶದಿಂದ ನಮಗೂ ನಮ್ಮ ಮನಸ್ಸಿನೊಳಗೆ ಹುಮ್ಮಸದ ಒಂದೇನಾದ್ರು ಮಾಡಬೇಕು ಅಂಥೇಳಿ. ಹಾಂ, ಹಾಗಾದರೆ ನೀವು ಕಾಯ್ದೆ ಪಂಡಿತರಾಗ್ರಿ, ಆಮೇಲೆ ರಾಜ್ಯದ ಇದೇನು ಚಳವಳಿ ನಡೀತದೆ ನಮ್ಮ ದೇಶದೊಳಗೆ, ನೀವೆಲ್ಲರೂ ನೀವು ತಯಾರಾಗ್ಲಿಕ್ಕೆ ಬೇಕು, ಸ್ವಾರ್ಥ ತ್ಯಾಗ ಮಾಡ್ಲಿಕ್ಕೆ ಬೇಕು, ಎರಡನೇ ದರ್ಶನದ ನೀವು ಹೊರಾಡ್ಲಿಕ್ಕೆ ಬೇಕು ಅಂಥೇಳಿ ಅವರೆಲ್ಲ ಹೇಳ್ತಿದ್ರು. ಅದನ್ನೆಲ್ಲ ನಾವು ಕೇಳಿಕೊಂಡು ಹಾಗಾದ್ರೆ ನಮ್ಮ ಜೀವನ ಏನದು, ಇದು ಬರೇ ನಮ್ಮ ದೇಶದ ನಾವೇ ದೊಡ್ಡವರಾಗಬೇಕು, ನಾವೇ ದುಡ್ಡು ಗಳಿಸ್ಬೇಕು, ನಮ್ಮದೇ ಮನೆ ಆಗಬೇಕು, ನಮ್ಮದೇ ಹೊಲ ಆಗಬೇಕು, ಇಷ್ಟೇ ಹೇಳದೆ ನಮ್ಮ ದೇಶದ ಜನ ಏನಿದ್ದಾರೆ ಅವರಿಗೆ ಸ್ವಾತಂತ್ರ್ಯ ಹೆಂಗೆ ದೊರೆತಿತ್ತು ಅಂಬುವಂಥ ಒಂದು ಭಾವನೆ ನಮ್ಮ ಮನಸ್ಸಿನೊಳಗೆ ಆಗಿನಿಂದ ಹೊರಟಿತ್ತು. ತಿಲಕ್ ಅವ್ರು ತೀರ್ಕೊಂಡ್ರು 1920 ಕೊನ್ಮೇಲೆ.

0: ಗಾಂಧಿಯವರು ಬಂದರು. ಗಾಂಧಿಯವರು ಅಲ್ಲಿ ದಕ್ಷಿಣ ಆಫ್ರಿಕಾದೊಳಗೆ ಭಾಳ ದೊಡ್ಡ ಕೆಲಸ ಮಾಡಿದ್ರು. ಅದನ್ನೆಲ್ಲ ಮಾಡಿ ಒಂದು ಅನುಭವ ಪಡೆದು ನಮ್ಮಲ್ಲಿ ದೇಶಕ್ಕೆ ಬಂದರು. ಅವ್ರು ಬಂದ ಕೂಡಲೇ ಅವರಲ್ಲಿ ಒಂದು ನೀತಿ ಮತ ಒಂದು ದೇವರಲ್ಲಿ ಅತ್ಯಂತ ಭಕ್ತಿ, ಜನರು ಸೇವಾ ಮಾಡೋದೇ ಒಂದು ತಮ್ಮ ಕಾರ್ಯ ಅಂಥೇಳಿ ಒಂದು ಆಶ್ರಮ ಅಂತೇಳಿ ಮಾಡಿದರು. ಆದ್ದರಿಂದ ಈ ಅಸ್ಪೃಶ್ಯತ ನಿವಾರಣ ಅಂಥೇಳಿ ಅಸ್ಪೃಶ್ಯರಿಗೊಂತಿಲ್ಲೇ ಇಲ್ಲ, ಎಲ್ಲ ಜನರು ಗಂಡಸು ಹೆಂಗಸು ಎಲ್ಲರೂ ಸಮಾನವಾಗಿ ನಾವು ಇರಬೇಕು ಅಂದರೆ ನಮ್ಮಲ್ಲಿ ಸಾಮರ್ಥ್ಯ ಬರ್ತದೆ. ಹೆಂಗೆ ಅದನ್ನು ಅವರು ಇತ್ಲಾಗ ರಾಜಕೀಯ ಕೆಲಸನೂ ಮಾಡ್ತಿದ್ರು, ಇತ್ಲಾಗ ಸಮಾಜದ ಕೆಲಸನೂ ಮಾಡ್ತಿದ್ರು. ಜನರಿಗೆ ಹ್ಯಾಂಗೆ ಶಿಕ್ಷಣ ಕೊಡಬೇಕು, ಅವರೆಲ್ಲರೂ ಇದಕ್ಕೆಲ್ಲ ಹ್ಯಾಂಗೆ ತಯಾರಾಗಬೇಕು. ಅದಕ್ಕೆ ಎರಡು ಯಾವಾಗಲೂ ಮೊದಲಿನಿಂದ ಸ್ವತಂತ್ರ ಭಾರತ ಏಕತಂತ್ರ ಕರ್ನಾಟಕ, ಏಕೀಕರಣ ಕಡೆ ಒಂದು ಕೆಲಸ ಜನರಿಗೆ ಹೇಳಲಿಕ್ಕೆ, ಮತ್ತು ಸ್ವಾತಂತ್ರ್ಯದ ಹೋರಾಟದ ದೇಶದ ಒಂದು ಈ ಹೋರಾಟದ ನಿಜವಾಗಿ ಆ ವೇಳಕ್ಕೆ ಸ್ವಾತಂತ್ರ್ಯ ದೊರಕ್ಷತೆ ಇರಬೇಕು ಎಂಬುದೊಂದು ಭಾವನೆಯಿಂದ ಹೋರಾಟ ಶುರು ಮಾಡಿ. ಹಾಗೆ ನಮ್ಮ ಭಾರತದ ಸಂಸ್ಕೃತಿ ಏನದ, 5000 ವರ್ಷದಿಂದ ನಡ್ಕೋತ ಬಂದದ್ದು ವೇದ ಉಪನಿಷತ್ತಿನ ಮೇಲಿಂದ. ಆದ್ದರಿಂದ ಈ 3-4 ಜನರಿದ್ದಾರೆ, ಇವರು ನನ್ನ ಮನಸ್ಸಿನ ಮೇಲೆ ಒಂದು ರಾಜಕೀಯ ದೃಷ್ಟಿಯಿಂದ ಲೋಕಮಾನ್ಯ ತಿಳಕರು, ಗಾಂಧಿಯವರು, ಎರಡನೇ ದೃಷ್ಟಿಯಿಂದ ಅಂದರೆ ವಿವೇಕಾನಂದರು, ಈ ಅರವಿಂದರು. ಅವರ ಭಾಷಣವೂ ಆಯಿತು, ಅವ್ರ ಲೇಖಗಳಾಯಿತು ಇದನ್ನೆಲ್ಲ. ಆದ್ದರಿಂದ ನಾನು ಲೇಖಕನ ಶುರು ಮಾಡಿದ್ದೆ. ಗೀತೆ ಗುಟ್ಟು ಅಂಥೇಳಿ ಒಂದು ಪುಸ್ತಕ ಬರೆದೆ, ಹಿಂದಗಡೆಗೆ ನಮ್ಮ ವಚನಶಾಸ್ತ್ರ ಅಂಥೇಳಿ ಒಂದು ಪುಸ್ತಕ ಬರೆದೆ. 20-30 ಪುಸ್ತಕ ಕನ್ನಡದೊಳಗೆ ನಾನು ಬರೆದಿನಿ. ಎಲ್ಲ 3-4 ಕಡೆಯಿಂದ ಕೆಲಸ ಮಾಡ್ಕೋತ ಬಂದಿನಿ ಅಂತ ನಾನು ಹೇಳಬಹುದು. ಜನರಿಂದ ನಾನು ಜನರ ಸಲುವಾಗಿ, ಇದು ಮುಖ್ಯ ಪಾಠ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತು ರಾಜಕೀಯ ಮುತ್ಸದ್ದಿ ಸಾಹಿತಿ ಆರ್ಆರ್ ದಿವಾಕರ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 1 ಲಕ್ಷ ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
4: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

ಸ್ವೀಕರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ
1: ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಆಶಾ ಪ್ರಕಟಿತ ಯತ್ ನವದಿಲ್ಲ್ಯಾಂ ವಿಶ್ವನೇತೃಭಿಃ ಸಮ್ಮಿಲಿತಂ ಶ್ವಸ್ತನಾದಾರಭಮಾಣಂ ಬ್ರಿಕ್ಸ್ ಶಿಖರ ಸಮ್ಮೇಳನಂ ವೈಶ್ವಿಕ ಕಲ್ಯಾಣಸ್ಯ ಆಕಾಂಕ್ಷಯಾ ಸಹ ಸಕಾರಾತ್ಮಕ ಚರ್ಚಾಯಾಃ ಆಧಾರೋ ಭವಿಷ್ಯತಿ. ಪ್ರಧಾನಮಂತ್ರಿ ಮೋದಿ ರೂಸ ದೇಶಸ್ಯ ರಾಷ್ಟ್ರಪತಿನಾ ವ್ಲಾದಿಮಿರ್ ಪುತಿನ್ ಇತ್ಯನೇನ ಸಹ ದ್ವೈಪಾಕ್ಷಿಕಂ ವಾರ್ತಾಲಾಪಂ ಕರಿಷ್ಯತಿ. ಪರಸ್ಪರ ಹಿತಸ್ಯ ವಿವಿಧ ವಿಷಯೇಷು ಚರ್ಚಾಂಚ ವಿಧಾಸ್ಯತಿ. ರಾಷ್ಟ್ರೀಯ ರಾಜಧಾನ್ಯಾಂ ಬ್ರಿಕ್ಸ್ ವ್ಯಾಪಾರ ಮಂಚಸ್ಯ ಆರಂಭಃ ಅಭವತ್. ವಿದೇಶ ಕಾರ್ಯಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಬ್ರಿಕ್ಸ್ ಸಂಸ್ಥಾಯಾಃ ವಿಂಶತಿ ವರ್ಷಾಣಿ ಪೂರ್ತೌ. ವರ್ಧಮಾನ ವೈಶ್ವಿಕ ಅನಿಶ್ಚಿತತಾಯಾಃ ಮಧ್ಯೆ ಸುದೃಢ ಸತತ ವಿಕಾಸ ಸಹಕಾರಸ್ಯ ಚ ಆಹ್ವಾನಂ ಅಕರೋತ್. ಅಮೇರಿಕಾ ದೇಶೆ ನವ ಏಕಾದಶ ಆಕ್ರಮಣಸ್ಯ ಪಂಚವಿಂಶತಿ ವರ್ಷ ಪೂರ್ತೌ. ಆತಂಕವಾದಂ ವಿರುದ್ಧ ಯುದ್ಧಾಯ ಭಾರತೇನ ದೃಢ ನಿಶ್ಚಯೋ ವಿಹಿತೋಸ್ತಿ. ಅಪಿ ಚ ಹಾಕಿ ಕ್ರೀಡಾಯಾಂ ಭಾರತಂ ಮಲೇಷಿಯಾ ದೇಶಂ 3-1 ಅಂಕೈಃ ಪರಾಜಿತ್ಯ ಚೀನದೇಶಸ್ಯ ಮೋಕವಿ ನಗರೆ ಪುರುಷ ಕನಿಷ್ಠ ಏಷ್ಯಾ ಕಪ್ ಇತ್ಯಸ್ಮಿನ್ ಅಂತಿಮ ಸ್ಪರ್ಧಾಯಾಂ ಸ್ಥಾನಂ ಪ್ರಾಪ್ನೋತ್. ಅಥ ವಾರ್ತಾಃ ವಿಶದೀಕೃತ್ಯ. ಶ್ವಃ ನವದಿಲ್ಲಿ ನಗರಸ್ಯ ಭಾರತ ಮಂಡಪೇ 18 ಬ್ರಿಕ್ಸ್ ಶಿಖರ ಸಮ್ಮೇಳನಂ ಭವಿಷ್ಯತಿ. ಏತದರ್ಥಂ ಮಂಚಃ ಸಜ್ಜಃ ಅಸ್ತಿ. ಶಿಖರ ಸಮ್ಮೇಳನೆ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ರೂಸ ದೇಶಸ್ಯ ರಾಷ್ಟ್ರಪತಯೇ ವ್ಲಾದಿಮಿರ್ ಪುತಿನಾಯ ಚೀನದೇಶಸ್ಯ ರಾಷ್ಟ್ರಪತಯೇ ಶೀ ಚಿನ್ಫಿಂಗ್ ಇತ್ಯಸ್ಮೈ ದಕ್ಷಿಣ ಆಫ್ರಿಕಾ ದೇಶಸ್ಯ ರಾಷ್ಟ್ರಪತಯೇ ಸಿರಿಲ್ ರಾಮಾಫೋಸಾಯ ಮಿಶ್ರ ದೇಶಸ್ಯ ರಾಷ್ಟ್ರಪತಯೇ ಅಬ್ದುಲ್ ಫತ್ತಾಹ್ ಅಸ್ಸಿಸಿ ಇತ್ಯಸ್ಮೈ ಇಂಡೋನೇಷಿಯಾ ದೇಶಸ್ಯ ರಾಷ್ಟ್ರಪತಯೇ ಪ್ರಾಬೋವೋ ಸುಬಿಯಾಂತೋ ವರ್ಯಾಯ ಇರಾನ್ ದೇಶಸ್ಯ ರಾಷ್ಟ್ರಪತಯೇ ಮಸೂದ್ ಪೇಜೇಶ್ಕಿಯನ್ ಅಬುಧಾಬಿ ದೇಶಸ್ಯ ಯುವರಾಜಾಯ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಇತ್ಯಾದಿಭ್ಯಃ ವಿಶ್ವನೇತೃಭ್ಯಃ ಆತಿಥ್ಯಂ ದೀಯತೆ. ಭಾರತಸ್ಯ ಅಧ್ಯಕ್ಷ ಪದೀಯಸ್ಯ 26-ವರ್ಷಸ್ಯ ವಿಷಯಃ ಸುದೃಢತಾಯೈ ನವಾಚಾರಾಯ

ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು, ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಘೋಷಣೆ, ಉದ್ಯೋಗ ನಿಧಿ ಯೋಜನೆ, ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ, 2028 ಹೊತ್ತಿಗೆ ನಶೆ ಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ, ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ, ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ, ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ದಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ದತೆ, ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ ಟೀಂ ಕರ್ನಾಟಕ ಸಂಕಲ್ಪ, ಶತಕದ ಪಥ ಪ್ರಗತಿಯ ರಥ, ಇದು ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸ್ನೇಹಿತರೆ, ಈಗ ಕೇಳಿ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರ.

ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥ್. ಮನಸ್ಸುಗಳ ಮಾತು ಮಧುರಾಗೆ ಸ್ವಾಗತ. ಇವತ್ತು ನಾವು ಮಾತಾಡೋದು ನಿಮ್ಮ ಮನಸ್ಸಲ್ಲೇ ಎಲ್ಲೋ ಒಂದು ಕಡೆ ಚುಚ್ಚೋ ಅಂತ ಒಂದು ವಿಷಯದ ಬಗ್ಗೆ. ಇದ್ದಾಗ ಗೊತ್ತಾಗದೇ ಇರೋದು, ಹೋದಾಗ ಕಾಡುವಂಥದ್ದು. ನಾವು ಪ್ರತಿದಿನ ಎಷ್ಟೋ ಅವಕಾಶಗಳನ್ನ, ಎಷ್ಟೋ ಜನರನ್ನ, ಎಷ್ಟೋ ಮಾತುಗಳನ್ನ ಸುಮ್ಮನೆ ಕಡೆಗಣಿಸ್ಬಿಡ್ತೀವಿ, ಆಮೇಲೆ ನೋಡೋಣ ಅಂತ ಮುಂದಕ್ಕೆ ಹಾಕ್ತೀವಿ. ಅವರು ಯಾವಾಗಲೂ ಇದ್ದೇ ಇರ್ತಾರೆ ಅಂತ ಅನ್ಕೋತೀವಿ. ಆದರೆ ಒಂದಿನ ಆ ಧ್ವನಿ ನಿಂತು ಹೋಗುತ್ತೆ, ಆ ಕೈ

ನಮ್ಮನ್ನ ಬಿಟ್ಟು ಹೋಗುತ್ತೆ, ಆ ಅವಕಾಶ ಕೈತಪ್ಪಿ ಹೋಗುತ್ತೆ. ಆಗ ಮಾತ್ರ ನಮ್ಗೆ ಅರ್ಥ ಆಗುತ್ತೆ ಅದರ ಬೆಲೆ ಎಷ್ಟಿತ್ತು ಅಂತ. ಇವತ್ತು ಹಾಗೊಂದು ಕಥೆಯ ಆ ಅನುಭವಗಳ ಕುರಿತಾಗಿ ಮಾತಾಡ್ತಾ ಸಾಗೋಣ.

ಸತ್ಯ ಹೇಳಿ, ನಾವೆಲ್ಲ ಹಾಗೆ ಅಲ್ವಾ, ಅಮ್ಮ ದಿನ ಊಟ ಮಾಡಿದ್ಯ ಅಂತ ಕೇಳಿದಾಗ ಆಮೇಲೆ ಮಾಡ್ತೀನಿ ಅಂತ ಕಟ್ ಮಾಡ್ತೀವಿ. ಫ್ರೆಂಡು ಸಿಕ್ಕಾಗ ಮಾತಾಡೋಣ ಅಂದಾಗ ಬ್ಯುಸಿ ಇದೀನಿ ಅಂತ ಹೇಳ್ತೀವಿ. ಅಪ್ಪ ಸಮಯ ಸಿಕ್ಕಾಗ ಸಿನಿಮಾಗೆ ಹೋಗೋಣ ಅಂದಾಗ ಈಗ ಮೂಡಿಲ್ಲ ಅಂತೀವಿ. ನಮ್ಮ ಕೈಯಲ್ಲಿರೋ ಕೆಲಸ, ನಮ್ಮ ಸುತ್ತ ಇರೋ ಜನ, ನಮಗೆ ಸಿಗೋ ಪ್ರೀತಿ ಎಲ್ಲವನ್ನ ನಾವು ಸಾಮಾನ್ಯ ಅಂತ ತಿಳ್ಕೊತೀವಿ. ಯಾಕಂದ್ರೆ ಅದು ಯಾವಾಗ್ಲೂ ಇದ್ದೇ ಇರುತ್ತೆ ಅಂತ ನಂಬಿರ್ತೀವಿ. ನೀರು ಇದ್ದಾಗ ಅದ್ರ ಬೆಲೆ ಗೊತ್ತಿರೋದಿಲ್ಲ, ಬರಗಾಲ ಬಂದಾಗ್ಲೇ ನೀರಿನ ಬೆಲೆ ಗೊತ್ತಾಗೋದು. ಹಾಗೆ ಮನುಷ್ಯರು ಕೂಡ ಇದ್ದಾಗ ಇಗ್ನೋರ್ ಮಾಡ್ತಾರೆ, ಹೋದಾಗ ಮಿಸ್ ಮಾಡ್ಕೋತಾರೆ.

ನನ್ನ ಕ್ಲಾಸ್ಮೇಟ್ ಸ್ನೇಹ ಅಂತ ಇದ್ಲು. ಅವಳಜ್ಜಿ ಅವಳಿಗೆ ದಿನಾ ಬೆಳಗ್ಗೆ ಅವಳ ತಲೆಗೆ ಎಣ್ಣೆ ಹಚ್ಚಿ ಜಡೆ ಹೆಣಿತಾ ಇದ್ರು. ಸ್ನೇಹಗೆ ಅದೊಂದು ಟಾರ್ಚರ್ ಫೀಲ್ ಆಗ್ತಾ ಇತ್ತು. ಲೇಟ್ ಆಗ್ತಾ ಇದೆ ಅಜ್ಜಿ, ಬೇಗ ಅಂತ ದಿನ ಕಿರಿಸ್ತಾ ಇದ್ಲು. ಅಜ್ಜಿ ನಗ್ತಾ ಆಗ್ಲಿಕ್ಕಂದ ಅಂತ ಜಡೆ ಹಿಡಿತಾ ಇದ್ರು. ಹೀಗೆ ಒಂದಷ್ಟು ದಿನ ಆದ್ಮೇಲೆ ಅಜ್ಜಿ ಹಾಸಿಗೆ ಹಿಡಿದ್ರು, ಆಮೇಲೆ ಇರಲೇ ಇಲ್ಲ. ಇವತ್ತು ಸ್ನೇಹ ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಾಳೆ, ಲಕ್ಷಗಟ್ಟಲೆ ಸಂಬಳ. ಒಂದಿನ ಹೀಗೆ ಸಿಕ್ಕಾಗ ಮಾತಾಡ್ಬೇಕಾದ್ರೆ ಹೇಳ್ತಿದ್ಲು, ನನ್ನ ಇಡೀ ಸಂಬಳ ಕೊಟ್ಟು ಅಜ್ಜಿ ಜಡೆ ಹೆಣಿತಿದ್ರಲ್ಲ, ಆ 10 ನಿಮಿಷನ ವಾಪಸ್ ತಗೋಬೇಕು ಅನ್ಸುತ್ತೆ ಕಣೋ ಅಂತ. ಅದೇ ನೋಡಿ, ನಾವು ಇದ್ದಾಗ ಬೆಲೆನ ಅರ್ಥ ಮಾಡ್ಕೊಳ್ಳಲ್ಲ, ಹೋದಾಗ ತುಂಬಾ ಮಿಸ್ ಮಾಡ್ಕೋತೀವಿ. ಕರುಣೆ

0: ನಾವು ಕಳ್ಕೊಳ್ಳೋದು ವ್ಯಕ್ತಿಗಳನ್ನ ಮಾತ್ರ ಅಲ್ಲ, ಅವರ ಜೊತೆಗಿನ ಚಿಕ್ಕ ಚಿಕ್ಕ ಕ್ಷಣಗಳನ್ನ, ಅಪ್ಪನ ಮನೆಗೆ ಬೇಗ ಬಾ ಅನ್ನೋ ಕಾಳಜಿನ, ಸ್ನೇಹಿತರ ನೀನ್ ಮಾಡ್ತೀಯಾ ಬಿಡೋ ಅನ್ನೋ ನಂಬಿಕೆನ. ನಾವ್ ಅನ್ಕೋತೀವಿ ಸಮಯ ಇದೆ ಅಂತ, ಆದ್ರೆ ಸಮಯ ಯಾರಿಗೂ ವೇಟ್ ಮಾಡಲ್ಲ. ಕೆಲವು ಮಾತುಗಳನ್ನ ಹೇಳೋದಿಕ್ಕೆ ನಾಳೆ ಅನ್ನೋದು ಇರೋದೇ ಇಲ್ಲ. ಕೆಲವು ಜನರನ್ನ ನೋಡೋದಿಕ್ಕೆ ನಾಳೆ ಅನ್ನೋದು ಖಂಡಿತ ಇರಲ್ಲ. ಈ ಸತ್ಯ ಅರ್ಥವಾದಾಗ ತುಂಬಾ ಟೈಮ್ ಆಗೋಗಿರುತ್ತೆ. ಈಗ ಕಣ್ಮುಚ್ಚಿ ಯೋಚನೆ ಮಾಡಿ, ಯಾರ್ಯಾರಿದ್ದಾರೆ ನಿಮ್ ಜೀವನದಲ್ಲಿ, ಯಾರು ಮಾತು ನಿಮ್ಗೆ ಕಿರಿಕಿರಿ ಅನ್ನಿಸ್ತಾ ಇದೆ, ಯಾರ ಅವಕಾಶವನ್ನ ಮುಂದೆ ಅಂತ ಮುಂದೆ ಹಾಕ್ತಾ ಇದ್ದೀರಾ? ಈ ಕಾರ್ಯಕ್ರಮ ಮುಗಿದ ತಕ್ಷಣ ಒಂದು ಕೆಲಸ ಮಾಡಿ, ಅವ್ರಿಗೆ ಕಾಲ್ ಮಾಡಿ ನೀವು ನನಗೆ ಮುಖ್ಯ ಅಂತ ಹೇಳಿ, ಕ್ಷಮಿಸು ಅಂತ ಕೇಳೋ ಹಾಗಿದ್ರೆ ಕೇಳಿ, ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇದ್ರೆ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ನಾಳೆ ಆ ಅವಕಾಶ ಇರುತ್ತೋ ಅನ್ನೋ ಗ್ಯಾರಂಟಿ ಇಲ್ಲ. ಕಳ್ಕೊಂಡು ಅಳೋದಕ್ಕಿಂತ ಇದ್ದಾಗ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ನವೆಂಬರ್ 1ರೊಳಗೆ ಅಕ್ರಮ ಬಂದೂಕುಗಳನ್ನು ಸರ್ಕಾರಕ್ಕೆ ಒಪ್ಪಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಕಸ್ತೂರಿ ರಂಗನ ವರದಿ ಜಾರಿಗೆ ವಿರೋಧ, ಶಿವಮೊಗ್ಗ ಕೊಡಗಿನಲ್ಲಿ ಪ್ರತಿಭಟನೆ. ಕಾವೇರಿ ಜಲ ವಿವಾದ, ಸೋಮವಾರ ಸುಪ್ರೀಂಕೋರ್ಟ್ನಲ್ಲಿ ರಾಜ್ಯದ ಅರ್ಜಿ ವಿಚಾರಣೆ. ನವದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಯಾದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಶೀಘ್ರವೇ ಸಚಿವ ಸಂಪುಟ ಭರ್ತಿ ಮಾಡುವಂತೆ ಮನವಿ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಲು ಪ್ರಾಯೋಗಿಕವಾಗಿ ಜೆಟ್ ಪ್ಯಾಚರ್ ಯಂತ್ರ ಬಳಕೆ. ನವೆಂಬರ್ 1ರೊಳಗೆ ಪರವಾನಗಿ ಇಲ್ಲದ ಅಕ್ರಮ ಬಂದೂಕು ಹಾಗೂ ಶಸ್ತ್ರಾಸ್ತ್ರಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಇಲ್ಲವಾದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಅರಣ್ಯ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳ ಭತ್ತೆ ಕುರಿತಂತೆ ಆರ್ಥಿಕ ಇಲಾಖೆಯ ಬಳಿ ಚರ್ಚೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಅರಣ್ಯ ಅಧಿಕಾರಿಗಳು ತೇಗದ ಸಿರಿ ಯೋಜನೆ ಯಶಸ್ಸಿಗೆ ಶ್ರಮಿಸುವಂತೆ ಕರೆ ನೀಡಿದ್ದಾರೆ. ಇದರಿಂದ ರೈತರಿಗೆ ಹೆಚ್ಚಿನ ಲಾಭವಾಗಲಿದೆ, ಜೊತೆಗೆ ಅರಣ್ಯ ಇಲಾಖೆಯ ಆದಾಯವನ್ನು ಹೆಚ್ಚಿಸುವ ಬಗ್ಗೆಯೂ ಎಲ್ಲರೂ ಗಮನಹರಿಸುವಂತೆ ತಿಳಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಶಿವಮೊಗ್ಗದಲ್ಲಿ ಈಸೂರಿನಿಂದ ಶಿಕಾರಿಪುರದವರೆಗೆ ಕಾಂಗ್ರೆಸ್ ಪಾದಯಾತ್ರೆ ನಡೆಸಿತು. ಪಾದಯಾತ್ರೆಯಲ್ಲಿ ರೈತರು, ಕೃಷಿ ಕಾರ್ಮಿಕರು, ಸಾರ್ವಜನಿಕರು ಭಾಗವಹಿಸಿದ್ದರು. ಸಚಿವ ಮಧು ಬಂಗಾರಪ್ಪ ಮಾತನಾಡಿ, ಯಾವುದೇ ಕಾರಣಕ್ಕೂ ವರದಿ ಜಾರಿಗೆ ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ 7ನೇ ಬಾರಿ ಕರಡು ಅಧಿಸೂಚನೆ ಹೊರಡಿಸಿರುವುದನ್ನು ಖಂಡಿಸಿದ ಅವರು, ವರದಿ ಜಾರಿ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಹಠಬೇಕಿ ಎಂದು ಪ್ರಶ್ನಿಸಿದ್ದಾರೆ. ಬಿಜೆಪಿ ಶಾಸಕರು ಕಸ್ತೂರಿ ರಂಗನ್ ವರದಿ ವಿಚಾರದಲ್ಲಿ ಜನರನ್ನು ದಿಕ್ಕು ತಪ್ಪಿಸುವ ಹೇಳಿಕೆ ನೀಡುತ್ತಿದ್ದು ಸಂಸತ್ತಿನಲ್ಲಿಯೂ ಪ್ರಸ್ತಾಪಿಸುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ಕೊಡಗಿನಲ್ಲಿಯೂ ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಪ್ರತಿಭಟನಾ ಸಮಾವೇಶ ನಡೆಯಿತು. ಸುಮಾರು 2.5 ಗಂಟೆಗಳ ಕಾಲ ಮುಖ್ಯ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಸಕ ಮಂತರ್ಗೌಡ ಮಾತನಾಡಿ, ಯಾವುದೇ ಕಾರಣಕ್ಕೂ ಕಸ್ತೂರಿ ರಂಗನ್ ವರದಿ ಜಾರಿಗೊಳಿಸಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಸಂಬಂಧ ರಾಜ್ಯ ಸರ್ಕಾರ ಸಲ್ಲಿಸಿರುವ ಮೇಲ್ಮನವಿ ಅರ್ಜಿ ಸೋಮವಾರ ಸುಪ್ರೀಂಕೋರ್ಟ್ನಲ್ಲಿ ವಿಚಾರಣೆಗೆ

0: ಬರಲಿದೆ ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಉಲ್ಲಂಘಿಸಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರೆ ಅರ್ಜಿ ತಿರಸ್ಕೃತಗೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ಕಾನೂನು ತಜ್ಞರ ಸಲಹೆಯಂತೆ ಸೋಮವಾರದವರೆಗೆ ತಮಿಳುನಾಡಿಗೆ ನೀರು ಹರಿಸುವುದು ಅನಿವಾರ್ಯವಾಗಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ರೈತರ ಬೆಳೆಗಳಿಗೆ ಕಟ್ಟು ನೀರು ಪದ್ಧತಿಯಲ್ಲಿ ನೀರು ಪೂರೈಸಲಾಗುತ್ತಿದೆ. ಮುಂದಿನ ಡಿಸೆಂಬರ್ನಿಂದ ಜೂನ್ವರೆಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ತಕ್ಕಂತೆ ಕಾವೇರಿ ಜಲಾನಯನ ಪ್ರದೇಶದ 4 ಪ್ರಮುಖ ಜಲಾಶಯಗಳಲ್ಲಿ ನೀರು ಸಂಗ್ರಹಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಮೇಕೆದಾಟು ಯೋಜನೆ ಸಂಬಂಧ ಈಗಾಗಲೇ ಕೇಂದ್ರ ಜಲಶಕ್ತಿ ಸಚಿವರೊಂದಿಗೆ ಸಮಾಲೋಚನೆ ನಡೆಸಲಾಗಿದ್ದು ಶೀಘ್ರವೇ ಅನುಮೋದನೆ ದೊರೆಯುವ ವಿಶ್ವಾಸವಿದೆ ಎಂದು ತಿಳಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸದಸ್ಯ ಸಿದ್ದರಾಮಯ್ಯ ಅವರು ನವದೆಹಲಿಯಲ್ಲಿ ಇಂದು ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರನ್ನು ಭೇಟಿಯಾಗಿದ್ದಾರೆ. ಈ ವೇಳೆ ಸಚಿವ ಸಂಪುಟವನ್ನು ಆದಷ್ಟು ಶೀಘ್ರವೇ ಭರ್ತಿ ಮಾಡುವಂತೆ ವರಿಷ್ಠರಿಗೆ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಜಾತಿ ಗಣತಿ ವರದಿಯನ್ನು ಶೀಘ್ರವೇ ಜಾರಿಗೆ ತರುವಂತೆ ಒತ್ತಾಯಿಸಿದ್ದಾರೆ. ರಾಹುಲ್ ಗಾಂಧಿ ಭೇಟಿ ಬಳಿಕ ಸಿದ್ದರಾಮಯ್ಯ ಅವರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರನ್ನು ಭೇಟಿಯಾಗಿ ರಾಜ್ಯದ ರಾಜಕೀಯ ಪರಿಸ್ಥಿತಿ ಹಾಗೂ ಮುಂಬರುವ ಚುನಾವಣೆಗಳಿಗೆ ಪಕ್ಷದ ಸಿದ್ದತೆಗಳ ಕುರಿತು ಚರ್ಚಿಸಿದ್ದಾರೆ. ರಾಮನಗರದಲ್ಲಿ ಇತ್ತೀಚೆಗೆ ಪತ್ತೆಯಾದ ನಕಲಿ ಔಷಧ ಜಾಲದ ಕುರಿತು ತನಿಖೆ ನಡೆಸುತ್ತಿರುವ ರಾಜ್ಯದ ಎಸ್ಐಟಿ ತಂಡ ದೇಶಾದ್ಯಂತ 10 ಸ್ಥಳಗಳಲ್ಲಿ ದಾಳಿ ನಡೆಸಿದೆ. ಹರಿಯಾಣ, ಮಹಾರಾಷ್ಟ್ರ, ತಮಿಳುನಾಡು, ಹಿಮಾಚಲ ಪ್ರದೇಶ, ತೆಲಂಗಾಣ ಹಾಗೂ ರಾಜ್ಯದ ಹಲವೆಡೆ ದಾಳಿ ನಡೆದಿದೆ. ನಕಲಿ ಔಷಧ ತನಿಖೆಯ ಭಾಗವಾಗಿ ಎಸ್ಐಟಿ ಮತ್ತು ಔಷಧ ನಿಯಂತ್ರಣ ಇಲಾಖೆ ಜಂಟಿಯಾಗಿ ಈ ದಾಳಿ ನಡೆಸಿದೆ. ನಕಲಿ ಔಷಧ ಜಾಲಕ್ಕೆ ಸಂಬಂಧಿಸಿದಂತೆ ಅಂತಾರಾಷ್ಟೀಯ ಸಂಪರ್ಕಗಳು ಮತ್ತು ನಕಲಿ ಲೇಬಲ್ಗಳ ಮೂಲದ ಬಗ್ಗೆಯೂ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನು ಜೆಟ್ ಪ್ಯಾಚರ್ ಯಂತ್ರ ಬಳಸಿ ವೈಜ್ಞಾನಿಕ ವಿಧಾನದಲ್ಲಿ ಮುಚ್ಚುವ ಅಭಿಯಾನಕ್ಕೆ ಸಚಿವ ಕೃಷ್ಣಬೈರೇಗೌಡ ಇಂದು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಸಣ್ಣ ಪ್ರಮಾಣದ ರಸ್ತೆ ಗುಂಡಿಗಳನ್ನು ಮುಚ್ಚಲು ಈ ತಂತ್ರಜ್ಞಾನ ಸೂಕ್ತ ಎಂದು ತಿಳಿಸಿದ್ದಾರೆ. ಭವಿಷ್ಯದಲ್ಲಿ ಪರಿಸ್ಥಿತಿಗೆ ತಕ್ಕಂತೆ ವಿವಿಧ ತಂತ್ರಜ್ಞಾನಗಳ ಬಳಕೆಗೆ ಇಂದು ಪ್ರಾಯೋಗಿಕವಾಗಿ ಚಾಲನೆ ನೀಡಲಾಗಿದೆ. ಈ ಜೆಟ್ ಪ್ಯಾಚರ್ ಬಳಸಿ ಆಳವಾದ ಗುಂಡಿಗಳನ್ನು ಮುಚ್ಚಲು ಸಾಧ್ಯವಿಲ್ಲ. ಕೇವಲ 2-3 ಇಂಚಿನ ಗುಂಡಿಗಳನ್ನು ಮುಚ್ಚಲು ಇದು ಸಹಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಾಯೋಗಿಕವಾಗಿ ಗುಂಡಿ ಮುಚ್ಚುವ ಕಾರ್ಯ ಆರಂಭಿಸಲಾಗಿದ್ದು ಇದು ಯಶಸ್ವಿಯಾದರೆ ಶೀಘ್ರದಲ್ಲೇ ಎಲ್ಲ ಪಾಲಿಕೆಯ ವ್ಯಾಪ್ತಿಯಲ್ಲೂ ಈ ಯಂತ್ರ ಬಳಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಹಿರಿಯ ನಾಗರಿಕರು, ಅಂಗವಿಕಲರು ಮತ್ತು ಅನಿವಾಸಿ ಮತದಾರರ ಪರವಾಗಿ ಅವರ ಕುಟುಂಬದ ವಯಸ್ಕ ಸದಸ್ಯರು ಹಾಜರಾಗಲು ಅವಕಾಶ ನೀಡುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಚುನಾವಣಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಎಲ್ಲ ಮತದಾರರ ನೋಂದಣಿ ಅಧಿಕಾರಿಗಳಿಗೆ ಈ ಸೂಚನೆ ರವಾನಿಸಿದ್ದಾರೆ. ಈ ವರ್ಷದ May 14 ಹೊರಡಿಸಿದ ಪತ್ರದ ಆಧಾರದ ಮೇಲೆ ಈ ನಿರ್ದೇಶನ ನೀಡಿದ್ದಾರೆ. ಭಾರತೀಯ ಸಸ್ಯತಳಿ ಸಂಪನ್ಮೂಲಗಳ ಸಂಸ್ಥೆ ನವದೆಹಲಿ ಹಾಗೂ ಭಾರತೀಯ ತೋಟಗಾರಿಕಾ ಸಂಸ್ಥೆ ಬೆಂಗಳೂರು ಸಹಯೋಗದಲ್ಲಿ ಇದೇ 17-19 ಬೆಂಗಳೂರಿನ ಹೆಸರಘಟ್ಟದಲ್ಲಿ ಭಾರತದ ಸಸ್ಯ ಅನುವಾಂಶಿಕ ಸಂಪನ್ಮೂಲಗಳ ಸದ್ಬಳಕೆ ಕುರಿತು ರಾಷ್ಟೀಯ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ವಿಚಾರ ಸಂಕಿರಣದಲ್ಲಿ ಪ್ರಮುಖವಾಗಿ ಪರ್ಯಾಯ ದ್ವೀಪ, ಭಾರತದ ಅನುವಾಂಶಿಕ ಪರಂಪರೆಯ ಸಂರಕ್ಷಣೆ, ಸುಸ್ಥಿರ ಬಳಕೆಗಾಗಿ ಅನುವಾಂಶಿಕ ವೈವಿಧ್ಯತೆಯ ವೈಜ್ಞಾನಿಕ ಅನಾವರಣ ಸೇರಿದಂತೆ 5 ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. ಅರಣ್ಯ ವನ್ಯಜೀವಿ ಸಂಪತ್ತನ್ನು ಸಂರಕ್ಷಿಸಲು ಪ್ರಾಣತ್ಯಾಗ ಮಾಡಿದ ಅರಣ್ಯ ಇಲಾಖೆಯ ಹುತಾತ್ಮರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆಯನ್ನು ಇಂದು ಬೆಳಗಾವಿಯಲ್ಲಿ ಅರಣ್ಯ ಇಲಾಖೆಯ ವತಿಯಿಂದ ಆಯೋಜಿಸಲಾಗಿತ್ತು. ನ್ಯಾಯಾಂಗ ಇಲಾಖೆ ಹಾಗೂ ಅರಣ್ಯ ಇಲಾಖೆಗೆ ಬಹಳ ಹತ್ತಿರದ ಸಂಬಂಧವಿದ್ದು ಅರಣ್ಯ ಸಂರಕ್ಷಣೆ ಮಾಡುವುದು ಸರ್ವೋಚ್ಚ ನ್ಯಾಯಾಲಯ ಹಾಗೂ ನ್ಯಾಯಾಂಗ ಇಲಾಖೆಯ ಪ್ರಮುಖ ಉದ್ದೇಶವಾಗಿದೆ ಎಂದು ಧಾರವಾಡ ಜಿಲ್ಲಾ ಕಾನೂನು

0: ಸೇವೆಗಳ ಪ್ರಾಧಿಕಾರ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಎನ್ವಿ ವಿಜಯ್ ತಿಳಿಸಿದ್ದಾರೆ. ವಿಕಸಿತ ಭಾರತ ಯಂಗ್ ಲೀಡರ್ಸ್ ಡೈಲಾಗ್ 2027 ಕಾರ್ಯಕ್ರಮದ ಅಂಗವಾಗಿ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ಮೇರಾ ಯುವ ಭಾರತ್ ಮೂಲಕ ವಿಕಸಿತ ಭಾರತ ರಸಪ್ರಶ್ನೆ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಮೈ ಭಾರತ್ ಹಾವೇರಿ ಜಿಲ್ಲಾ ಉಸ್ತುವಾರಿ ಅಧಿಕಾರಿ ಬಿ ಶರಣ್ಯ ಹೇಳಿದ್ದಾರೆ. ಹಾವೇರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2047 ವೇಳೆಗೆ ಭಾರತವನ್ನು ವಿಕಸಿತ ಭಾರತ ಮಾಡುವ ದಿಸೆಯಲ್ಲಿ ಯುವ ಜನರ ಜ್ಞಾನ, ನಾಯಕತ್ವ ಗುಣ, ಚಿಂತನಾ ಸಾಮರ್ಥ್ಯ ಹಾಗೂ ದೇಶದ ಅಭಿವೃದ್ಧಿಯ ಕುರಿತು ಅರಿವು ಹೆಚ್ಚಿಸುವ ಉದ್ದೇಶದಿಂದ ಈ ರಸಪ್ರಶ್ನೆ ಆಯೋಜಿಸಲಾಗಿದೆ. ಹಾವೇರಿ ಜಿಲ್ಲೆಯ 15-29 ವರ್ಷ ವಯಸ್ಸಿನ ಯುವ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬಹುದು ಎಂದು ಮಾಹಿತಿ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಿಗದಿಪಡಿಸಿರುವ ಸಹಾಯಕ ತೋಟಗಾರಿಕಾ ಅಧಿಕಾರಿ ಹಾಗೂ ಸಹಾಯಕ ತೋಟಗಾರಿಕೆ ನಿರ್ದೇಶಕ ಹುದ್ದೆಗಳ ನೇಮಕಾತಿ ಪರೀಕ್ಷಾ ದಿನಾಂಕಗಳನ್ನು ಮುಂದೂಡುವಂತೆ ಸಂಸದ ಗೋವಿಂದ ಎಂ ಕಾರಜೋಳ ಮುಖ್ಯಮಂತ್ರಿಗೆ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪಿಸುವಲ್ಲಿ ಅಧಿಕಾರಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ಕೋಲಾರ ಅಪರ ಜಿಲ್ಲಾಧಿಕಾರಿ ಎಸ್ಎಂ ಮಂಗಳ ನಿರ್ದೇಶನ ನೀಡಿದ್ದಾರೆ. ಬಳ್ಳಾರಿ ಜಿಲ್ಲಾ ಕೇಂದ್ರದಲ್ಲಿ 79ನೇ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯನ್ನು ಇದೇ 17ರಂದು ಆಯೋಜಿಸಲಾಗಿದೆ. ರಾಷ್ಟ್ರ ಧ್ವಜಾರೋಹಣ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ಕುರಿತು ಉಪನ್ಯಾಸ, ಹೈದರಾಬಾದ್ ಕರ್ನಾಟಕ ವಿಮೋಚನೆಗೆ ಹೋರಾಟ ನಡೆಸಿದವರಿಗೆ ಗೌರವ ಸನ್ಮಾನ ನೆರವೇರಲಿದೆ ಎಂದು ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವೆಂಬರ್ 1ರೊಳಗೆ ಅಕ್ರಮ ಬಂದೂಕುಗಳನ್ನು ಸರ್ಕಾರಕ್ಕೆ ಒಪ್ಪಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಕಸ್ತೂರಿ ರಂಗನ್ ವರದಿ ಜಾರಿಗೆ ವಿರೋಧ, ಶಿವಮೊಗ್ಗ ಕೊಡಗಿನಲ್ಲಿ ಪ್ರತಿಭಟನೆ. ಕಾವೇರಿ ಜಲ ವಿವಾದ, ಸೋಮವಾರ ಸುಪ್ರೀಂಕೋರ್ಟ್ನಲ್ಲಿ ರಾಜ್ಯದ ಅರ್ಜಿ ವಿಚಾರಣೆ. ನವದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಯಾದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶೀಘ್ರವೇ ಸಚಿವ ಸಂಪುಟ ಭರ್ತಿ ಮಾಡುವಂತೆ ಮನವಿ. ಮತ್ತು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಲು ಪ್ರಾಯೋಗಿಕವಾಗಿ ಜೆಟ್ ಪ್ಯಾಚರ್ ಯಂತ್ರ ಬಳಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕ್ ಬಿ ಯೋರ್ಸ್.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 1 ಲಕ್ಷ ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
3: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ಸಾರ್ವಜನಿಕರಿಗಾಗಿ
5: ಸೇವಾ ನಿರತರು
4: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
6: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯ ಇದೆ 6:53 ನಮ್ಮ ಸ್ಟುಡಿಯೋ ಕ್ಲಾಕ್ನಲ್ಲಿ ನೀವೆಲ್ಲರೂ ಟ್ಯೂನ್ ಮಾಡಿದ್ದೀರಿ ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ಸನ್ಸೆಟ್ ಸುರಭಿ ಕಾರ್ಯಕ್ರಮ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಕೊನೆ ಬಾರಿಗೆ ನಿಮ್ಮನ್ನು ನೀವು ಯಾವಾಗ ಸರ್ಪ್ರೈಸ್ ಮಾಡ್ಕೊಂಡಿದ್ದೀರಾ, ಅಂದರೆ ಯಾವುದಾದ್ರೂ ಒಂದು ವಿಚಾರಕ್ಕಾಗಿರ್ಬೋದು ಅಥವಾ ಗಿಫ್ಟ್ಗಳು ಕೊಟ್ಕೊಂಡಿರೋದಾಗಿರಲಿ ಏನಾದರೂ ಆಗಿರಲಿ, ನಿಮಗೆ ಇದು ಅಸಾಧ್ಯ ಅನಿಸಿ ಸಾಧ್ಯವಾಗಿ ನಿಮಗೆ ಸರ್ಪ್ರೈಸ್ ಆಗಿದೆ, ಕೊನೆ ಬಾರಿಗೆ ನಿಮ್ಮನ್ನೇ ನೀವು ಯಾವಾಗ ಸರ್ಪ್ರೈಸ್ ಮಾಡ್ಕೊಂಡಿದ್ದೀರಾ, ಇದು ಇವತ್ತಿನ ಟಾಪಿಕ್. ಸೊ ನೀವು ನಮಗೆ ಸಂದೇಶವನ್ನು ಕಳಿಸ್ಕೊಡ್ಬಹುದು, ನಿಮಗೆ ಯಾವ ರೀತಿ ಸರ್ಪ್ರೈಸ್ ನಿಮಗೆ ನೀವೇ ಕೊಟ್ಕೊಂಡ್ರಿ ಅಂತ. ನಾನು ಇದನ್ನು ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಇವತ್ತು ಮೊದಲನೇ ಪ್ರಶ್ನೆನ ಕೇಳ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಅಯ್ಯೋ ಇದನ್ನು ನಾನು ಮಾಡಿದ್ದೀನಾ ಅಂತ ನಿಮಗೆ ಆಶ್ಚರ್ಯವಾದಂತಹ ಕ್ಷಣ ಯಾವುದಾದ್ರೂ ಇದೆಯಾ? ನಿಮ್ಮ ಕಥೆಯನ್ನು ನೀವು ನಮ್ಮ ಜೊತೆ ಹಂಚ್ಕೊಳ್ಬೋದು. ನೀವು ನಿಮಗೆ ಸರ್ಪ್ರೈಸ್ ಕೊಟ್ಕೊಂಡಂತಹ ಕ್ಷಣವನ್ನು ನೀವು ನಮ್ಮ ಜೊತೆ ಹಂಚ್ಕೊಳ್ಬಹುದು. 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಮೊದಲೇ ಗೀತೆ ಬರ್ತಾ ಇದೆ, ವಾಲೆ ಜುಮ್ಕಿ ಅಸಲಾಮ್ ಅನ್ನುವಂತಾಗಿದೆ ಟಿಪ್ಪು ಅವರ ಧ್ವನಿಯಲ್ಲಿ.

ಮಣ್ಣಿನ ಗಣಪನ ಮನೆಗೆ ತನ್ನಿ, ಪರಿಸರ ಪ್ರೀತಿಯ ಮೆರವಣಿಗೆ ಬನ್ನಿ. ಬಣ್ಣದ ಕಲ್ಮಶ ಕೆರೆಗೆ ಬಾರದು, ಗಣಪನ ಹಬ್ಬ ಪ್ರಕೃತಿಗೆ ಕಂಟಕ ಆಗಬಾರದು. ಪ್ಲಾಸ್ಟಿಕ್ ಪಿಒಪಿ ಎಲ್ಲವೂ ಹೋಗಲಿ, ಕೇವಲ ಶುದ್ಧ ಮಣ್ಣಿನ ಮೂರ್ತಿ ಮನೆಗೆ ಬರಲಿ. ವಿಸರ್ಜನೆಯಲ್ಲೂ ಜೀವ ತಳೆಯಲ್ಲಿ ಗಿಡಮರ, ಇದೇ ನೋಡಿ ನಮ್ಮ ಹಸಿರು ಹಬ್ಬದ ಸಡಗರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
2: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

ಸಮಯ ಆಗಿದೆ 7:05. ನೀವರಲ್ಲೂ ಟ್ಯೂನ್ ಮಾಡಿದ್ದೀರಿ FM ರೈನ್ಬೋ 101.3 ಮೆಗಾ ಹರ್ಟ್ಸ್. ಕೊನೆಯ ಬಾರಿಗೆ ನಿಮಗೆ ನೀವೇ ಸರ್ಪ್ರೈಸ್ ಮಾಡಿಕೊಂಡಿರುವಂತಹ ಕ್ಷಣದ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಇದ್ದೆ. ಧೈರ್ಯದ ಕ್ಷಣ ಇರ್ಬೋದು, ಭಯ ಇದ್ದರೂ ಒಂದೊಂದು ಸತಿ ನಾವು ಈ ಕೆಲಸ ಮಾಡೇ ಮಾಡ್ತೀವಿ ಅಂತ ಅಂದ್ಕೊಳ್ತೀವಿ. ಸಾಕಷ್ಟು ಭಯ ಮನಸ್ಸಲ್ಲಿರುತ್ತೆ ಆ ಕೆಲಸ ಮಾಡೋದಕ್ಕೆ, ಬಟ್ ಆದರೂ ಬಿಟ್ಕೊಡಲ್ಲ. ಹೊಸ ಕೆಲಸ ಸ್ಟೇಜ್ ಮೇಲೆ ಮಾತನಾಡೋದಿಂದ ಹಿಡಿದು ಒಬ್ರ ಜೊತೆ ಹೋಗೋದಿಂದ ಒಬ್ಬರೇ ಹೋಗೋವರೆಗೂ ಎಲ್ಲವೂ ಕೂಡ ಭಯದ ಸಂಗತಿನೇ ಅಲ್ವಾ? ಸೊ ಈ ಒಂದು ಭಯದ ಕ್ಷಣವನ್ನು ನಾವು ಧೈರ್ಯವಾಗಿ ಫೇಸ್ ಮಾಡಿರ್ತೀವಿ. ಇದು ಕೆಲವು ಸಲ ನಾವು ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಅಂದ್ಕೊಂಡಿರ್ತೀವಿ, ಬಟ್ ಇದು ಭಯ ಇದ್ದರೂ ಕೂಡ ನಮ್ಮನ್ನು ನಾವು ಧೈರ್ಯವಾಗಿ ಮುನ್ನುಗ್ಗಿಸ್ಕೊಂಡಿರುವಂತಹ ಕ್ಷಣ, ಬಹುಶಃ ನಮಗೆ ನಾವು ಕೊಟ್ಕೊಂಡಂತಹ ಸರ್ಪ್ರೈಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆ ಮೊದಲ ಬಾರಿ ಪ್ರಯತ್ನಿಸಿ ಗೆದ್ದಿದ್ದು, ಯಾವುದಾದ್ರೂ ಕೆಲಸವನ್ನು ಮೊದಲ ಬಾರಿಗೆ ಪ್ರಯತ್ನಿಸಿ ನೀವು ಅಂದ್ಕೊಂಡದಕ್ಕಿಂತ ಚೆನ್ನಾಗಿ ಮಾಡಿದ್ದೀರಾ? ಯಾವುದಾದ್ರೂ ಒಂದು ಕೆಲಸ, ನಿಮ್ಮ ಹಿಡನ್ ಟ್ಯಾಲೆಂಟ್, ಹಾಡೋದಾಗಿರ್ಬೋದು, ಅಡುಗೆ ಮಾಡೋದಾಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಬರೆಯೋದಾಗಿರ್ಬೋದು, ಏನಾದರೂ ಆಗಲಿ ನೀವು ಫಸ್ಟ್ ಟೈಮೇ ಮಾಡಿ ಸಿಕ್ಕಾಪಡೆ ಇಷ್ಟ ಆಗಿದೆಯಾ? ಅಥವಾ ನಿಮಗೆ ನೀವು ಏನಾದರೂ ಒಂದು ಫಿಸಿಕಲ್ ಗಿಫ್ಟ್ ಕೊಟ್ಕೊಂಡಿದ್ದೀರಾ? ಅಥವಾ ನಿಮಗೆ ನೀವು ಟೈಮ್ ಕೊಟ್ಕೊಳ್ಳೋದೇ ಗಿಫ್ಟಾ? ನೀವು ನನಗೆ ಸಂದೇಶಗಳನ್ನು ಕಳಿಸ್ಕೊಡ್ಬೋದು 9480909013 ಈ ಒಂದು ಸಂಖ್ಯೆಗೆ. ವಾಟ್ಸಪ್ ಮುಖಾಂತರ ಶ್ವೇತಾ ಅವರು ಒಂದು ಸಂದೇಶವನ್ನು ಕಳಿಸಿದ್ದಾರೆ ನಮಗೆ. ನಾನು ಹಾಡ್ತೀನಿ ಅಂತ ನನಗೆ ಗೊತ್ತೇ ಇರಲಿಲ್ಲ, ಸಾಕಷ್ಟು ಜನ ನಾನು ಮಾತಾಡ್ತಾ ಇದ್ದರೆ ನಾನು ತುಂಬ ಚೆನ್ನಾಗಿ ಹಾಡ್ತೀನಿ ಅಂತ ಹೇಳ್ತಿದ್ರು, ಬಟ್ ಒಂದು ಸತಿ ನಾನು ಹಾಡೋದಕ್ಕೆ ಪ್ರಯತ್ನ ಪಟ್ಟೆ, ನನಗೆ ತುಂಬ ಇಷ್ಟ ಆಯಿತು. ಇದನ್ನು ನಾನು ಹೀಗೆ ಪೋಷಣೆ ಮಾಡಿದ್ರೆ ತುಂಬ ಚೆನ್ನಾಗಿ ಹಾಡೋದನ್ನು ಕಲಿಬೋದು ಅಂತ ನನಗೆ ನಾನೇ ಅಂದ್ಕೊಂಡು ನನಗೆ ಈ ವಿಷಯ ನನಗೆ ತುಂಬ ಸರ್ಪ್ರೈಸ್ ಆಯಿತು ಮ್ಯಾಮ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸುಧಾಕರ್ ಅವರು ಕೂಡ ಒಂದು ಸಂದೇಶವನ್ನು ಕಳಿಸಿ, ನನಗೆ ನಾನೇ ಲಾಸ್ಟ್ ಒಂದು ತುಂಬ ವರ್ಷಗಳಿಂದ ನನಗೆ ನನ್ನ ತಂದೆ ತಾಯಿನೇ ಫೋನ್ನ ಕೊಡಿಸ್ತಾ ಇದ್ರು, ಬಟ್ ರೀಸೆಂಟಾಗಿ ನನಗೆ ನಾನೇ ದುಡ್ದು ಒಂದು ಫೋನನ್ನು ತಗೊಂಡೆ, ಇದು ನನಗೆ ನಾನು ಕೊಟ್ಕೊಂಡಂತಹ ಗಿಫ್ಟ್, ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳ್ತಾ ಇದ್ದಾರೆ. ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವಾ ನಮಗೆ ನಾವು ಖುಷಿ ಪಟ್ಕೊಳ್ಳೋದು, ನಮಗೆ ನಾವು ಸರ್ಪ್ರೈಸನ್ನು ಕೊಟ್ಕೊಳ್ಳೋದು ಬಹಳ ಬಹಳ ಮುಖ್ಯ. ನಿಮಗೆ ಅನಿಸುತ್ತೆ, ನಿಮ್ಮ ಕಥೆಯನ್ನು ನೀವು ನಮ್ಮ ಜೊತೆ ಹಂಚ್ಕೊಳ್ಳಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸಪ್ ಮುಖಾಂತರ.

ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಗೀತೆಯನ್ನ ಕೇಳಿದ್ರಿ ಅಲ್ವಾ? ಇಬ್ಬನಿ ತಬ್ಬಿದ ಇಳಿಯಿಳಿಯ ಸಿನಿಮಾದಿಂದ ಕಪಿಲನ್ ಅವರು ಹಾಡಿದಂತಹ ಬ್ಯೂಟಿಫುಲ್ ಗೀತೆ. ಈ ಸಾಂಗ್ ಕಂಪೋಸಿಷನ್ನೇ ತುಂಬ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಶಾಂತಾಚಾರ್ ಬಡಿಗೇರ್ ಅವರು ಕುಕ್ನೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಆಕಾಶವಾಣಿ FM ರೇನ್ಬೋದಲ್ಲಿ ಪ್ರಸಾರವಾಗುವ ಸನ್ಸೆಟ್ ಸುರ್ವಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮುಡಿಬರ್ತಾ ಇದೆ. ಸಂಜೆ ಸಮಯವನ್ನ ಇನ್ನಷ್ಟು ಸುಂದರವಾಗಿಸುವ ನಿಮ್ಮ ನಿರೂಪಣೆ ಮತ್ತು ಇಂದು ಒಳ್ಳೆಯ ಹಾಗೂ ಅರ್ಥಪೂರ್ಣವಾದ ವಿಷಯವನ್ನ ನೀಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ನಿಮಗೂ ಕೂಡ ಧನ್ಯವಾದಗಳು. ರಮ್ಯಾ ಅವರು ಕುಕೆ ಸುಬ್ರಹ್ಮಣ್ಯಂನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮೇಡಮ್, ಕಜ್ಜಾಯ ಮಾಡೋದು ನನಗೆ ತುಂಬಾ ಕಷ್ಟ ಅಂತ ಗೊತ್ತಿತ್ತು. ಅದರ ಲಾಸ್ಟ್ ಇಯರ್ ಗಣೇಶ ಹಬ್ಬಕ್ಕೆ ಭಯ ಪಟ್ಟು ಮಾಡಿದ್ದೆ, ಬಟ್ ಸಕ್ಸಸ್. ಅದಕ್ಕೆ ಈ ವರ್ಷ ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ನೋಡಿದ್ರ ಹೇಗೆ ಪ್ರಯತ್ನ ಮಾಡಿದ್ರೆ ಸಕ್ಸಸ್ ಸಿಕ್ಕೇ ಸಿಗುತ್ತಲ್ವಾ? ನಾವು ಎಷ್ಟೋ ಬಾರಿ ಏನ್ ಮಾಡ್ಬಿಡ್ತೀವಿ ಅಂತಂದ್ರೆ ಹೋಗಿ ಟ್ರೈ ಮಾಡಕ್ಕೆ ಹೆದರ್ಕೋತಾ ಇರ್ತೀವಿ. ಸೊ ಟ್ರೈ ಮಾಡಿದ್ರೆ ಅಲ್ವಾ, ಫೇಲ್ ಆದ್ರೂ ಪರವಾಗಿಲ್ಲ, ಒಂದ್ಸತಿ ಧೈರ್ಯ ಮಾಡಿ ಟ್ರೈ ಮಾಡಿ. ಸೊ ಈ ಧೈರ್ಯನೇ ನಿಮಗೆ ನೀವು ಕೊಟ್ಕೊಳ್ತಾ ಇರೋ ಸರ್ಪ್ರೈಸ್ ಅಂತ ಅನ್ಕೊಳ್ಳಿ. ಸನ್ಸೆಟ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತದೆ, ಹಾಡುಗಳು ಅಮೋಘವಾಗಿದೆ ಅಂತ ಹೇಳ್ತಿದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತಿಗೌಡ ಹಳ್ಳಿ, ಮಳವಳ್ಳಿ ತಾಲೂಕು, ಮಂಡ್ಯದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಶುಭ ಸಂಜೆ ಮೇಡಮ್, ಇವತ್ತಿನ ಟಾಪಿಕ್ ಬಗ್ಗೆ ಹೇಳಬೇಕು ಅಂತಂದ್ರೆ ನನಗೆ ಸಾರ್ಥಕ ಅನ್ಸೋದು ನಾನು ಇರುವಂತಹ ಪ್ರದೇಶದಲ್ಲಿ ಎಲ್ಲರ ಜೊತೆ ನಮ್ಮ ತನದ ಬಗ್ಗೆ ಹೇಳ್ತಾ ಇರ್ತೀನಿ. ಕನ್ನಡದ ಜನ ತುಂಬಾ ಹೃದಯವಂತರು, ಸಹಾಯ ಹಸ್ತ ಉಳ್ಳವರು, ಬೇರೆಯವರ ಕಷ್ಟಕ್ಕೆ ಸ್ಪಂದಿಸುವ ಜೀವಿಗಳು. ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ನಾಡಿನ ಬಗ್ಗೆ, ನಮ್ಮ ನಾಡಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ, ನಾವು ಮಾಡುವಂತಹ ಹಬ್ಬ ಹರಿದಿನದ ಬಗ್ಗೆ, ನಮ್ಮ ಜನರ ಬಗ್ಗೆ ಹೇಳ್ತಾ ಇರ್ತೀನಿ. ಇದನ್ನ ಕೇಳಿ ಅವರಿಗೆ ಅನಿಸುತ್ತೆ ಕರ್ನಾಟಕದ ಜನ ತುಂಬಾ ಒಳ್ಳೆಯ ಜನ ಅಂತ ಹೇಳ್ತಾ ಇರ್ತಾರೆ. ಅವರ ಬಾಯಿಂದ ಕೇಳಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಇಲ್ಲಿನ ಜನಗಳಿಗೆ ನಮ್ಮತನದ ಬಗ್ಗೆ

ನಾಟಕದ ಬಗ್ಗೆ ಹೇಳೋದಕ್ಕೆ ನನಗೆ ತುಂಬ ಖುಷಿ ಅನ್ಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರು ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ? ಮಹಾರಾಷ್ಟ್ರ ಇಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಯಶೋಧ ಅವರು ಮಹಾರಾಷ್ಟ್ರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಮತ್ತೊಂದು ವಿಷಯ ಹೇಳ್ತಿದ್ದಾರೆ ಅವರು. ಇವತ್ತಿನ ಟಾಪಿಕ್ ಬಗ್ಗೆ ಹೇಳಬೇಕು ಅಂತಂದ್ರೆ, ನಾನು 2 ದಿನದ ಹಿಂದೆ ನಿಮ್ಮದೇ ಕಾರ್ಯಕ್ರಮದ ಕರೆಯಲ್ಲಿ ಕೈ ರುಚಿಯಿದ ಮೊದಲ ಬಾರಿಗೆ ಭಯಪಟ್ಟು ಮಾತನಾಡಿದ್ದು. ತುಂಬಾ ಧೈರ್ಯ ಹೇಳಿದ್ರು ನನಗೆ. ಗ್ರೇಟ್ ಎಕ್ಸ್ಪೀರಿಯನ್ಸ್ ಮೇಡಮ್, ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಿಮ್ಮೆಲ್ಲರಿಗಾಗಿ ಮೂಡಿ ಬರುತ್ತೆ. ಮುಂದೆ ನಿಮ್ಮೆಲ್ಲರಿಗಾಗಿ ಮತ್ತೊಂದು ಗೀತೆ, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ.

ಸ್ನೇಹಿತರೆ, ಸಮಯ ಆಗ್ತದೆ 7:28. ಸನ್ಸೆಟ್ ಸುರಭಿ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. 7:30 ನಂತರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕ್ರಿಕೆಟ್ ಕಾಮೆಂಟ್ರಿಯನ್ನ ಕೇಳ್ತೀರಾ. ಬಟ್ ನಮ್ಮ ಕಾರ್ಯಕ್ರಮಗಳನ್ನ ನೀವು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕೇಳಬಹುದು. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ನಾನು ಚಿಕ್ಕವನಿದ್ದಾಗ ದೊಡ್ಡಾಟ ಆಡಿದ್ದೇನೆ, ಮೊದಲನೇ ದಿವಸ ತೇಜ ಮೇಲೆ ಆಡಲು ಹೋದೆ, ನನಗೆ ಧೈರ್ಯ ಸಾಲಿಲ್ಲ, ಮೈಕ್ ಮುಂದೆ ಧೈರ್ಯ ಮಾಡಿ ದೊಡ್ಡ ಆಟ ಆಡಿದ್ದೇನೆ, ಧೈರ್ಯಂ ಸರ್ವತ್ರ ಸಾಧನಂ ಇಂತಿ ತಮ್ಮ ಕೇಳುಗರು ಮಹಾರಾಷ್ಟ್ರ ಅಕ್ಕಲಕೋಟಾ ತಾಲೂಕಿನ ಮೈಂದರ್ಗಿ ಈರಣ್ಣ ಜೇವೂರು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಮಂಡಿಕಲ್ ಕೃಪಾ ಉಮೇಶ್ ಅವರು, ನಮಸ್ಕಾರ, ನನಗೆ ನಮ್ಮ ತಂದೆ ತಾಯಿಯೇ ನನ್ನ ನೆಚ್ಚಿನ, ಬೆಂಗಳೂರು ಆಕಾಶವಾಣಿ ನಿಲಯದ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಲು ತುಂಬ ಪ್ರೋತ್ಸಾಹ ನೀಡ್ತಾ ಇದ್ರು, ಇದನ್ನು ಕೇಳಲು ಅವರೇ ಕಾರಣಕರ್ತರು, ಅದು 40 ವರ್ಷಗಳಾಯಿತು, ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೆ, ಕಾರ್ಯಕ್ರಮಗಳ ಬಗ್ಗೆ ವಿಮರ್ಶೆ ಮಾಡಿ ಪತ್ರಗಳನ್ನು ಬರಿತಾ ಇದ್ದೆ, ನಮ್ಮ ಮತ್ತು ಬೆಂಗಳೂರು ಆಕಾಶವಾಣಿಯ ಸಿಬ್ಬಂದಿಗಳ ನಡುವಿನ ಬಾಂಧವ್ಯ ತುಂಬ ಚೆನ್ನಾಗಿತ್ತು, ಇದನ್ನು ಮುಂದುವರಿಸಲು ಈಗ ಅರುಸುವ ಎಲ್ಲರೂ ಕೂಡ ಸಹಕಾರವನ್ನು ಕಾರಣ ಆಗಿದ್ದಾರೆ, ಈಗಲೂ ಸಹ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಅವರು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ ಹಾಗೆ ಪ್ರೀತಿಗೆ ಅಂತ ಹೇಳ್ತಾ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಕಡೆಯ ಗೀತೆ ನಿಮ್ಮೆಲ್ಲರಿಗಾಗಿ ಮೂಡಿಬರುತ್ತೆ, ಅದಾದ ಮೇಲೆ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗೋದು ಇವತ್ತಿನ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ. ಟ್ರಾನ್ಸ್ಮಿಟರಲ್ಲಿ ನೀವು ಮಾತ್ರ ಕ್ರಿಕೆಟ್ ಕಾಮೆಂಟ್ರಿಯನ್ನು ಕೇಳೋದು, ಬಟ್ ನೀವು ನ್ಯೂಸ್ ಆನ್ ಏರ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ಅಲ್ಲಿ ಕೇಳ್ಬೋದು. ಹಾಗಾದರೆ ಈ ಒಂದು ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಗೆ ನಾವು ಸರ್ಪ್ರೈಸ್ ಕೊಟ್ಕೊಳ್ಳೋದು ಬಹಳನೇ ಮುಖ್ಯ ಆಗುತ್ತೆ. ನಮಗೆ ನಾವೇ ಗಿಫ್ಟ್ ಕೊಟ್ಕೊಳ್ಳೋದಾಗಿರಲಿ ಅಥವಾ ನಾವು ತುಂಬ ಕಂಫರ್ಟ್ ಝೋನಲ್ಲಿ ಕೂತಿರ್ತೀವಿ ಯಾವಾಗ್ಲೂ, ಆ ಕಂಫರ್ಟ್ ಝೋನಿಂದ ಹೊರಗಡೆ ಬರೋದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಅದು ಒಂದು ರೀತಿ ನಿಮಗೆ ಒಂದ್ಸತಿ ನಿಮಗೆ ಆಗಲ್ಲ ಅಂತ ಕೂತ್ಕೊಂಡ್ರೆ ಆಗದೇ ಇಲ್ಲ, ಬಟ್ ಒಂದ್ಸತಿ ಟ್ರೈ ಮಾಡಿ ಮುಂದಕ್ಕೆ ಹೋಗಿ ನೋಡಿ, ಆಮೇಲೆ ಹಿಂದೆ ತಿರುಗಿ ನೋಡಿದಾಗ ನಿಮ್ಗೆ ಏನನ್ಸುತ್ತೆ, ಅಯ್ಯೋ ಇಷ್ಟೇನಾ, ಇದನ್ನು ಮಾಡೋದಕ್ಕೆ ನಾನು ಇಷ್ಟೆಲ್ಲ ಯೋಚನೆ ಮಾಡಿದ್ನಾ ಅಂತ ನೀವು ಯೋಚನೆ ಮಾಡ್ತೀರಾ. ಹಾಗಾದರೆ ಟ್ರೈ ಮಾಡ್ತಾ ಇರಿ, ಧೈರ್ಯವಾಗಿರಿ, ಏನೇ ಕೆಲಸನಾದರೂ ಮುನ್ನುಗ್ಗಿ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಸಿಗ್ತೀನಿ ನಿಮ್ಮ ನೆಚ್ಚಿನ FM 103.3 MHz ನಲ್ಲಿ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ.

0: ಕರಗಲಿ ಎದೆಯೊಳಗಿನ ಕ್ಲೇಶ, ಗಣಪ ತರಲಿದ್ದಾನೆ ಭಕ್ತಿಯ ಸಂದೇಶ. ಕಡುಬು ಮೋದಕದ ಸಿಹಿ, ದೂರವಾಗಲಿದೆ ಮನಸ್ಸಿನ ಕಹಿ.
1: ನಗುವ ನಮ್ಮ ಜಮನ
2: ಓ ಗಣೇಶ,
1: ನಗಿಸೋ ನಮ್ಮ ಜನನ
2: ಓ ಗಣೇಶ,
1: ಕಾಪಾಡು ಕಾಪಾಡು.
0: ಮನೆ ಮನೆಗಳಲ್ಲಿ ಭಕ್ತಿಯ ಕಳೆ, ಅಡೆತಡೆಗಳೆಲ್ಲವೂ ದೂರವಾಗಲಿದೆ ಇನ್ಮೇಲೆ.
1: ಗಣಪತಿ ಬಪ್ಪ ಮೋರಿಯ, ಹರಸೋ ನಮ್ಮ ಏರಿಯ.
0: ಸುಖ ಸಮೃದ್ಧಿ ನೀಡಲಿದ್ದಾನೆ ವಿಘ್ನ ನಿವಾರಕ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು: ಜಾಗತಿಕ ನಾವೀನ್ಯತೆ ಹಾಗೂ ಪರಿಹಾರಗಳ ಕೇಂದ್ರವಾಗಿ ಬ್ರಿಕ್ಸ್ ಒಕ್ಕೂಟ ಪರಿವರ್ತನೆ, ಬ್ರಿಕ್ಸ್ ವ್ಯಾಪಾರ ವೇದಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಾಳೆಯಿಂದ ಭಾರತದ ಅಧ್ಯಕ್ಷತೆಯಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆ ಆಯೋಜನೆ. ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸಮಾಲೋಚನೆ. ಕರಾವಳಿ ಅಭಿವೃದ್ಧಿ ಮತ್ತು ಕಡಲ ಆರ್ಥಿಕತೆಗೆ ಸಮಗ್ರ ದೃಷ್ಟಿಕೋನ ಅಗತ್ಯ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಜೂನಿಯರ್ ಪುರುಷರ ಏಷ್ಯಾಕಪ್ ಹಾಕಿ ಪಂದ್ಯಾವಳಿ, ಮಲೇಷ್ಯಾ ವಿರುದ್ಧ ಗೆದ್ದು ಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ: ಬ್ರಿಕ್ಸ್ ರಾಷ್ಟ್ರಗಳು ಇಂದು ಜಾಗತಿಕ ನಾವೀನ್ಯತೆ ಮತ್ತು ಹೊಸ ಪರಿಹಾರಗಳ ಪ್ರಮುಖ ಕೇಂದ್ರಗಳಾಗಿ ಹೊರಹೊಮ್ಮುತ್ತಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಇಂದು ಆಯೋಜಿಸಲಾಗಿದ್ದ ಬ್ರಿಕ್ಸ್ ವ್ಯಾಪಾರ ವೇದಿಕೆಯ ನಾಯಕರ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿಯವರು, ಪ್ರಸ್ತುತ ಬ್ರಿಕ್ಸ್ ಒಕ್ಕೂಟ ವಿಶ್ವದ ಶೇಕಡ 50ರಷ್ಟು ಜನಸಂಖ್ಯೆ, ಶೇಕಡ 40ರಷ್ಟು ಜಿಡಿಪಿ ಹಾಗೂ ಶೇಕಡ 25ಕ್ಕೂ ಹೆಚ್ಚಿನ ಜಾಗತಿಕ ವ್ಯಾಪಾರವನ್ನು ಪ್ರತಿನಿಧಿಸುತ್ತಿದೆ ಎಂದು ತಿಳಿಸಿದರು. ಜಾಗತಿಕ ಜಿಡಿಪಿಯು ಕಳೆದ ಕೆಲವು ವರ್ಷಗಳಲ್ಲಿ ಸುಮಾರು 2.5 ಪಟ್ಟು ಬೆಳೆದಿದ್ದರೆ, ಬ್ರಿಕ್ಸ್ ದೇಶಗಳ ಒಟ್ಟು ಜಿಡಿಪಿಯು ಸುಮಾರು 4.5 ಪಟ್ಟು ಹಿಕ್ಕಿದ್ದು, ವಿಶ್ವದ ಇತರ ದೇಶಗಳಿಗಿಂತ ದುಪ್ಪಟ್ಟು ವೇಗದಲ್ಲಿ ಆರ್ಥಿಕ ಬೆಳವಣಿಗೆ ಸಾಧಿಸುತ್ತಿದೆ ಎಂದರು. ಜಾಗತಿಕ ಅನಿಶ್ಚಿತತೆಗಳ ನಡುವೆ ಭಾರತವು ಜಾಗತಿಕ ಪ್ರಗತಿ ಮತ್ತು ಸ್ಥಿರತೆಗೆ ವಿಶ್ವಾಸಾರ್ಹ ಶಕ್ತಿಯಾಗಿ ಹೊರಹೊಮ್ಮಿದೆ ಎಂದ ಅವರು, ಮೇಕ್ ಇನ್ ಇಂಡಿಯಾದಲ್ಲಿ ಉತ್ಪಾದನೆ ಕೈಗೊಂಡು ಹಾಗೂ ಭಾರತದೊಂದಿಗೆ ನಾವೀನ್ಯತೆಯಲ್ಲಿ ತೊಡಗಿ ಜಗತ್ತಿಗಾಗಿ ವಿಸ್ತರಿಸುವಂತೆ ಜಾಗತಿಕ ನಾಯಕರಿಗೆ ಕರೆ ನೀಡಿದರು. ಕಡಲ ಮಾರ್ಗಗಳ ಸುರಕ್ಷತೆ ಮತ್ತು ಮುಕ್ತ ಪೂರೈಕೆ ಸರಪಳಿಯನ್ನು ಪ್ರತಿಪಾದಿಸಿದ ಪ್ರಧಾನಿ, ಬ್ರಿಕ್ಸ್ ದೇಶಗಳು ತಮ್ಮ ಸಾಮೂಹಿಕ ಶಕ್ತಿಯನ್ನು ಜಾಗತಿಕ ಸವಾಲುಗಳಿಗೆ ಸೂಕ್ತ ಪರಿಹಾರವನ್ನಾಗಿ ಪರಿವರ್ತಿಸಬೇಕು ಎಂದು ಆಗ್ರಹಿಸಿದರು. ಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಕಳೆದ 5 ವರ್ಷಗಳಲ್ಲಿ ಜಾಗತಿಕ ಜಿಡಿಪಿಯ ಶೇಕಡ 40ಕ್ಕೂ ಹೆಚ್ಚಿನ ಪಾಲು ಬ್ರಿಕ್ಸ್ ದೇಶಗಳಿಂದಲೇ ಬಂದಿದ್ದು, ಬೃಹತ್ ದೇಶೀಯ ಮಾರುಕಟ್ಟೆಗಳು ಈ ಪ್ರಗತಿಗೆ ಬಲ ನೀಡಿವೆ ಎಂದರು. ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಸಿರಿಲ್ ರಾಮಫೋಸಾ ಅವರು, ತಯಾರಿಕೆ, ತಂತ್ರಜ್ಞಾನ ಹಾಗೂ ಮೌಲ್ಯವರ್ಧನೆಯಲ್ಲಿ ಜಾಗತಿಕ ದಕ್ಷಿಣ ರಾಷ್ಟ್ರಗಳು ನಾಯಕತ್ವ ವಹಿಸಬೇಕು ಎಂದು ಕರೆ ನೀಡಿದ್ದಲ್ಲದೆ, ಏಕಪಕ್ಷೀಯ ನಿರ್ಬಂಧಗಳ ಕುರಿತು ಕಳವಳ ವ್ಯಕ್ತಪಡಿಸಿದರು. 18ನೇ ಬ್ರಿಕ್ಸ್ ಶೃಂಗಸಭೆಗೆ ರಾಜಧಾನಿ ನವದೆಹಲಿಯ ಭಾರತ್ ಮಂಟಪಂ ಸರ್ವಸನ್ನದ್ಧವಾಗಿದ್ದು, ನಾಳೆಯಿಂದ 2 ದಿನಗಳ ಕಾಲ ಜಾಗತಿಕ ಮಟ್ಟದ ಮಹತ್ವದ ಆಯೋಜನೆಗೆ ಸಾಕ್ಷಿಯಾಗಲಿದೆ. ಈ ಶೃಂಗಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಫೋಸಾ, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತ್ತಾಹ್ ಎಲ್ ಸಿಸಿ, ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭುವೋ ಸುಬಿಯಾಂಟು, ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯನ್ ಹಾಗೂ ಅಬುಧಾಬಿಯ ಯುವರಾಜ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಸೇರಿದಂತೆ ಜಗತ್ತಿನ ಪ್ರಮುಖ ನಾಯಕರನ್ನು ಆತಿಥೇಯರಾಗಿ ಬರಮಾಡಿಕೊಳ್ಳಲಿದ್ದಾರೆ. ಸ್ಥಿತಿ ಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದೊಂದಿಗೆ ಭಾರತವು 2026ರ ಬ್ರಿಕ್ಸ್ ಅಧ್ಯಕ್ಷತೆಯ ನೇತೃತ್ವ ವಹಿಸಿಕೊಂಡಿದೆ. ನಾಳೆ ಆರಂಭವಾಗಲಿರುವ ಶೃಂಗಸಭೆಯ ಮೊದಲ ದಿನದಂದು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ನಾಯಕರಿಗಾಗಿ ಒಳಗೊಳ್ಳುವಿಕೆಯ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯತೆಯ ಸಶಕ್ತೀಕರಣ ಎಂಬ ವಿಷಯದ ಕುರಿತು ಮಹತ್ವದ ಸಭೆ ನಡೆಯಲಿದೆ. ತದನಂತರ ನಾಯಕರು ಭಾರತ್ ಮಂಟಪಂನಲ್ಲಿ ಆಯೋಜಿಸಲಾಗಿರುವ ಭಾರತ್ ಇನ್ನೋವೇಟ್ಸ್ ಎಕ್ಸ್ಪೋಸಿಷನ್ ಪ್ರದರ್ಶನವನ್ನು ವೀಕ್ಷಿಸಲಿದ್ದು, ಜಂಟಿಯಾಗಿ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅಂದು ಸಂಜೆ ಪ್ರಧಾನಿಯವರು ಗೌರವಪೂರ್ವಕವಾಗಿ ಆಯೋಜಿಸಲಿರುವ ಔತಣಕೂಟದಲ್ಲಿ ಜಾಗತಿಕ ನಾಯಕರು ಪಾಲ್ಗೊಳ್ಳಲಿದ್ದು, ಶೃಂಗಸಭೆಯ ನಡುವೆಯೇ ಪ್ರಧಾನಿಯವರು ಪ್ರಮುಖ ದೇಶಗಳ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ನಾಡಿದ್ದು ಪ್ರಧಾನಿಯವರು ಹಾಗೂ ಆಹ್ವಾನಿತ ಪ್ರತಿನಿಧಿಗಳು ಸ್ಥಿತಿ ಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಜಾಗತಿಕ ಸಮಗ್ರ ಪ್ರಗತಿಯ ಭವಿಷ್ಯದ ರೂಪುರೇಷೆ ಎಂಬ ಗೋಷ್ಠಿಯಲ್ಲಿ ಸಮಾಲೋಚನೆ ನಡೆಸಲಿದ್ದಾರೆ. 18ನೇ ಬ್ರಿಕ್ಸ್ ಶೃಂಗಸಭೆಯ ಅಂಗವಾಗಿ ಭಾರತದ ಸುಧಾರಿತ ಡೀಪ್ಟೆಕ್ ನಾವೀನ್ಯತೆಗಳನ್ನು ಪ್ರದರ್ಶಿಸಲು ಶಿಕ್ಷಣ ಸಚಿವಾಲಯ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಸಹಯೋಗದೊಂದಿಗೆ ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಆಯೋಜಿಸಲಾಗಿರುವ ಎರಡು ದಿನಗಳ ಭಾರತ್ ಇನ್ನೋವೇಟ್ಸ್ ಎಕ್ಸ್ಪೋಸಿಷನ್ ಪ್ರದರ್ಶನಕ್ಕೆ ಇಂದು ಚಾಲನೆ ದೊರೆತಿದೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಧ್ಯೇಯವಾಕ್ಯವಾದ ಸ್ಥಿತಿಸ್ಥಾಪಕ ನಾವೀನ್ಯತೆ ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ತತ್ವಕ್ಕೆ ಪೂರಕವಾಗಿ ದೇಶದ ಪ್ರಮುಖ 37 ಡೀಪ್ಟೆಕ್ ನವೋದ್ಯಮಗಳು ಹಾಗೂ ತಾಂತ್ರಿಕ ಉದ್ಯಮಗಳು ತಮ್ಮ ನೂತನ ತಂತ್ರಜ್ಞಾನಗಳನ್ನು ಈ ಪ್ರದರ್ಶನದಲ್ಲಿ ಅನಾವರಣಗೊಳಿಸುತ್ತಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ನವದೆಹಲಿಯಲ್ಲಿ ಇಂದು ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ರಾಜಕೀಯ, ಆರ್ಥಿಕ, ರಕ್ಷಣೆ, ಇಂಧನ, ಬಾಹ್ಯಾಕಾಶ, ಕೌಶಲ್ಯ, ಸಂಚಾರ ಸೇರಿದಂತೆ ವಿವಿಧ ಕ್ಷೇತ್ರಗಳ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಉಭಯ ನಾಯಕರು ಸಮಗ್ರವಾಗಿ ಪರಾಮರ್ಶಿಸಿದರು. ಇದೇ ವೇಳೆ ಪಶ್ಚಿಮ ಏಷ್ಯಾ ಹಾಗೂ ಕಪ್ಪು ಸಮುದ್ರದ ಪ್ರಾಂತ್ಯಗಳಲ್ಲಿ ನಡೆಯುತ್ತಿರುವ ಸಂಘರ್ಷಗಳು ಸೇರಿದಂತೆ ಪರಸ್ಪರ ಹಿತಾಸಕ್ತಿಯ ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ತಮ್ಮ ದೃಷ್ಟಿಕೋನಗಳನ್ನು ಹಂಚಿಕೊಳ್ಳಲಾಯಿತು. ಸಂಘರ್ಷಗಳು ಹಾಗೂ ಬಿಕ್ಕಟ್ಟುಗಳ ಪರಿಹಾರಕ್ಕೆ ಮಾತುಕತೆ ಮತ್ತು ರಾಜತಾಂತ್ರಿಕತೆಯೇ ಸೂಕ್ತ ಮಾರ್ಗ ಎಂದು ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿ ಶಾಂತಿ ಸ್ಥಾಪನೆಯ ಪ್ರಯತ್ನಗಳಿಗೆ ಭಾರತ ಸಂಪೂರ್ಣ ನೆರವು ನೀಡಲು ಸಿದ್ದವಿದೆ ಎಂದು ತಿಳಿಸಿದರು. ಮತ್ತೊಂದೆಡೆ ಭಾರತದಲ್ಲಿ ಇದೇ ತಿಂಗಳ 9ರಿಂದ ಇಂದಿನವರೆಗೆ ಪ್ರಥಮ ಬಾರಿಗೆ ಆಯೋಜಿಸಲಾಗಿದ್ದ ರಷ್ಯಾದ ಇನ್ನೋಪ್ರಾಮ್ ಇಂಡಿಯಾ ಅಂತಾರಾಷ್ಟೀಯ ಕೈಗಾರಿಕಾ ಪ್ರದರ್ಶನವನ್ನು ಉಭಯ ನಾಯಕರು ಶ್ಲಾಘಿಸಿದರು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಉಭಯ ದೇಶಗಳ ನಡುವಿನ ವಾಣಿಜ್ಯ ಹಾಗೂ ಕೈಗಾರಿಕಾ ಬಾಂಧವ್ಯವನ್ನು ಮತ್ತಷ್ಟು ವಿಸ್ತರಿಸಲು ಈ ಪ್ರದರ್ಶನ ದಾರಿದೀಪವಾಗಿದೆ ಎಂದ ನಾಯಕರು, ಪ್ರದರ್ಶನ ಕೇಂದ್ರಕ್ಕೆ ಖುದ್ದಾಗಿ ಭೇಟಿ ನೀಡಿ ಭಾಗವಹಿಸಿದ್ದ ಪ್ರತಿನಿಧಿಗಳು ಹಾಗೂ ಉದ್ಯಮಿಗಳೊಂದಿಗೆ ಸಂವಾದ ನಡೆಸಿದರು. ಇದೇ ವೇಳೆ ರಷ್ಯಾದಲ್ಲಿ ನಡೆಯಲಿರುವ 24ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಗೆ ಪ್ರಧಾನಿಯವರನ್ನು ಅಧ್ಯಕ್ಷ ಪುಟಿನ್ ಆಹ್ವಾನಿಸಿದ್ದು ಪ್ರಧಾನಿಯವರು ಈ ಆಹ್ವಾನವನ್ನು ಸ್ವೀಕರಿಸಿದ್ದಾರೆ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ಪರಿಸರ ವಿಜ್ಞಾನ, ಭದ್ರತೆ, ಆರ್ಥಿಕತೆ, ತಂತ್ರಜ್ಞಾನ ಮತ್ತು ಮಾನವ ಅಭಿವೃದ್ಧಿಯ ಪರಸ್ಪರ ಸಂಯೋಜಿತ ವಲಯವಾಗಿ ಪರಿಗಣಿಸುವ ಅಗತ್ಯವಿದೆ ಎಂದು ಕೇಂದ್ರ ಭೂ ವಿಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಪ್ರತಿಪಾದಿಸಿದ್ದಾರೆ. ಕರಾವಳಿ ಪರಿಸರ ಭದ್ರತೆ ಮತ್ತು ಸುಸ್ಥಿರತೆ 2026 ಕುರಿತ ರಾಷ್ಟೀಯ ಸಮಾವೇಶವನ್ನು ವರ್ಚುವಲ್ ಮೂಲಕ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ 11,000 ರಿಂದ 12,000 ಕಿಲೋಮೀಟರ್ ವ್ಯಾಪ್ತಿಯ ಕರಾವಳಿಯು ಸಮುದ್ರ ಸಂಪನ್ಮೂಲ ಹಾಗೂ ಕಡಲ ಆರ್ಥಿಕತೆಯ ಅಭಿವೃದ್ಧಿಗೆ ಅಪಾರ ಸಾಮರ್ಥ್ಯವನ್ನು ಹೊಂದಿದೆ ಎಂದು ತಿಳಿಸಿದರು. ಭಾರತದ ಕರಾವಳಿ ಹಾಗೂ ಸಮುದ್ರ ಪರಿಸರ ವ್ಯವಸ್ಥೆಯ ಸದ್ಬಳಕೆಗೆ ವೈಜ್ಞಾನಿಕ ಜ್ಞಾನ, ಪರಿಸರ ಸುಸ್ಥಿರತೆ ಮತ್ತು ಆರ್ಥಿಕ ವಿಕಾಸವನ್ನು ಒಳಗೊಂಡ ಸಮಗ್ರ ವಿಧಾನ ಅನಿವಾರ್ಯವಾಗಿದೆ ಎಂದರು. ದೇಶದ ಬೃಹತ್ ಡೀಪ್ ಓಷನ್ ಮಿಷನ್ ಮಹತ್ವವನ್ನು ಒತ್ತಿ ಹೇಳಿದ ಸಚಿವರು, ಭಾರತವು ಸ್ವದೇಶಿ ತಂತ್ರಜ್ಞಾನ ಸಾಮರ್ಥ್ಯಗಳನ್ನು ವೃದ್ಧಿಸಿಕೊಳ್ಳುವ ಜೊತೆಗೆ ಆಳ ಸಮುದ್ರದ ಸಂಪನ್ಮೂಲಗಳ ಶೋಧನೆಯತ್ತ ವೇಗವಾಗಿ ಹೆಜ್ಜೆ ಇಡುತ್ತಿದೆ ಎಂದರು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುವ ನಿಟ್ಟಿನಲ್ಲಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಇಂದು ನವದೆಹಲಿಗೆ ಆಗಮಿಸಿದರು. ಅವರನ್ನು ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಖಾತೆ ರಾಜ್ಯ ಸಚಿವ ಶಾಂತನು ಠಾಕೂರ್ ಬರಮಾಡಿಕೊಂಡರು. ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆ 2026 ಮುನ್ನ ರಷ್ಯಾ ಒಕ್ಕೂಟದ ಮೊದಲ ಉಪಪ್ರಧಾನಿ ಡೆನಿಸ್ ಮ್ಯಾಂತುರೋವ್ ಅವರನ್ನು

0: ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನವದೆಹಲಿಯಲ್ಲಿ ಇಂದು ಭೇಟಿ ಮಾಡಿದ್ದಾರೆ. ಈ ವೇಳೆ ಉಭಯ ನಾಯಕರು ಭಾರತ ರಷ್ಯಾ ನಡುವಿನ ಸುದೀರ್ಘ ಆರ್ಥಿಕ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಹಾಗೂ ಸದೃಢಗೊಳಿಸುವ ಕುರಿತು ಸಮಾಲೋಚನೆ ನಡೆಸಿದ್ದಾರೆ. ಚೀನಾದ ಮೋಚಿಯಲ್ಲಿ ನಡೆದ ಜೂನಿಯರ್ ಏಷ್ಯಾಕಪ್ ಹಾಕಿ ಪಂದ್ಯಾವಳಿಯ ಮೊದಲನೇ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಜೂನಿಯರ್ ಪುರುಷರ ತಂಡ ಮಲೇಷಿಯಾ ತಂಡವನ್ನು 3-1 ಗೋಲುಗಳ ಅಂತರದಿಂದ ಮಣಿಸಿ ಫೈನಲ್ನಲ್ಲಿ ಸ್ಥಾನ ಭದ್ರಪಡಿಸಿಕೊಂಡಿದೆ. ಭಾರತೀಯ ತಂಡದ ನಾಯಕ ಅನ್ಮೋಲ್ ಎಕ್ಕ 2 ಗೋಲು ಗಳಿಸಿದರೆ ಸುಖೇಂದರ್ 1 ಗೋಲು ಗಳಿಸಿದರು. 5 ಬಾರಿ ಚಾಂಪಿಯನ್ ಭಾರತ ತಂಡ ಚೀನಾ ತೈಪಿಯನ್ನು ಎ ಗುಂಪಿನ ಪಂದ್ಯದಲ್ಲಿ 15-0 ಅಂತರದ ಭರ್ಜರಿ ಗೆಲುವು ಸಾಧಿಸಿ ಸೆಮಿಫೈನಲ್ ಪ್ರವೇಶಿಸಿತ್ತು. ಇನ್ನು ಮಹಿಳಾ ವಿಭಾಗದಲ್ಲಿ ನಾಳೆ ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತೀಯ ಜೂನಿಯರ್ ಮಹಿಳಾ ತಂಡ ದಕ್ಷಿಣ ಕೊರಿಯಾ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ನಾವೀನ್ಯತೆ ಹಾಗೂ ಪರಿಹಾರಗಳ ಕೇಂದ್ರವಾಗಿ ಬ್ರಿಕ್ಸ್ ಒಕ್ಕೂಟ ಪರಿವರ್ತನೆ, ಬ್ರಿಕ್ಸ್ ವ್ಯಾಪಾರ ವೇದಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಾಳೆಯಿಂದ ಭಾರತದ ಅಧ್ಯಕ್ಷತೆಯಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆ ಆಯೋಜನೆ. ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸಮಾಲೋಚನೆ. ಕರಾವಳಿ ಅಭಿವೃದ್ಧಿ ಮತ್ತು ಕಡಲ ಆರ್ಥಿಕತೆಗೆ ಸಮಗ್ರ ದೃಷ್ಟಿಕೋನ ಅಗತ್ಯ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಮತ್ತು ಜೂನಿಯರ್ ಪುರುಷರ ಏಷ್ಯಾಕಪ್ ಹಾಕಿ ಪಂದ್ಯಾವಳಿ ಮಲೇಷ್ಯಾ ವಿರುದ್ಧ ಗೆದ್ದು ಫೈನಲ್ ಪ್ರವೇಶಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಬೆಂಗಳೂರು.
2: ಸ್ನೇಹಿತರೆ, ಈಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ಕಾಮನಬಿಲ್ಲು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳನ್ನು ಕೇಳ್ತಾ ಇದ್ದೀರಾ. ಗಡಿಯಾರದ ಸಮಯ 7:45 ಆಗಿದೆ. ಈ ಹೊತ್ತಿನಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ 7:45 8:45 ಮಿಡಿಯುವ ಹೃದಯಗಳಿಗೆ ಕೇಳಿಸುವಂಥ ಆಲಾಪವೇ ಈ ಒಂದು ಒಲವಿನ ಆಲಾಪ. ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ಸ್ಟುಡಿಯೋದಲ್ಲಿ ನಾನು ಹಾಜರಾಗಿದ್ದೀನಿ, ನಿಮ್ಮ ಪ್ರೀತಿಯ ಗೆಳೆಯ ಪ್ರಶಾಂತ್. ಇವತ್ತು ನಾವು ಒಲವಿನ ಆಲಾಪದಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ನಿಮಗೆಲ್ಲ ಕುತೂಹಲನ? ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಪ್ರಕೃತಿಯ ಹೃದಯದಿಂದ ಮಾನವನ ಹೃದಯದವರೆಗೆ. ಅಂದರೆ ಈ ಒಂದು ಪಂಚಭೂತಗಳಲ್ಲಿ ಹೇಗೆ ನಾವು ಪ್ರೀತಿಯನ್ನು ಕಾಣಬಹುದು ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಹೋಗೋಣ. ಪ್ರೀತಿಯ ಮೂಲ ಎಲ್ಲಿದೆ ಅಂತ ನಾವು ಹುಡುಕಕ್ಕೆ ಹೋಗೋಣ. ಪ್ರತಿದಿನ ಪ್ರೀತಿ ಬಗ್ಗೆ ಮಾತಾಡ್ತೀವಿ, ಪ್ರೀತಿಸ್ತೀವಿ, ಪ್ರೀತಿಸಲ್ಪಡ್ತೀವಿ, ಪ್ರೀತಿಗಾಗಿ ಹಾತೊರಿತೀವಿ, ಕಾಯ್ತಾ ಇರ್ತೀವಿ. ಆದರೆ ಎಂದಾದರೂ ಯೋಚಿಸಿದ್ದೀರಾ ಈ ಪ್ರೀತಿ ಎಂಬ ಭಾವನೆ ಎಲ್ಲಿಂದ ಬಂದಿರಬಹುದು ಅಂತ ಹೇಳಿ? ನಮ್ಮ ಈ ಒಂದು ಭಾರತೀಯ ತತ್ವಶಾಸ್ತ್ರದ ಪ್ರಕಾರ ಈ ಜಗತ್ತು ಪಂಚಭೂತಗಳಿಂದ ನಿರ್ಮಿತವಾಗಿದೆ. ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ. ಆಶ್ಚರ್ಯ ಅಂದರೆ ಪ್ರೀತಿಯಲ್ಲೂ ಇದೇ 5 ಅಂಶಗಳು ಕೂಡ ಅಡಗಿರೋದನ್ನು ನಾವು ನೋಡಬಹುದಾಗಿದೆ. ಇಂದು ನಾವು ಪ್ರಕೃತಿಯ ಈ 5 ಮಹಾಶಕ್ತಿಗಳ ಮೂಲಕ ಪ್ರೀತಿಯ ಆಳವನ್ನು ಅರಿಯುವ ಪ್ರಯತ್ನವನ್ನು ಮಾಡೋಣ. ಬನ್ನಿ ಒಂದೊಳ್ಳೆ ಗೀತೆಯನ್ನು ಕೇಳಿ ಹಾಗೆ ಮಾತು ಮುಂದುವರಿಸ್ತಾ ಹೋಗೋಣ.

ನಾವು ಪಂಚಭೂತಗಳ ಬಗ್ಗೆ ಮಾತಾಡ್ತಾ ಹಾಗೆ ಬಹಳಷ್ಟು ವಿಚಾರವನ್ನು ತಲೆಗೆ ತುಂಬಿಕೊಂಡಿರ್ತೀವಿ, ಮನಸ್ಸಲ್ಲಿ ತುಂಬಿಕೊಂಡಿರ್ತೀವಿ. ಪ್ರೀತಿಯ ಅಡಿಪಾಯ ಎಲ್ಲಿ ಅಂತ ನಾವು ಯೋಚನೆ ಮಾಡಿದ್ರೆ ಒಂದು ಭೂಮಿ ಅಂತಲೇ ಹೇಳಬಹುದು. ಭೂಮಿ ಅಂತಂದರೆ ತಾಳ್ಮೆ, ಸಹನೆ, ಸ್ಥಿರತೆ.

ನಾವು ಎಷ್ಟೇ ಬಾರಿ ಅದರ ಮೇಲೆ ಕಾಲಿಟ್ಟರೂ ಅದು ನಮ್ಮನ್ನು ದೂರ ತಳ್ಳೋದಿಲ್ಲ, ಬದಲಾಗಿ ನಮ್ಮನ್ನು ಹೊತ್ಕೊಂಡೇ ಇರುತ್ತೆ. ನಿಜವಾದ ಪ್ರೀತಿಯು ಹಾಗೆ ಅನಿಸತ್ತೆ. ಪ್ರತಿ ಸಂಬಂಧದಲ್ಲೂ ಏರಿಳಿತಗಳು ಇರುತ್ತೆ, ತಪ್ಪುಗಳು, ಅಸಮಾಧಾನಗಳು, ಭಿನ್ನಾಭಿಪ್ರಾಯಗಳು ಬರುತ್ತೆ ಹೋಗುತ್ತೆ. ಆದರೆ ಸಂಬಂಧವನ್ನು ಗಟ್ಟಿಯಾಗಿ ನಿಲ್ಲಿಸುವುದು ಪ್ರೀತಿಯಲ್ಲಿರುವ ಭೂಮಿಯ ಗುಣ, ಅಂದರೆ ನಂಬಿಕೆ ಮತ್ತು ಸಹನೆ. ಒಬ್ಬ ಸಂಗಾತಿ ಇನ್ನೊಬ್ಬರಿಗೆ ನೀನು ಬಿದ್ದರೂ ನಾನು ನಿನ್ನ ಜೊತೆಗೆ ಇರ್ತೀನಿ ಅಂತ ಹೇಳ್ತಾರಲ್ಲ, ಅದು ಭೂಮಿಗಿಂತ ದೊಡ್ಡ ಪ್ರೀತಿ ಅಂತಲೇ ಹೇಳಬಹುದು.

ಹರಿತ ಹರಿತ ಸಾಗಿದ್ರೆ ಹರಿಯುವ ಪ್ರೀತಿಯ ಸೌಂದರ್ಯವೇ ಜಲ. ನೀರನ್ನು ನೋಡಿ, ಅದು ಎಂದಿಗೂ ನಿಂತ್ಕೊಳ್ಳೋದಿಲ್ಲ, ಯಾವಾಗಲೂ ಹರಿತಾ ಇರುತ್ತೆ, ಮುಂದೆ ಸಾಗ್ತಾ ಇರುತ್ತೆ. ಕಲ್ಲು ಸಿಕ್ಕರೆ ಅದನ್ನು ಒಡೆಯೋದಿಲ್ಲ, ಬದಲಾಗಿ ಅದರ ಸುತ್ತ ಹರಿದು ತನ್ನ ದಾರಿಯನ್ನು ಕಂಡುಕೊಳ್ಳುತ್ತೆ. ಸಂಬಂಧಗಳಲ್ಲೂ ಇದೇ ಸತ್ಯ ಅನಿಸುತ್ತೆ. ಹೊಂದಿಕೊಳ್ಳುವ ಗುಣ ಇಲ್ಲದಿದ್ದರೆ ಪ್ರೀತಿ ಇದ್ರೇನು, ಇಲ್ಲದಿದ್ದರೇನು? ಹೊಂದಿಕೊಳ್ಳುವ ಗುಣ ಇಲ್ಲದ ಪ್ರೀತಿ ಹೆಚ್ಚು ದಿನ ಉಳಿಯೋದಿಲ್ಲ. ಪ್ರೀತಿಯಲ್ಲಿ ನಾನು ಅನ್ನೋ ಅಹಂಕಾರ ಕರಗಿ ನಾವು ಎಂಥ ಭಾವನೆ ಮೂಡಬೇಕು. ಒಮ್ಮೆ ಮಳೆಯಾಗಿ, ಒಮ್ಮೆ ನದಿಯಾಗಿ, ಇನ್ನೊಮ್ಮೆ ಕಣ್ಣೀರು ಆಗಬಹುದು. ನೀರು ತನ್ನ ರೂಪ ಬದಲಿಸುತ್ತೆ, ಹಾಗೆ ಪ್ರೀತಿಯು ಕೆಲವೊಮ್ಮೆ ನಗು, ಕೆಲವೊಮ್ಮೆ ಮೌನ, ಕೆಲವೊಮ್ಮೆ ಅಳು, ಕೆಲವೊಮ್ಮೆ ತ್ಯಾಗವಾಗಿ ಕೂಡ ಕಾಣಬಹುದು.

ಇಲ್ಲಿ ಹಾಗೆ ಪ್ರಕೃತಿಯ ಬಗ್ಗೆ ಮಾತಾಡ್ತಾ ಇನ್ನೊಂದು ಉತ್ಸಾಹ ಎಲ್ಲರಲ್ಲೂ ಇದ್ದೇ ಇರುತ್ತೆ, ಹೃದಯದ ಉತ್ಸಾಹ ಅಂತಲೇ ಹೇಳಬಹುದು. ಹೃದಯದ ಉತ್ಸಾಹ ಅಂತಂದರೆ ಅಗ್ನಿ. ಅಗ್ನಿ ಅಂದರೆ ಕೇವಲ ಸುಡುವ ಶಕ್ತಿಯಲ್ಲ, ಅದು ಬೆಳಕಿನ ಸಂಕೇತನೂ ಹೌದು ಅನಿಸುತ್ತೆ. ಪ್ರೀತಿಯಲ್ಲಿ ಅಗ್ನಿ ಅಂತಂದರೆ ಏನು ಸುಡೋದ ಅಂತ ಅನ್ಕೋಬೇಡಿ, ಅಗ್ನಿ ಅಂತಂದರೆ ಉತ್ಸಾಹ, ಸ್ಫೂರ್ತಿ ಮತ್ತು ಒಂದು ಜೀವಂತಿಕೆಯ ಕಳೆ ಅಂತಲೇ ಹೇಳಬಹುದು. ನಾವು ಯಾರನ್ನಾದರೂ ಪ್ರೀತಿಸಿದಾಗ ಅವರ ಕನಸುಗಳು ನಮ್ಮನ ಕನಸುಗಳಾಗತ್ತೆ, ಅವರ ಸಂತೋಷ ನಮ್ಮ ಸಂತೋಷ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಆದರೆ ಅಗ್ನಿ ನಿಯಂತ್ರಣದಲ್ಲಿದ್ದರೆ ಮಾತ್ರ ಬೆಳಕು ಕೊಡುತ್ತೆ, ನಿಯಂತ್ರಣ ತಪ್ಪಿದ್ರೆ ಖಂಡಿತ ಸುಡುತ್ತೆ. ಹಾಗೆಯೇ ಅಸೂಯೆ, ಕೋಪ ಮತ್ತು ಸ್ವಾರ್ಥದಿಂದ ಕೂಡಿದ ಪ್ರೀತಿ ಸಂಬಂಧವನ್ನು ಸುಡಬಹುದು. ಆದ್ದರಿಂದ ಪ್ರೀತಿ ಬೆಳಕಾಗಬೇಕೇ ಹೊರತು ದಹನವಾಗಬಾರ್ದು. ಏನಂತೀರ ಸ್ನೇಹಿತರೆ?

0: ಬನ್ನಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮತ್ತೆ ಹಾಗೆ ಮಾತಾಡ್ತಾ ಮುಂದೆ ಸಾಗೋಣ ಬನ್ನಿ. ಸ್ವಾತಂತ್ರ್ಯದ ಉಸಿರು ಅಂತಂದ್ರೆ ಯಾವುದು? ವಾಯು. ಗಾಳಿಯನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ, ಆದರೆ ಅದರ ಸ್ಪರ್ಶವನ್ನ, ಹಿತಾನುಭವವನ್ನ ಅನುಭವಿಸಬಹುದು. ಪ್ರೀತಿಯೂ ಹಾಗೆ ಅಲ್ವಾ? ಅದು ಸದಾ ನಮ್ಮೊಂದಿಗೆ ಇರುತ್ತೆ, ಆದರೆ ಅದನ್ನು ಬಂಧಿಸಲಾಗುವುದಿಲ್ಲ. ಕೆಲವರು ಪ್ರೀತಿಯನ್ನು ಸ್ವಾಮ್ಯ ಎಂದುಕೊಳ್ಳುತ್ತಾರೆ, ಆದರೆ ನಿಜವಾದ ಪ್ರೀತಿ ಯಾರನ್ನೂ ಬಂಧಿಸುವುದಿಲ್ಲ. ಹೇಗೆ ಹೇಳಬಹುದು? ನೀನು ನನ್ನ ಕನಸುಗಳ ಹಿಂದೆ ಓಡು, ನಾನು ನಿನ್ನ ಜೊತೆಯಲ್ಲಿರ್ತೀನಿ. ಸ್ವಾತಂತ್ರ್ಯವಿಲ್ಲದ ಪ್ರೀತಿ ನಿಜವಾಗ್ಲೂ ಉಸಿರುಗಟ್ಟಿಸ್ಬಿಡುತ್ತೆ. ಗಾಳಿಯಂತೆ, ವಾಯುವಿನಂತೆ ಪ್ರೀತಿ ಸ್ವಚ್ಛಂದವಾಗಿರಬೇಕು. ಅದು ಎಲ್ಲರೂ ಖಂಡಿತ ಇಷ್ಟಪಡುವಂಥದ್ದೇ.

ಆಕಾಶ ನೋಡಿದ್ರೆ ಎಷ್ಟು ದೊಡ್ಡದು ಅನಿಸುತ್ತೆ, ಆಕಾಶ ನೋಡಿದ್ರೆ ಎಷ್ಟು ಅನಂತತೆ ಅನಿಸುತ್ತೆ. ಪ್ರೀತಿಯ ಅನಂತತೆ ಈ ಆಕಾಶವನ್ನು, ಈ ಆಕಾಶದಿಂದ, ಈ ಆಕಾಶದಲ್ಲಿ ನಾವು ಕಾಣಬಹುದು. ಆಕಾಶದ ಕಡೆ ನೋಡಿದಾಗ ಅದರ ಅಂತ್ಯನೇ ಕಾಣೋದಿಲ್ಲ. ಪ್ರೀತಿಯ ಆಳವು ಅದೇ ಥರನೇ ಇರಬೇಕು ಅನಿಸುತ್ತೆ. ನಿಜವಾದ ಪ್ರೀತಿಗೆ ಸಮಯದ ಮಿತಿ ಇರೋದಿಲ್ಲ, ದೂರದ ಅಡ್ಡಿ ಖಂಡಿತ ಇರೋದಿಲ್ಲ. ಒಬ್ಬ ತಾಯಿ ತನ್ನ ಮಗುವಿಗಾಗಿ ಹೊಂದಿರುವ ಪ್ರೀತಿ, ವೃದ್ಧ ದಂಪತಿಗಳ ನಡುವೆ ಆತ್ಮೀಯತೆ, ಸ್ನೇಹಿತರ ನಡುವಿನ ನಿಸ್ವಾರ್ಥ ಬಾಂಧವ್ಯ, ಇವೆಲ್ಲವೂ ಆಕಾಶದಷ್ಟು ವಿಶಾಲವಾದ ಪ್ರೀತಿಯ ಒಂದು ನೈಜ ಉದಾಹರಣೆಗಳಂತಲೇ ಹೇಳಬಹುದು. ಪ್ರೀತಿ ಅಂದರೆ ಕೇವಲ ಹತ್ತಿರ ಇರುವುದಲ್ಲ, ದೂರದಲ್ಲಿದ್ದರೂ ಹೃದಯದಲ್ಲಿ ಉಳಿಯಬೇಕಾಗತ್ತೆ.

ಒಂದು ಕ್ಷಣ ಯೋಚಿಸಿ, ಪಂಚಭೂತಗಳ ಸಮನ್ವಯ ಹೇಗಿರಬಹುದು ಅಂತ. ಭೂಮಿಯ ಸ್ಥಿರತೆ ಇಲ್ಲದ ಸಂಬಂಧ ಗಟ್ಟಿಯಾಗಿರೋದಿಲ್ಲ, ಜಲದ ಮೃದುತ್ವ ಇಲ್ಲದ ಸಂಬಂಧ ಮಧುರವಾಗಿರೋದಿಲ್ಲ, ಅಗ್ನಿಯ ಉತ್ಸಾಹ ಇಲ್ಲದ ಸಂಬಂಧ ಜೀವಂತವಾಗಿರೋದಿಲ್ಲ, ವಾಯುವಿನ ಸ್ವಾತಂತ್ರ್ಯ ಇಲ್ಲದ ಸಂಬಂಧ ಬೆಳೆಯೋದೇ ಇಲ್ಲ, ಆಕಾಶದ ವಿಶಾಲತೆ ಇಲ್ಲದ ಸಂಬಂಧ ಶಾಶ್ವತವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ನಿಜವಾದ ಪ್ರೀತಿ ಅಂದರೆ ಈ 5 ಅಂಶಗಳ ನೈಜ ಸಮತೋಲನ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕವಿ ಹೃದಯ ಇರುವಂತಹ ವ್ಯಕ್ತಿಗಳು ಪ್ರಕೃತಿಯಲ್ಲಿ ಪ್ರೀತಿಯನ್ನು ವಿಶಿಷ್ಟವಾಗಿ ಕಂಡಿದ್ದಾರೆ. ಪ್ರಕೃತಿಯನ್ನು ಪ್ರೀತಿಯ ಪ್ರತೀಕವಾಗಿ ಕೂಡ ಬಳಸಿರೋದು ಉಂಟು. ಮಳೆಯ ಹನಿಯಲ್ಲಿ ಪ್ರಿಯತಮೆಯ ಸ್ಪರ್ಶ, ಚಂದ್ರನ ಬೆಳಕಿನಲ್ಲಿ ಪ್ರೀತಿಯ ಶಾಂತತೆ, ಇವೆಲ್ಲವೂ ವಿಭಿನ್ನವಾಗಿ ತುಂಬ ನೈಜವಾಗಿ ಕಾಣೋದು ಉಂಟು. ನಿಸರ್ಗ ಮತ್ತು ಪ್ರೀತಿ ಇವೆರಡೂ ಬೇರೆ ಬೇರೆ ಅಲ್ಲವೇ ಅಲ್ಲ ಅನ್ಸುತ್ತೆ. ಒಂದೇ ನಾಣ್ಯದ ಎರಡು ಮುಖಗಳು.

ಸ್ನೇಹಿತರೆ, ಪ್ರೀತಿ ಒಂದು ಹೂವಲ್ಲ, ಅದು ಒಂದು ತೋಟ. ಒಂದು ಕ್ಷಣವಲ್ಲ, ಅದು ಒಂದು ಪಯಣ. ಒಂದು ಮಾತಲ್ಲ, ಅದು ಒಂದು ಅನುಭವ. ಯಾವುದು? ಅದೇ ಪ್ರೀತಿ. ಆ ಅನುಭವದಲ್ಲಿ ಭೂಮಿಯ ತಾಳ್ಮೆ, ನೀರಿನ ಮೃದುತ್ವ, ಅಗ್ನಿಯ ಉತ್ಸಾಹ, ಗಾಳಿಯ ಸ್ವಾತಂತ್ರ್ಯ ಮತ್ತು ಆಕಾಶದ ಅನಂತತೆ ಒಂದಾಗಿದೆ. ಹೀಗಾಗಿ ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಪ್ರೀತಿಯನ್ನು ಹುಡುಕುವ ಮೊದಲು ಈ ಒಂದು ಪಂಚಭೂತಗಳ ಗುಣಗಳನ್ನು ಬೆಳೆಸ್ಕೊಳ್ಳೋಣ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಂಚಭೂತಗಳು ಮತ್ತು ಪ್ರೀತಿ ಬಗ್ಗೆ ಮಾತಾಡ್ತಾ ಸಮಯ ಕಳೆದಿದೆ ಗೊತ್ತಾಗಿಲ್ಲ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 101.3 MHz. ಕಾರ್ಯಕ್ರಮವನ್ನು ಮುಗಿಸೋ ಹಂತಕ್ಕೆ ಬಂದಿದ್ದೀವಿ. ನಿಮ್ಮ ಜೊತೆಯಾಗಿದ್ದು ಇಷ್ಟೊತ್ತು ನಾನು ನಿಮ್ಮ ಗೆಳೆಯ ಪ್ರಶಾಂತ್. ಮತ್ತೊಂದು ಸುಂದರ ಚಿಂತನೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಮಣ್ಣಿನ ಗಣಪನ ಮನೆಗೆ ತನ್ನಿ, ಪರಿಸರ ಪ್ರೀತಿಯ ಮೆರವಣಿಗೆ ಬನ್ನಿ. ಬಣ್ಣದ ಕಲ್ಮಶ ಕೆರೆಗೆ ಬಾರದು, ಗಣಪನ ಹಬ್ಬ ಪ್ರಕೃತಿಗೆ ಕಂಟಕ ಆಗಬಾರದು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಅನ್ನ. ಸಮಯ ಆಗಿದೆ 9:16. ಈ ಹೊತ್ತಿನ ಕಾರ್ಯಕ್ರಮ ಸುಕೂನ್ ಕೇಪಲ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಒಂದಷ್ಟು ಒಳ್ಳೆಯ ಮೆಲೋಡಿ ಹಿಂದಿ ಗೀತೆಗಳನ್ನು ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಕೂಡ ಹಾಡುಗಳನ್ನು ಕೇಳ್ತಾ ಊಟ ಮಾಡ್ತಾ ಇರೋರು, ಹಾಡುಗಳನ್ನು ಕೇಳ್ತಾ ಊಟ ಮಾಡಿ, ಅಥವಾ ಊಟ ಮುಗಿದಿರೋರು ಹಾಡುಗಳನ್ನು ಕೇಳ್ತಾ ನಿದ್ರೆಗೆ ಜಾರಿ ಅಂತ ಹೇಳ್ತಾ ಕಾರ್ಯಕ್ರಮದ ಮೊದಲನೇ ಗೀತೆ ಬರ್ತಾ ಇದೆ. ಹಮ್ ದಿಲ್ ದೇಜುಕೆ ಸನಮ್ ಸಿನಿಮಾದ ಹಮ್ ದಿಲ್ ದೇಜುಕೆ ಸನಮ್ ಟೈಟಲ್ ಟ್ರ್ಯಾಕ್ ಕವಿತಾ ಕೃಷ್ಣಮೂರ್ತಿಯವರ ಧ್ವನಿಯಲ್ಲಿ ಇದಾದ ಮೇಲೆ ದಿಲ್ ಕ್ಯಾ ಕರೆ ಅನ್ನುವಂತಹ ಗೀತೆ ಬರ್ತಾ ಇದೆ ದಿಲ್ ಕ್ಯಾ ಕರೆ ಸಿನಿಮಾದಿಂದ. ಎರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಪ್ರಸಾರ ಆಗ್ತಾ ಇರೋದು ಸುಕುನ್ ಕೇಪಲ್ ಕಾರ್ಯಕ್ರಮದಲ್ಲಿ.

ಸಮಯ ಆಗಿದೆ 9:28. ನೀವೆಲ್ಲರೂ ಟ್ಯೂನ್ ಮಾಡಿರೋದು ಎಫ್ ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ಸುಕೂನ್ ಕೆ ಪಲ್ ಕಾರ್ಯಕ್ರಮ ಸಾಗ್ತಾ ಇದೆ. ಒಳ್ಳೊಳ್ಳೆ ಹಿಂದಿ ಗೀತೆಗಳನ್ನ ಕೇಳುವಂತಹ ಸಮಯ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಎರಡು ಗೀತೆಗಳು. ಒಂದು ಸೋನು ನಿಗಮ್ ಹಾಗೆ ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವಂತಹ ಕ್ಯಾ ಹುವಾ ತುಜೆ ಅನ್ನುವಂತಹ ಗೀತೆ, ಮತ್ತೊಂದು ಚಿತ್ರ ಅವರ ಧ್ವನಿಯಲ್ಲಿ ತುಂಬೆನ್ ಅನ್ನುವಂತಹ ಗೀತೆ. ಕೇಳ್ತಾರಿ ಎಲ್ಲ ಹೋಗ್ಬಿಡಿ, ಇದು ಸುಕೂನ್ ಕೆ ಪಲ್ ಕಾರ್ಯಕ್ರಮ. ಒಳ್ಳೆಯ ಹಾಡುಗಳನ್ನು ಕೇಳಿ ನಿದ್ದೆ ಮಾಡಿದ್ರೆ ಮನಸ್ಸು ತುಂಬ ಲೈಟ್ ಆಗತ್ತಂತೆ, ಹಾಗೆ ತುಂಬ ಚೆನ್ನಾಗಿ ನಿದ್ದೆ ಕೂಡ ಬರುತ್ತಂತೆ.

ಸಮಯ ಆಗಿದೆ 9:39. ಅಪರೂಪದ ಹಿಂದಿ ಸುಮಧುರ ಗೀತೆಗಳು ನಮ್ಮ ಮನ ಸ್ಪಂದಿಸಿದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಯಾರಿದು ನಿಮ್ಮ ಹೆಸರನ್ನ ನೀವು ಮೆನ್ಷನ್ ಮಾಡಿಲ್ಲ, ನಂಬರ್ ಎಂಡಿಂಗ್ ವಿತ್ 5110. ಸುಗೂನ್ ಕೆಪಲ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿ

ಅಂತ ಹೇಳ್ತಾರೆ. ಕಿಶೋನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕಿನಿಂದ. ಹಲೋ ಮೇಡಮ್, ನಮಸ್ಕಾರ. ಇವತ್ತಿನ ಹಿಂದಿ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಡೂಪರ್ ಆಗಿದೆ. ಕುಷ್ಟಗಿ ತಾಲೂಕಿಂದ ಹನುಮಸಾಗರದಿಂದ ಚಂದ್ರಶೇಖರ್ ಸಿಂಹಾಸನ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸುಕುನ್ ಕೆಪಾಲ್ ಕಾರ್ಯಕ್ರಮ ಸಾಗ್ತಾ ಇದೆ, ಒಳ್ಳೊಳ್ಳೆ ಹಿಂದಿ ಗೀತೆಗಳು ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗ್ತಾ ಇದೆ. ಮುಂದೆ ನಿಮಗಾಗಿ ಬರ್ತಾ ಇದೆ ಬಾಂಬೆ ಜಯಶ್ರೀ ಅವರು ಹಾಡಿರುವಂತಹ ಸರ ಸರ ಅನ್ನುವಂತಹ ಗೀತೆ. ಅದಾದ ಮೇಲೆ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದ್ದು ಶಂಕರ್ ಮಹಾದೇವನ್ ಹಾಗೆ ಸುಜಾತ ಅವರ ಧ್ವನಿಯಲ್ಲಿ ಅಭಯ್ ಸಿನಿಮಾದಿಂದ ಈ ಒಂದು ಗೀತೆ. ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ ಸುಕುನ್ ಕೆಪಾಲ್ ಕಾರ್ಯಕ್ರಮದಲ್ಲಿ.

ಸಮಯ ಆಗಿದೆ 9:52. ಸುಕೂನ್ ಕೆ ಪಲ್ ಕಾರ್ಯಕ್ರಮ ಸಾಗ್ತಾ ಇದೆ. ಸಾಕಷ್ಟು ಜನ ಸ್ನೇಹಿತರು ನಮಗೆ ಮೆಸೇಜ್ ಅನ್ನ ಕಳಿಸ್ತಾ ಇದ್ದೀರಿ. ನಾಗೇಂದ್ರ ತಾವರೆಕೆರೆ ಕುಣಗಲ್ ತಾಲೂಕಿನಿಂದ ಹಿಂದಿ ಹಾಡುಗಳು ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು, ನಮಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಕಾರ್ಯಕ್ರಮಗಳು, ಮಾಹಿತಿ, ಹಾಡುಗಳು ಮತ್ತು ನಿಮ್ಮೆಲ್ಲರ ನೈಜ ನಿರೂಪಣೆ ಇಷ್ಟ ಆಗುತ್ತೆ ಖಂಡಿತ. ನನ್ನ ಹೆಸರು ಹೇಳೋದಕ್ಕೆ ಸಂದೇಶ ಕಳಿಸಿಲ್ಲ, ದಯವಿಟ್ಟು ಬೇಸರ ಆಗಬೇಡಿ ಅಂತ ಹೇಳ್ತಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ನಮಸ್ತೆ ಮೇಡಮ್, ಸ್ಕೂನ್ ಕೇಪಲ್ ಕಾರ್ಯಕ್ರಮ ತುಂಬಾ ಸೊಗಸಾಗಿ ಮೂಡಿ ಬರ್ತಾ ಇದೆ, ಹಾಡುಗಳೆಲ್ಲವೂ ಕೂಡ ತುಂಬ ಚೆನ್ನಾಗಿದೆ, ಖುಷಿ ಕೊಡುವ ಹಾಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಜಯ ಪುಟ್ಟಸ್ವಾಮಿಯವರು ಚಿಕ್ಕಮಗಳೂರಿನಿಂದ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ, ಪ್ರೀತಿಗೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ನಿಮ್ಮೆಲ್ಲರಿಗಾಗಿ ಬರ್ತದೆ. ಬಹುಶಃ ಈ ಒಂದು ಸಮಯದ ಕಡೆಯ ಗೀತೆ ಅಂತ ಅನಿಸುತ್ತೆ. ಚುಪ್ಕೇಸೆ ಅನ್ನುವಂತಹ ಗೀತೆ ಬರ್ತಾ ಇದೆ, ಸಾಥಿಯ ಸಿನಿಮಾದ ಗೀತೆ. ಮತ್ತೆ ಸಿಗ್ತೀನಿ 10 ಗಂಟೆಯ ನಂತರ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಕೇಳ್ತಾ ಇದ್ರ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಅನ್ನ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಒಂದಷ್ಟು ಸುಂದರವಾದ ಮೆಲೋಡಿಯಸ್ ಆಗಿರುವಂತಹ ಕನ್ನಡ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ನಾನಂತೂ ಪ್ಲೇಲಿಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಕೇಳೋದಕ್ಕೆ ಸಿದ್ಧವಾಗಿರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಮೊದಲನೇ ಗೀತೆ ಬರ್ತಾ ಇದೆ ಚಿತ್ರ ಅವರ ಧ್ವನಿಯಲ್ಲಿ. ಜಾಣಮರಿ ಜಾಣಮರಿ ಅನ್ನುವಂತಹ ಗೀತೆ ಬರ್ತಾ ಇದೆ. ಯಾವ ಸಿನಿಮಾದ ಗೀತೆ ಇದು ಅಂತಂದರೆ ತವರಿಗೆ ಬಾ ತಂಗಿ ಸಿನಿಮಾದ ಈ ಒಂದು ಗೀತೆ ಹಂಸಲೇಖ ಅವರ ಸಂಗೀತ ಸಾಹಿತ್ಯದಲ್ಲಿ. ಅದಾದ ಮೇಲೆ ಮತ್ತೊಂದು ಗೀತೆ ಬರ್ತಾ ಇದೆ ಪ್ರೇಮ ಕೈದಿ ಸಿನಿಮಾದಿಂದ. ಏನಾಗೋಯ್ತು ಅನ್ನುವಂಥ ಗೀತೆ ರಾಜೇಶ್ ಕೃಷ್ಣನ್ ಹಾಗೆ ನಂದಿತಾ ಅವರ ಧ್ವನಿಯಲ್ಲಿ. ಎಲ್ಲೂ ಹೋಗದೆ ಕೇಳ್ತಾರೆ ಇದು ಕನಸಿನ ಲೋಕ ಕಾರ್ಯಕ್ರಮ. ಒಳ್ಳೊಳ್ಳೆ ಗೀತೆಗಳು ನಿಮಗಾಗಿ ಪ್ರಸಾರ ಆಗುವಂತಹ ಹೊತ್ತು.

ಸಮಯ ಆಗಿದೆ 10:12. ಕೇಳ್ತಾ ಇದ್ದೀರಾ ಕನಸಿನ ಲೋಕ ಕಾರ್ಯಕ್ರಮ. ಮಲಗೋದಕ್ಕಿಂತ ಮುಂಚೆ ಇಂಥ ಒಳ್ಳೊಳ್ಳೆ ಗೀತೆಗಳು, ಯಪ್ಪ ಮನಸ್ಸಿಗಂತೂ ಎಷ್ಟು ಖುಷಿ ಆಗತ್ತಲ್ವಾ. ನಂಗಂತೂ ನಾನೇ ಸ್ಟುಡಿಯೋದಲ್ಲಿ ಈ ಹಾಡನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ರೆ ಒಂಥರ ಮನಸ್ಸೆಲ್ಲ ಕುಣಿತಾ ಇರುತ್ತೆ. ಕಣ್ಣು ಮುಚ್ಕೊಂಡು ಹಾಗೆ ಹಾಡುಗಳನ್ನ ಎಂಜಾಯ್ ಮಾಡ್ತಾ ಇರ್ತೀನಿ. ನಿಮಗೂ ಕೂಡ ಹಾಗೆ ಅನಿಸ್ತಾ ಇದೆ ಅಂತ ಭಾವಿಸ್ತೀನಿ. ಇವತ್ತಿನ ಪ್ಲೇ ಲಿಸ್ಟ್ ಮುಂದಕ್ಕೆ ಹೋಗೋಣ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಅಂತರಂಗ ಆಸೆ ಎಲ್ಲ ಅನ್ನುವಂತಹ ಗೀತೆ ಬರ್ತಾ ಇದೆ. ಪರ್ವಾ ಸಿನಿಮಾದ ಗೀತೆ ಇದು. ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ಒಂದು ಗೀತೆ ಮೂಡಿ ಬರ್ತಾ ಇದೆ. ಅದಾದಮೇಲೆ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಮತ್ತೊಂದು ಗೀತೆ ಬರ್ತಾ ಇದೆ, ಒಲವೇ ನನ್ನೊಲವೇ ನಿನ್ನೆ ಪ್ರೀತಿಸುವೆ ಸಿನಿಮಾದಿಂದ. ಎರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಪ್ರಸಾರ ಆಗ್ತಾ ಇರೋದು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

ಸಮಯ ಆಗಿದೆ 10:23 ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಿರುವಂತಹ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ಹಾಗೆ ಸಾಕಷ್ಟು ಸಂದೇಶಗಳು ಕೂಡ ನಮಗೆ ಹರಿದು ಬರ್ತಾ ಇದೆ. ಆನಂದ್ ಕುಲಕರ್ಣಿ ಅವರು ಸಂದೇಶವನ್ನ ಕಳಿಸಿದರೆ, ಹಾಡುಗಳು ಮಧುರವಾಗಿವೆ, ಇಂಪಾಗಿವೆ ಅಂತ ಹೇಳ್ತಿದ್ದಾರೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ನಿಂದ ಸುಮಧುರ ಗೀತೆಗಳು ಇಂದಿನ ಕನಸಿನ ಲೋಕ ತಂಪಾದ ಹೊತ್ತು ಇಂಪಾದ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ಯವರು ಅಂತರಂಗ ಆಸೆಗಳ ಆಗಸ ಎಂಬ ಗೀತೆ ಸಾಲುಗಳ ಕೇಳ್ತಾ ಇದ್ದಂಗೆ ನನ್ನ ಮನಸ್ಸು ಕನಸಿನ ಲೋಕದಲ್ಲಿ ನಲಿಯುವಂತಾಯಿತು. ಇದು ಮನಮೋಹಕ ಗೀತೆಗಳು, ನಿಜಕ್ಕೂ ಖುಷಿ ಆಗ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಊಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೂಪರ್ ಸಾಂಗ್ಸ್, ಮ್ಯೂಸಿಕ್ ಇಸ್ ದ ಮೂನ್ ಲೈಟ್ ಇನ್ ದ ಗ್ಲೂಮಿ ನೈಟ್ ಆಫ್ ಲೈಫ್, ಗುಡ್ ನೈಟ್ ಮೇಡಮ್ ಅವರೇ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಊಟ ಆಗಿದೆ, ನಿಮ್ದು ಕೂಡ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ತಂಪಾದ ಹೊತ್ತಲ್ಲಿ ಇಂಪಾದ ಹಾಡುಗಳನ್ನು ಕೇಳ್ತಾಯಿದ್ರೆ ಜೀವನ ಎಷ್ಟು ಸೊಗಸಪ್ಪ ಅಂತ ಅನಿಸ್ತಾ ಇರ್ತದೆ. ಎಲ್ಲ ಚಿಂತೆಗಳನ್ನು ಮರ್ತೋಗ್ಬಿಡಿ, ಒಂದು ಗಂಟೆ ಕಾಲ ಬರೀ ಹಾಡು ಹಾಡಿಬಿಟ್ರೆ ನೀವು ನಿಮ್ಮ ಈ ಪ್ರಪಂಚದಲ್ಲಿ ಬೇರೆಡೆ ಇರಬೇಕು. ಕೇಳಿಸ್ಕೊಳ್ತಾ ಎಂಜಾಯ್ ಮಾಡ್ತಾ ಮುಂದಿನ ಗೀತೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ. ಪ್ರೀತಿಯಲ್ಲಿ ಹಾಡುವೆ ಅನ್ನುವಂಥ ಗೀತೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಮತ್ತೊಂದು ಗೀತೆ ಹಳಿ ಲಾವಣಿಯಲ್ಲಿ ಲಾಲಿ ಅನ್ನುವಂಥ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ ನಮ್ಮೂರ ಮಂದಾರ ಹೋಯ್ ಸಿನಿಮಾದಿಂದ.

ಸಮಯ ಆಗಿದೆ 10:35. ಮಂಜುರಾಣಿ ಅವರು ಮೈಸೂರಿನಿಂದ ಸಂದೇಶವನ್ನು ಕಳಿಸಿದರೆ, ಕನಸಿನ ಲೋಕದಲ್ಲಿ ನಕ್ಷತ್ರಗಳೊಡನೆ ವಿಹರಿಸುತ್ತಾ ಈ ಗೀತೆಗಳನ್ನು ಕೇಳುವಾಗ ಗಂಧರ್ವರೇ ನಮಗಾಗಿ ಗಾನ ಪಾಡುತ್ತಿದ್ದಾರೆ ಎನಿಸ್ತಾ ಇದೆ. ನಿದ್ರಾದೇವಿ ಆಲಿಂಗನದೊಡನೆ ಗಾನ ಸರಸ್ವತಿಯ ಅಪ್ಪುಗೆ ಹಿತವಾಗಿ ಸ್ವರ್ಗ ಧರೆಗಿಳಿದಿಯುತ್ತಿದೆ. ಎಂತ ಒಳ್ಳೆ ಸಾಲನ ಹೇಳಿದ್ದೀರಾ. ಪ್ರತಿದಿನ ರಾತ್ರಿ 10:00 ಈ ಒಂದು ಕಾರ್ಯಕ್ರಮ ತುಂಬಾ ಮನಸ್ಸಿಗೆ ಮುದವನ್ನ ನೀಡುತ್ತೆ ಅನ್ನುವಂತಹ ಅರ್ಥದಲ್ಲಿ ಒಂದು ಸಾಲನ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಕೇವಲ ಕನಸು ಕಂಡ್ರೆ ಸಾಲದು, ಅದನ್ನು ನನಸು ಮಾಡಲು ಪ್ರತಿದಿನ ಒಂದು ಸಣ್ಣ ಪ್ರಯತ್ನ ಮತ್ತು ಹೆಜ್ಜೆಗಳನ್ನ ಇಡ್ತಾ ಇದ್ದೇನೆ. ಒಂದಲ್ಲ ಒಂದು ದಿನ ನನಗೆ ಕನಸು ನನಸು ಆಗುತ್ತೆ ಅನ್ನೋ ನಂಬಿಕೆ ಇದೆ. ಎಷ್ಟು ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದಾರೆ ನೋಡಿ. ಶ್ರೀನಿವಾಸ್ ಅವರು ಹೊಸಕೋಟೆಯಿಂದ ಶುಭರಾತ್ರಿ ಅಂತ ಹೇಳ್ತಾ ಇದ್ದಾರೆ. ಶುಭರಾತ್ರಿ ನಿಮಗೂ. ಬಿಸಿ ಬಿಸಿ ರಾಗಿ ಮುದ್ದೆ ತರಕಾರಿ ಸಾರು ರೆಡಿ ಆಗಿದೆ ಮೇಡಮ್, ಊಟಕ್ಕೆ ಬನ್ನಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಿಶನ್, ರೋಷನ್, ಶೋಭಾರಾಣಿ. ನೀವು

ಊಟ ಮಾಡಿ ಖಂಡಿತವಾಗ್ಲೂ ಸಾಧ್ಯ ಆದಾಗ ಒಂದಿನ ಬಂದೇ ಬರ್ತೀನಿ ನಿಮ್ಮ ಮನೆ ಊಟಕ್ಕೆ. ಓಕೆ, ಎನ್ ಜಿ ಬಸವರಾಜ್ ಅವರು ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ತಪ್ಪದೆ ಕನಸಿನ ಲೋಕದ ಹಾಡುಗಳನ್ನು ಕೇಳ್ತಿದ್ದೇವೆ, ಕೇಳುತ್ತಾ ಖುಷಿ ಪಡುತ್ತಿದ್ದೇವೆ. ನಿನಗೋಸ್ಕರ ಚಿತ್ರದ ಅಪರೂಪದ ಹಾಡು ಪ್ರೀತಿಯಲ್ಲಿ ಹಾಡುವೆ ನಿನಗೋಸ್ಕರ ಕೇಳಿ ತುಂಬ ಖುಷಿಯಾಯಿತು, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮಸ್ತೆ ಮೇಡಮ್, ನಮ್ಮೂರಲ್ಲಂತೂ ಬಿರಿ ಬಿಸಿಲು ಆದರೂ ಫ್ಯಾನ್ ಕೆಳಗೆ ಕುಳಿತು ಬರುತ್ತಿರುವಂತಹ ಮಧುರವಾದ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಖುಷಿ ನೀಡ್ತಾ ಇದೆ. ಧನ್ಯವಾದಗಳು. ಹಾಗೆ ಒಲವಿನ ರಾಗಮಾಲೆ ಹಾಡು ತುಂಬ ಇಷ್ಟ ಇದೆ ನಮಗೆ ಅಂತ ಹೇಳ್ತದೆ. ಇದು ರಿಕ್ವೆಸ್ಟ್ ಶೋ ಆಗಿಲ್ಲದೆ ಇರೋದ್ರಿಂದ ಆ್ಯಂಡ್ ಆಲ್ರೆಡಿ ಪ್ಲೇಲಿಸ್ಟ್ ಕೂಡ ರೆಡಿ ಇರೋದ್ರಿಂದ ಸಾಧ್ಯ ಆಗೋದು ಕಷ್ಟ ಇದೆ. ಬಟ್ ಖಂಡಿತವಾಗ್ಲೂ ರಿಕ್ವೆಸ್ಟ್ ಶೋಗಳಿಗೆ ನೀವು ಸಂದೇಶಗಳನ್ನು ಕಳಿಸಿ, ಅಲ್ಲಿ ನಿಮ್ಮ ಹಾಡನ್ನು ಪ್ರಸಾರ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಆಯಿತಾ, ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಮತ್ತೊಂದು ಗೀತೆ, ಎಲ್ಲಿರುವೆ ನೀನು ಅನ್ನುವಂಥ ಗೀತೆ ಬರ್ತಾ ಇದೆ. ಹೇಮಂತ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ. ಮನಸ್ಸಿಲ್ಲ ನೀನೇ ಸಿನಿಮಾದಿಂದ ಮೌನವೇ ಹಾಡುಬ ಅನ್ನುವಂತಹ ಮತ್ತೊಂದು ಗೀತೆ ಬರ್ತಾ ಇದೆ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಲವ್ ಯು ಸಿನಿಮಾದಿಂದ ಈ ಎರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ FM ರೈನ್ಬೋ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

ಎಷ್ಟು ಅದ್ಭುತವಾಗಿದೆಯಲ್ಲ ಈ ಒಂದು ಗೀತೆ, ತುಂಬ ಚೆನ್ನಾಗಿರುವಂಥ ಹಾಡು, ಒಂದು ಅಪರೂಪದ ಗೀತೆಯನ್ನ ಪಿಕ್ ಮಾಡ್ಕೊಂಡು ಬಂದಿದ್ದೀನಿ ನಿಮ್ಮೆಲ್ಲರಿಗೋಸ್ಕರ. ಚಂದ್ರಶೇಖರ್ ನಾಯಕರು ಜೀವನ್ ಭೀಮಾ ನಗರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ಹರಿಹರ ವಿದ್ಯಾನಗರದಿಂದ ಸಂದೇಶವನ್ನು ಕಳಿಸಿದರೆ. ಮತ್ತೊಂದು ಸಂದೇಶ ಬಂದಿದೆ ಮಣಿಕಂಠ ಅವರು ದಾವಣಗೆರೆಯಿಂದ. ಕೇಳ್ತಿದ್ರೆ, ಹಾಡುಗಳು ಮಧುರ ಮನದಲ್ಲಿ ಮೂಡಿದ ಹಾಗೆ, ಚಂದಿರ ತಂಗಾಳಿಯೂ ಇಲ್ಲದ ತಂಪು ಗಾಳಿಯಂತೆ ಹಾಡುಗಳು, ಹೃದಯದ ಸವಿ ಸವಿ ನೆನಪುಗಳೇ ಹಾಡುಗಳು, ಎಂಥ ನೋವನ್ನು ಮರೆಸುವಂತಹ ಶಕ್ತಿ ಇರುವಂತಹ ಇಂತಹ ಹಾಡುಗಳಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಚಂದ್ರಶೇಖರ್ ನಾಯಕ್ ಅವರು ಕೂಡ ನಮಸ್ತೆ ಮೇಡಮ್, ಕನಸಿನ ಲೋಕ ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಬಂಗಾರದಂತಹ ಗೀತೆಗಳನ್ನು ಆಯ್ಕೆ ಮಾಡಿ ಪ್ರಸಾರ ಮಾಡ್ತಿದ್ದೀರಿ, ಕೋಟಿ ಕೋಟಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಶಾಂತಾಚಾರ್ ಬಡಿಗೇರ್ ಅವರು ಸಂದೇಶವನ್ನು ಕಲಿಸಿದ್ದಾರೆ. ಕನಸಿನ ಲೋಕದಿ ಮೂಡಿದೆ ಮಧುರ ಸ್ವರದ ಜೋಡು, ಕತ್ತಲ ರಾತ್ರಿಗೆ ತಂದಿದೆ ಆಸೆಯ ಬೆಳಕಿನ ದೀಪ, ಕಿವಿಗೆ ಅಂಪಾಗಿ ಕೇಳುವಂತಹ ಹಳೆಯ ನೆನಪಿನ ರೂಪ, ಬಾನಿನ ಅಂಚಿನಿಂದ ಜಾರುವ ರಾಗದ ಹನಿಗಳು, ಮನದ ಮೂಲೆಯಲ್ಲಿ ಅರಳುವ ಸುಂದರ ನುಡಿಗಳು, ಕಲ್ಪನೆಯ ಲೋಕದಲ್ಲಿ ಮೈ ಮರೆಯುವ ಈ ಸಂಜೆ ಹೊತ್ತು ಬಾನುಲಿಯ ದನಿಯಲ್ಲಿ ತೇಲಿದೆ ಪ್ರತಿಯೊಬ್ಬರ ಚಿತ್ತು. ಎಫ್ಎಂ ರೇನ್ಬೋದಲ್ಲಿ ಕನಸಿನ ಲೋಕ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಹೃದಯಪೂರ್ವಕ ಧನ್ಯವಾದಗಳು. ಇಂಪಾದ ಮಧುರವಾದ ಹಾಡುಗಳನ್ನ ಕೇಳ್ತಾ ಮನಸ್ಸು ಒಂದು ಸುಂದರ ಲೋಕಕ್ಕೆ ಹೋದಂತಾಗಿದೆ. ಶುಭರಾತ್ರಿ ಅಂತ ಹೇಳ್ತಾ ಇದ್ರೆ ಬಹಳ ಬಹಳ ಸೊಗಸಾಗಿ ಬರ್ದಿದ್ದೀರಿ ಸರ್, ಶುಭರಾತ್ರಿ. ನಿಮಗೂ ಕೂಡ ಒಳ್ಳೆಯ ಹಾಡುಗಳನ್ನ ಪ್ರಸಾರ ಮಾಡ್ತಿದ್ದೀರಿ, ಧನ್ಯವಾದಗಳು ಮೇಡಮ್. ಚಳ್ಳಕೆರೆ ತಾಲೂಕು ಕೂರ್ಲಕುಂಟೆ ಗ್ರಾಮದಿಂದ ದೀಕ್ಷಿತ್, ಕೃಪಾ, ಸೋನು ಹಾಗೆ ಭವ್ಯ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಕಾಮನಬಿಲ್ಲು ಕನಸಿನ ಲೋಕದ ಗೀತೆಗಳು ಸವಿಯ ಜೇನಿನಂತೆ ಕಿವಿಗೆ ಬಿದ್ದಾಕ್ಷಣ ಮನದ ತಳಮಳವೆಲ್ಲ ಮಾಯವಾದಂತೆ ಕೋಗಿಲೆಯ ದನಿಯನ್ನ ಮೀರಿಸುವ ಆ ಇಂಪಾದ ಗಾನ ಭಾವಲೋಕಕ್ಕೆ ನಮ್ಮನ್ನ ಸೆಳೆದು ತಣಿಸುವುದು ಈ ಮೌನ. ಎ ಹರಿಹರನ್ ವಿಗ್ರಹನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕನಸಿನ ಲೋಕದ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡಲಿಂದ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ, ನೀನು ಅವಳಾಗಬಹುದು ಅನ್ನುವಂತಹ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

0: ಸುಮ್ಮನೆ ತಮಾಷೆಗೆ ಊಹಿಸ್ಕೋ, ಜಸ್ಟ್ ಥಿಂಕ್, ಕಲ್ಪಿಸ್ಕೋ. ತಾರೆ ತುಂಬಾನೇ ದೂರ, ನೀನೇ ಆ ತಾರೆ ಆದ್ರೆ. ಹೂವು ತುಂಬಾನೇ ಮೃದು, ನೀನೇ ಆ ಹೂ ಆದ್ರೆ. ಎಟುಕುವ ತಾರೆ ನಲುಗದ ಹೂ ನೀನಾಗ್ತೀಯ. ಓಕೆ, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್, ರೈಟ್?
1: ರೈಟ್.
0: ಜೂಟ್
1: ಜೂಟ್.

ಲಿರಿಕ್ಸ್ ನ ಚೇಂಜ್ ಮಾಡ್ತೀನಿ. ಬಿ ಅಲೋನ್ ಟು ಬಿ ಹ್ಯಾಪಿ ಯು ಅಲ್ಲ, ಬಿ ಹ್ಯಾಪಿ ಆಲ್ವೇಸ್ ಅಂತ ನಾನು ಚೇಂಜ್ ಮಾಡ್ತೀನಿ. ಬಿ ಹ್ಯಾಪಿ ಆಲ್ವೇಸ್, ಬಿ ಹ್ಯಾಪಿ ಆಲ್ವೇಸ್, ಬಿ ಹ್ಯಾಪಿ ಆಲ್ವೇಸ್. ಮನಸ್ಸಿನ ಖುಷಿಯಾಗಿ ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಯಾವಾಗಲೂ ಮಾಡಿ, ಅದು ನಿಮ್ಮನ್ನು ಪಾಸಿಟಿವ್ ಡೈರೆಕ್ಷನ್ಗೆ ಕರ್ಕೊಂಡು ಹೋಗುತ್ತೆ. ಪ್ರಭಾಕರಯ್ಯ ಮಠದ ಚೈತ್ರ ದೀಪ ಪಿ ರುದ್ರೇಶ್ ಅವರು ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕನಸಿನ ಲೋಕದಿ ಎವರ್ಗ್ರೀನ್ ಗೀತೆಗಳು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮನ ಇನ್ನೂ ಒಂದು ಗಂಟೆ ಮುಂದುವರಿಸಿ ಅಂತ ಹೇಳ್ತಾ ಇದ್ದಾರೆ ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ. ಮಾಡ್ಬೋದಿತ್ತು, ಬಟ್ ಆಲ್ರೆಡಿ 11 ಗಂಟೆ ಆಯ್ತಲ್ವಾ ಸರ್. ಮತ್ತೆ ಪ್ರತಿದಿನ ನಾವು ಅದಕ್ಕೆ ನಿಮಗೋಸ್ಕರ ಬರೋದು ಕನಸಿನ ಲೋಕ ಕಾರ್ಯಕ್ರಮ. ಪ್ರಸಾರ ಆದಂತಹ ಜೂಟ್ ಸಿನಿಮಾದ ಗೀತೆ, ಪ್ರೇಮಮಯ ಗೀತೆ ಕೇಳಿ ಕನಸಿನ ಲೋಕದಲ್ಲಿ ವಿಹರಿಸಿದ ಸುಂದರ ಅನುಭವ ಆಯಿತು ಮೇಡಮ್. ಸಾವಿತ್ರಿ ಉಮೇಶ್ ಅವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ, ಪ್ರೀತಿಗೆ ಅಂತ ಹೇಳ್ತಾ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಸರಿಯಾಗಿ 11:05 ನೀವು ವಾರ್ತೆಗಳನ್ನು ಕೇಳುವಿರಿ. ವಾರ್ತಾ ಪ್ರಸಾರದ ನಂತರ 11:10 ನಮ್ಮ ಕಾರ್ಯಕ್ರಮಗಳು ದೆಹಲಿ ಕೇಂದ್ರದ FM ಗೋಲ್ಡ್ ಸಹ ಪ್ರಸಾರದಲ್ಲಿ ನಾಳೆ ಬೆಳಗ್ಗೆ 5:03 ಮುಂದುವರಿಯಲಿದೆ. ಶುಭರಾತ್ರಿ. ಹಾಗೆ ಮರಿಬೇಡಿ, ನಾನು ಹೊರಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಮೆಸೇಜ್ ಹೇಳಬೇಕು ಅಂತಂದರೆ, ನಗ್ನಗ್ತಾ ಇರಿ, ನಗಿಸ್ತಾ ಇರಿ, ನಿಮ್ಮ ಸುತ್ತ ಇರುವರನ್ನ ಖುಷಿಯಾಗಿಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ, ಆಪ್ಟಿಮಿಸ್ಟಿಕ್ ಆಗಿ ಬದುಕಿ, ಒಳ್ಳೆಯ ಒಳ್ಳೆಯ ವಿಚಾರಗಳನ್ನು ಹುಡುಕಿ.